ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಆತ್ಮೀಯ ಶ್ರೋತೃ ಬಾಂಧವರೇ, ನಿಮ್ಮೆಲ್ಲರಿಗೂ ಇವತ್ತಿನ ಪ್ರಸಾರಕ್ಕೆ ಹಾರ್ದಿಕ ಸ್ವಾಗತ. ಪ್ರಸಾರ ಕಾರ್ಯವನ್ನು ಈಗ ಆರಂಭಿಸುತ್ತಿದ್ದೇವೆ. ಈ ದಿನ 1948ನೇ ಶಕವರ್ಷ, ಭಾದ್ರಪದ ಮಾಸದ 4ನೇ ದಿನ. ಇದು ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಅಂದರೆ 2026ನೇ ಇಸವಿ ಆಗಸ್ಟ್ ತಿಂಗಳ 26ನೇ ತಾರೀಖು ಬುಧವಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಎಲ್ಲರಿಗೂ ಈದ್ ಮುಬಾರಕ್, ಈದ್ ಹಬ್ಬದ ಶುಭಾಶಯಗಳು. ನಮ್ಮ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ. ಈಗ ಸಮಯ 5:58.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಕಟಿತ ಕರಡು ಮತದಾರರ ಪಟ್ಟಿಯಲ್ಲಿ ಸ್ಥಾನ ಪಡೆಯದೇ ಇರುವ ಮತದಾರರು ಅರ್ಜಿ ನಮೂನೆ 6 ಭರ್ತಿ ಮಾಡಿ ಹೊಸದಾಗಿ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಿಕೊಳ್ಳಬಹುದು. ಸೆಪ್ಟೆಂಬರ್ 23 ಅರ್ಜಿ ಸಲ್ಲಿಸಲು ಅವಕಾಶವಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರು ಗುಂಡಿನ ದಾಳಿ ಪ್ರಕರಣವನ್ನು ಸಿಐಡಿ ತನಿಖೆಗೆ ವರ್ಗಾಯಿಸಿ ಸರ್ಕಾರ ಆದೇಶ ಹೊರಡಿಸಿದೆ. ಪ್ರಕರಣದ ಕಡತಗಳನ್ನು ಸಿಐಡಿ ತನಿಖಾಧಿಕಾರಿಗೆ ಹಸ್ತಾಂತರಿಸುವಂತೆ ಪೊಲೀಸ್ ಮಹಾನಿರ್ದೇಶಕ ಡಾ ಎಂಎ ಸಲೀಂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಮುತ್ತುರಾಜ್ ಅವರಿಗೆ ಸೂಚಿಸಿದ್ದಾರೆ. ದೀರ್ಘಾವಧಿಯ ಹೂಡಿಕೆ ಹೆಚ್ಚಿಸಲು ಹಾಗೂ ಭಾರತ ಜಪಾನ್ ಆರ್ಥಿಕ ಸಂಬಂಧಗಳನ್ನು ಬಲಪಡಿಸಲು ಜಪಾನ್ನ ಪ್ರಮುಖ ಹಣಕಾಸು ಸಂಸ್ಥೆಗಳ ಮುಖ್ಯಸ್ಥರೊಂದಿಗೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಮಾತುಕತೆ ನಡೆಸಿದ್ದಾರೆ. ವೆಲ್ಲಿಂಗ್ಟನ್ನಲ್ಲಿ ನಡೆದ 2 ಆವೃತ್ತಿಯ ರಕ್ಷಣಾ ಕಾರ್ಯತಂತ್ರದ ಸಂವಾದದಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ಮುಕ್ತ ಮತ್ತು ಎಲ್ಲರನ್ನು ಒಳಗೊಂಡ ಇಂಡೋ ಪೆಸಿಫಿಕ್ ಪ್ರದೇಶಕ್ಕೆ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿವೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದಲ್ಲಿ 6 ಬಾರಿ ಚಿನ್ನದ ಅಂಬಾರಿ ಹೊತ್ತು ಯಶಸ್ವಿಯಾಗಿ ತನ್ನ ಜವಾಬ್ದಾರಿ ನಿರ್ವಹಿಸಿ ನಿವೃತ್ತಿಯಾಗುತ್ತಿರುವ ಕ್ಯಾಪ್ಟನ್ ಅಭಿಮನ್ಯುವಿಗೆ ಇಂದು ನಡೆಯಲಿರುವ ಗಜಪಯಣ ಕಾರ್ಯಕ್ರಮದಲ್ಲಿ ಗೌರವಪೂರ್ವಕ ಬೀಳ್ಕೊಡುಗೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಅರಣ್ಯ ಇಲಾಖೆ ತಿಳಿಸಿದೆ. ರಾಜ್ಯ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ ಪ್ರಸಕ್ತ ಸಾಲಿಗೆ ಅನುಷ್ಠಾನಗೊಳ್ಳುತ್ತಿರುವ ಅರಿವು ಯೋಜನೆ, ಸ್ವಾವಲಂಬಿ ಸಾರಥಿ ಯೋಜನೆ, ಶ್ರಮಶಕ್ತಿ ಸಾಲ ಯೋಜನೆ, ರೇಷ್ಮೆ ನೂಲು ಬಿಚ್ಚಾಣಿಕೆ ಉದ್ಯಮಕ್ಕೆ ನೀಡುವ ಸಹಾಯಧನ ಸೌಲಭ್ಯ ಪಡೆಯಲು ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ಸೆಪ್ಟೆಂಬರ್ 17 ಕೊನೆಯ ದಿನಾಂಕವಾಗಿದ್ದು ಅರ್ಜಿದಾರರು kmdconline.karnataka.gov.in ಜಾಲತಾಣದ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಕೊಲಂಬೋದ ಸಿನ್ಹಳಿ ಸ್ಪೋರ್ಟ್ಸ್ ಕ್ಲಬ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಶ್ರೀಲಂಕಾ ನಡುವಿನ 2 ಮತ್ತು ಅಂತಿಮ ಟೆಸ್ಟ್ ಪಂದ್ಯದ 3 ದಿನದ ಅಂತ್ಯಕ್ಕೆ ನಿನ್ನೆ ಶ್ರೀಲಂಕಾ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 8 ವಿಕೆಟ್ ನಷ್ಟಕ್ಕೆ 265 ರನ್ ಗಳಿಸಿದೆ. ಪ್ರಸ್ತುತ ಶ್ರೀಲಂಕಾ 238 ರನ್ಗಳ ಹಿನ್ನಡೆಯಲ್ಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಬೆಳಗ್ಗೆ 7 ಗಂಟೆಗೆ.

ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಈ ದಿನ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು ಏನೇನು? ಇದೀಗ ಎಂದಿನಂತೆ ನಾದೋಪಾಸನೆ ಕೇಳುತ್ತೀರಿ. 7:15 ಶುಭೋದಯ ಕರ್ನಾಟಕ. ಶುಭೋದಯ ಕರ್ನಾಟಕದಲ್ಲಿ ಕನ್ನಡ ರತ್ನ ಭಂಡಾರ, ಭಾವಗೀತೆ, ಚಿತ್ರಗೀತೆ, ದಿನವಿಶೇಷ, ಮಾತು, ಮಾಹಿತಿ, ಪ್ರಚಲಿತ, ಪ್ರಕಟಣೆ ಮೂಡಿಬರಲಿದೆ. ಇಂದಿನ ಶುಭೋದಯ ಕರ್ನಾಟಕದಲ್ಲಿ 7:45 ಆಯುಷ್ವಾಣಿ ಪ್ರಸಾರವಾಗಲಿದೆ. 9:00 ಇಂದಿನ ವಿಶೇಷ. 10:02 ಓಲ್ಡ್ ಇಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರಗೀತೆಗಳು. 11:02 ಬ್ಯಾಕ್ ಟು ಬ್ಯಾಕ್ ಹೊಸ ಹಾಡು, ಜನಪ್ರಿಯ ಗೀತೆಗಳನ್ನು ಕೇಳುತ್ತೀರಿ. 11:30 ಕಲಾಭಾರತಿ. 12:05 ಕರೆಗೊಂದು ಹಾಡು, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳು. 1:20 ಪದಬಂಧ. ಬುಧವಾರದ ವಿಶೇಷ 2:40 ಚಿತ್ರತಾನ, ಒಂದೇ ಚಿತ್ರದ ಹಾಡುಗಳು. 16:00 ಪರಿಮಳ, 5:05 ಓಲ್ಡ್ ಇಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರಗೀತೆಗಳು. ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ ಗಾನ ಭಜನ. 6:02 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 6:55 7:22 ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ ಕಾರ್ಯಕ್ರಮ ಕಗ್ಗದ ಸಿರಿ ಪ್ರಸಾರವಾಗಲಿದೆ. 8:02 ಬುಧವಾರದ ವಿಶೇಷ ಮಧುರ ಲಾಪ. 9:15 ಹಿಂದಿ ಚಿತ್ರಗೀತೆಗಳು. 10:02 ಪ್ರೇಮ ನಿನಾದ, ಪ್ರಣಯ ಗೀತೆಗಳ ಕಾರ್ಯಕ್ರಮ. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

ಈ ದಿನ ಈದ್ ಮಿಲಾದ್ ಆಚರಣೆ. ಸಮಸ್ತ ಮುಸ್ಲಿಂ ಬಾಂಧವರಿಗೆ ಈದ್ ಮುಬಾರಕ್. ಈದ್ ಹಬ್ಬದ ಶುಭಾಶಯಗಳು.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಾದೋಪಾಸನೆ. ಈಗ ಸಮಯ 6:21.

ನಾದೋಪಾಸನೆ ಕೇಳುತ್ತಿದ್ದೀರಿ. ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ

ನುಡಿಮುತ್ತಿನೊಂದಿಗೆ ನಾದೋಪಾಸನೆ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ? ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ. ನೆರೆ ಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ನಮ್ಮ ಕೂಡಲ ಸಂಗಮದೇವ. ಬಸವೇಶ್ವರ ವಚನ.

ಅನುಭವವಿಲ್ಲದವನ ಬರಿ ಮಾತು ಬಿದಿರಿನ ಬುಟ್ಟಿಯಲ್ಲಿ ನೀರು ತುಂಬಿದಂತೆ. ಸರ್ವಜ್ಞ ವಚನ.

ನದೋಪಾಸನೆ ಕೇಳುತ್ತಿದ್ದೀರಿ. ನೀವು ಜನರನ್ನು ನಿರ್ಣಯಿಸಲು ಹೋದರೆ ಅವರನ್ನು ಪ್ರೀತಿಸಲು ನಿಮಗೆ ಸಮಯ ಇರುವುದಿಲ್ಲ. ನೀವು 100 ಜನರಿಗೆ ಆಹಾರ ನೀಡಲು ಸಾಧ್ಯವಾಗದೇ ಇರಬಹುದು, ಆದರೆ ಕನಿಷ್ಠ ಒಬ್ಬರಿಗಾದರೂ ಆಹಾರ ನೀಡಿ. ಈ ಜಗತ್ತಿನಲ್ಲಿ ಬ್ರೆಡ್ಗಿಂತ ಪ್ರೀತಿ ಮತ್ತು ಗೌರವಕ್ಕಾಗಿ ಹಸಿದಿರುವವರ ಸಂಖ್ಯೆ ಅಪಾರ. ಹೀಗೆ ಹೇಳಿದರು ಮದರ್ ತೆರೇಸಾ. ಮಾನವೀಯತೆ ಮತ್ತು ಪ್ರೀತಿಯ ಸಂಕೇತ ಎಂದೇ ಬಣ್ಣಿಸಲ್ಪಟ್ಟ ಮಮತಾಮಯಿ ಮದರ್ ತೆರೇಸಾ ಅವರ ಜನ್ಮದಿನ ಇಂದು.

ಅಷ್ಹದು ಅಲ್ಲಾ ಇಲಾಹಾ ಇಲ್ಲಲ್ಲಾ ಅಷ್ಹದು ಅನ್ನ ಮುಹಮ್ಮದರ್ ರಸೂಲುಲ್ಲಾ ಹಯ್ಯಾ ಅಲಲ್ ಫಲಾ ಹಯ್ಯಾ ಅಲಲ್ ಫಲಾ

0: ಶಾಂತಿಯು ಯಾವಾಗಲೂ ಒಂದು ಸಣ್ಣ ಮುಗುಳ್ನಗೆಯಿಂದ ಪ್ರಾರಂಭವಾಗುತ್ತದೆ. ನಮ್ಮಲ್ಲಿ ಶಾಂತಿ ಇಲ್ಲದಿದ್ದರೆ ನಾವು ಒಬ್ಬರಿಗೊಬ್ಬರು ಸೇರಿದವರು ಎಂಬುದನ್ನು ಮರೆತಿದ್ದೇವೆ ಎಂದು ಅರ್ಥ. ನಾವು ಭವಿಷ್ಯದ ಬಗ್ಗೆ ಭಯಪಡುತ್ತೇವೆ, ಏಕೆಂದರೆ ನಾವು ಈ ದಿನವನ್ನು ವ್ಯರ್ಥ ಮಾಡುತ್ತಿದ್ದೇವೆ. ಇತರರಿಗಾಗಿ ಬದುಕದ ಜೀವನ ಒಂದು ಜೀವನವೇ ಅಲ್ಲ. ಪ್ರಾರ್ಥಿಸುವ ತುಟಿಗಳಿಗಿಂತ ಸಹಾಯ ಮಾಡುವ ಕೈಗಳು ಮಿಗಿಲಾದವು. ಹೇಗೆ ಹೇಳಿದರು ಮದರ್ ತೆರೇಸಾ, ಇಂದು ಅವರ ಜನ್ಮದಿನ.
1: ಕರೆಯುತ್ತಲೇ ಹಳು ಕೈ ಬೀಸಿ ಅನ್ನಪೂರ್ಣೇಶ್ವರಿ ಭೂದೇವಿ

0: ನುಡಿಮುತ್ತಿನೊಂದಿಗೆ ನಾದೋಪಾಸನೆ ಕೇಳಿದಿರಿ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ದೇಶದ ಜನರಿಗೆ ಓಣಂ ಹಬ್ಬದ ಶುಭಾಶಯ ಕೋರಿದ್ದಾರೆ. ಹೊಸ ಸುಗ್ಗಿಯ ಆಗಮನದ ಸಮಯದಲ್ಲಿ ಪ್ರಕೃತಿಗೆ ಕೃತಜ್ಞತೆ ಸಲ್ಲಿಸುವ ಸಂದರ್ಭ ಓಣಂ. ಈ ಹಬ್ಬ ಸಹೋದರತ್ವದ ಶ್ರೀಮಂತ ಸಂಸ್ಕೃತಿ ಮತ್ತು ಮನೋಭಾವವನ್ನು ಆಚರಿಸುತ್ತದೆ ಮತ್ತು ವೈವಿಧ್ಯತೆಯಲ್ಲಿ ಏಕತೆಯನ್ನು ಉತ್ತೇಜಿಸುತ್ತದೆ ಎಂದು ರಾಷ್ಟ್ರಪತಿಗಳು ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಎದುರಾಗಿರುವ ಮಳೆ ಕೊರತೆ ನೀಗಿಸುವ ನಿಟ್ಟಿನಲ್ಲಿ ಮೋಡ ಬಿತ್ತನೆ ಕಾರ್ಯಕ್ಕೆ ವೇಗ ನೀಡಲಾಗಿದ್ದು 3 ಸಮಿತಿಗಳನ್ನು ರಚಿಸಲಾಗುವುದು ಎಂದು ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ರಾಜ್ಯದ ಬರಪೀಡಿತ ಪ್ರದೇಶಗಳಲ್ಲಿ ಬೆಳೆ ವಿಮೆ ನೋಂದಣಿ ಅವಧಿ ವಿಸ್ತರಿಸಿ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ. ಅವಧಿ ವಿಸ್ತರಣೆ ಕೋರಿ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಪತ್ರ ಬರೆದು ಮನವಿ ಮಾಡಿತ್ತು. ರೈತರ ಹಿತದೃಷ್ಟಿಯಿಂದ ವಿಮೆ ನೋಂದಣಿ ಅವಧಿಯನ್ನು ವಿಸ್ತರಿಸಲು ಕೇಂದ್ರ ಸರ್ಕಾರ ಒಪ್ಪಿಗೆ ನೀಡಿದೆ. ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣದಲ್ಲಿ ಭಾಗಿಯಾಗಿರುವ ಆರೋಪ ಹೊತ್ತಿರುವ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಳ್ಳಾರಿ ಚಲೋ ನಡೆಸಲು ಬಿಜೆಪಿ ನಿರ್ಧರಿಸಿದೆ. 10 ದಿನಗಳ ಕಾಲ 170 ಕಿಲೋಮೀಟರ್ ಪಾದಯಾತ್ರೆ ನಡೆಸುವುದಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಬುಡಕಟ್ಟು ಭಾಷೆಗಳು ಮತ್ತು ಸಂಸ್ಕೃತಿಯ ಸಂರಕ್ಷಣೆಗೆ ಹೆಚ್ಚಿನ ಆದ್ಯತೆ ನೀಡುವ ಅಗತ್ಯವಿದೆ. ಬುಡಕಟ್ಟು ವಸ್ತು ಸಂಗ್ರಹಾಲಯಗಳು ಕೇವಲ ಕಟ್ಟಡಗಳಾಗದೆ ಜೀವಂತ ಸಾಂಸ್ಕೃತಿಕ ಕೇಂದ್ರಗಳಾಗಿ ರೂಪುಗೊಳ್ಳಬೇಕು. ಬುಡಕಟ್ಟು ಜನರ ಜೀವನ ಶೈಲಿ, ಆಹಾರ ಪದ್ಧತಿ, ಸಾಂಪ್ರದಾಯಿಕ ವೈದ್ಯಕೀಯ ಜ್ಞಾನ, ಕಲೆ ಮತ್ತು ಕರಕುಶಲ ವಸ್ತುಗಳನ್ನು ಸಂರಕ್ಷಿಸಬೇಕು ಎಂದು ಕರ್ನಾಟಕ ಬುಡಕಟ್ಟು ಸಂಶೋಧನಾ ಸಂಸ್ಥೆಯ ನಿರ್ದೇಶಕ ಡಾ ಅಶೋಕ ಮನವಿ ಮಾಡಿದ್ದಾರೆ. ಇಂಡಿಯನ್ ರುಮಟಾಲಜಿ ಅಸೋಸಿಯೇಷನ್ನ ಕರ್ನಾಟಕ ಘಟಕದ ವತಿಯಿಂದ 11ನೇ ದಕ್ಷಿಣ ವಲಯ ರುಮಟಾಲಜಿ ಸಮ್ಮೇಳನ ಇದೇ 28-30ರವರೆಗೆ ಮಂಗಳೂರಿನಲ್ಲಿ ಆಯೋಜನೆಗೊಂಡಿದೆ. ಬೆಂಗಳೂರಿನ ಕೋರಮಂಗಲ ಒಳಾಂಗಣ ಕ್ರೀಡಾಂಗಣದಲ್ಲಿ ಇಂದಿನಿಂದ ಫಿಡೆರೇಟೆಡ್ ರ್ಯಾಪಿಡ್ ಟೆಸ್ಟ್ ಚೆಸ್ ಪಂದ್ಯಾವಳಿ ನಡೆಯಲಿದೆ. ಸುಮಾರು 1,000 ಚೆಸ್ ಆಟಗಾರರು ಪಂದ್ಯಾವಳಿಯಲ್ಲಿ ಭಾಗವಹಿಸಲಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಬೆಳಿಗ್ಗೆ 8 ಗಂಟೆಗೆ.

0: ತಗೊಳ್ಳಿ ಅಣ್ಣಟಿ. EMI ಬಾಡಿಗೆ ಹೇಗೆ ಮ್ಯಾನೇಜ್ ಮಾಡ್ಲಿ?
1: ಒಂದು ಐಡಿಯಾ ಇದೆ, ಒಳ್ಳೆ ಕಾಸು ಸಿಗುತ್ತೆ.
0: ಅದೇ ಹಾಗೆ
1: ನಿನ್ ಬ್ಯಾಂಕ್ ಡೀಟೇಲ್ಸ್ ಕೊಡು, ಕೆಲವರು ಹಣ ಕಳಿಸ್ತಾರೆ, ಅವರು ಹೇಳಿದ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡು, ಕಮಿಷನ್ ಸಿಗುತ್ತೆ.
0: ಅಷ್ಟು ಸುಲಭನ? ಹಾಗೆಲ್ಲ ಸುಲಭ ಇಲ್ಲ ಅಣ್ಣ, ಅದು ಮನಿ ಮ್ಯೂ. ಇನ್ಲೀಗಲ್ ಹಣ ತಿರುಗಿಸ್ತಾರೆ ಬೇರೆ ಜನರ ಅಕೌಂಟ್ ನಿಂದ, ದೊಡ್ಡ ಅಪರಾಧ, ಜೈಲು ಆಗಬಹುದು.
2: ಬೇಡಪ್ಪ ಬೇಡ.
3: ನಿಮ್ಮ ಬ್ಯಾಂಕ್ ಖಾತೆಯನ್ನು ಸುರಕ್ಷಿತವಾಗಿರಿಸಿ, ಬೇರೆ ಯಾರಿಗೂ ಬಳಸಲು ಕೊಡಬೇಡಿ. RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
6: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಸಮಯ 7:05 ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ಎಸ್ಐಆರ್ ಕುರಿತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಳವಳ, ಮುಖ್ಯ ಚುನಾವಣಾ ಆಯುಕ್ತರಿಗೆ ಪತ್ರ. ಕೌಶಲ್ಯವಂತರಾದ ಜಾಗತಿಕವಾಗಿ ಮುನ್ನಡೆಸಲು ಸಿದ್ದವಾಗಿರುವ ಕರ್ನಾಟಕ ನಿರ್ಮಾಣಕ್ಕೆ ಎಲ್ಲರೂ ಒಟ್ಟಾಗಿ ಕೈಜೋಡಿಸೋಣ, ಸಚಿವ ಡಾ ಅಜಯ್ ಸಿಂಗ್. ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯ ವಿರೋಧಿಸಿ ಸೆಪ್ಟೆಂಬರ್ 1-10 ಬಿಜೆಪಿ ವತಿಯಿಂದ ಪಾದಯಾತ್ರೆ. ಇಂದು ಮುಸ್ಲಿಂ ಬಾಂಧವರಿಂದ ಈದ್ ಎ ಮಿಲಾದ್ ಉನ್ ನಬಿ ಆಚರಣೆ, ರಾಷ್ಟಪತಿಯವರಿಂದ ಶುಭಾಶಯ. ವಾರ್ತೆಗಳ ವಿವರ: ಕರ್ನಾಟಕದ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಎಸ್ಐಆರ್ ಕುರಿತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಭಾರತದ ಮುಖ್ಯ ಚುನಾವಣಾ ಆಯುಕ್ತರಾದ ಜ್ಞಾನೇಶ್ ಕುಮಾರ್ ಅವರಿಗೆ ಪತ್ರ ಬರೆದಿದ್ದಾರೆ. ಎಸ್ಐಆರ್ ಕುರಿತಂತೆ ಗಂಭೀರ ಕಳವಳ ವ್ಯಕ್ತಪಡಿಸಿದ್ದು, ಎಎಸ್ಡಿಡಿಒ ಅಡಿಯಲ್ಲಿ ಗುರುತಿಸಲಾದ 1.08 crore ಹೆಚ್ಚು ಮತದಾರರು ಮತ್ತು ಸುಮಾರು 43 lakh ಮತದಾರರು ತಾರ್ಕಿಕ ವ್ಯತ್ಯಾಸಗಳಿಗಾಗಿ ನೋಟಿಸ್ಗಳನ್ನು ಎದುರಿಸುತ್ತಿದ್ದಾರೆ. ಹಕ್ಕುಗಳು ಮತ್ತು ಆಕ್ಷೇಪಣೆಗಳ ಸಲ್ಲಿಸುವಿಕೆ ಅವಧಿಯನ್ನು ವಿಸ್ತರಿಸಬೇಕು. ಗ್ರಾಮೀಣ ಪ್ರದೇಶಗಳಲ್ಲಿ ಗ್ರಾಮಸಭೆಗಳು ಮತ್ತು ನಗರ ಪ್ರದೇಶಗಳಲ್ಲಿ ವಾರ್ಡ್ ಸಮಿತಿ ಸಭೆಗಳು ಸೇರಿದಂತೆ ನಿಗದಿತ ಕಾರ್ಯವಿಧಾನವನ್ನು ಸಾಕಷ್ಟು ಪ್ರಚಾರದೊಂದಿಗೆ ಸಂಪೂರ್ಣವಾಗಿ ಕಾರ್ಯಗತಗೊಳಿಸಲು ಮುಖ್ಯ ಚುನಾವಣಾಧಿಕಾರಿಗಳಿಗೆ ನಿರ್ದೇಶಿಸಬೇಕು ಎಂದು ಪತ್ರದಲ್ಲಿ ಹೇಳಿದ್ದಾರೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ನಡೆದಿದ್ದು, ಕರಡು ಮತದಾರರ ಪಟ್ಟಿಯನ್ನು ಪ್ರಕಟಿಸಲಾಗಿದೆ. ಹಕ್ಕು ಮತ್ತು ಆಕ್ಷೇಪಣೆ ಸಲ್ಲಿಸಲು ಸೆಪ್ಟೆಂಬರ್ 23 ಅವಕಾಶವಿದ್ದು, ಅರ್ಹರು ಮತದಾರರ ಪಟ್ಟಿಯಿಂದ ಹೊರಗುಳಿಯದಂತೆ ನೋಡಿಕೊಳ್ಳುವಂತೆ ಹಾಸನ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿಯವರು ತಿಳಿಸಿದ್ದಾರೆ. ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳಿಗೆ ಕರಡು ಮತದಾರರ ಪಟ್ಟಿಯನ್ನು ಹಸ್ತಾಂತರಿಸಿ ಮಾತನಾಡಿದ ಅವರು, ಇಂದಿನಿಂದ ಅಕ್ಟೋಬರ್ 22 ನೋಟಿಸ್ ಅವಧಿ ಹಾಗೂ ವಿಲೇವಾರಿ ಪ್ರಕ್ರಿಯೆ ಇರುತ್ತದೆ ಎಂದು ತಿಳಿಸಿದರು. ಅಕ್ಟೋಬರ್ 27 ಅಂತಿಮ ಮತದಾರರ ಪಟ್ಟಿ ಪ್ರಕಟಣೆ ಮಾಡಲಾಗುತ್ತಿದೆ ಎಂದರು. 18 ಮೇಲ್ಪಟ್ಟ ಪ್ರತಿಯೊಬ್ಬರೂ ಸಹ ಅರ್ಜಿ ನಮೂನೆ 6 ಅಗತ್ಯ ದಾಖಲೆಗಳನ್ನು ನೀಡಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದಾಗಿದೆ. ಅದೇ ರೀತಿ ದಿನಾಂಕ 1-10-2026 18 ತುಂಬುವವರು ಕೂಡ ಅರ್ಜಿ ನಮೂನೆ 6

0: ಬಹುದಾಗಿದೆ ಎಂದು ಅವರು ಹೇಳಿದರು. ಯುವಜನರ ಭವಿಷ್ಯವನ್ನು ಕಾಪಾಡುವ ಮತ್ತು ಮಾದಕ ವಸ್ತುಗಳ ಅಕ್ರಮ ಜಾಲಕ್ಕೆ ಕಡಿವಾಣ ಹಾಕುವ ನಿಟ್ಟನಲ್ಲಿ ಕಳೆದ 10 ದಿನಗಳಲ್ಲಿ 15.94 ಕೋಟಿ ಮಾರುಕಟ್ಟೆ ಮೌಲ್ಯದ ಮಾದಕ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಈ ವಿಷಯ ತಿಳಿಸಿರುವ ಅವರು, ಈ ಕಾರ್ಯಾಚರಣೆಯಲ್ಲಿ 7 ಕೆಜಿ ಎಂಡಿಎಂಎ, 21 ಕೆಜಿ ಗಾಂಜಾ ಸೇರಿದಂತೆ 10 ಜನರನ್ನು ಬಂಧಿಸಲಾಗಿದೆ. ಮಾದಕ ವಸ್ತುಗಳ ಸಾಗಣೆ, ಮಾರಾಟ ಮತ್ತು ಬಳಕೆಯ ವಿರುದ್ಧ ಶೂನ್ಯ ಸಹಿಷ್ಣುತೆ ನೀತಿಯೊಂದಿಗೆ ತಮ್ಮ ಸರ್ಕಾರ ಕಾರ್ಯನಿರ್ವಹಿಸುತ್ತಿದೆ ಎಂದಿದ್ದಾರೆ. ಮಾದಕ ವಸ್ತುಗಳ ಅಕ್ರಮ ಸಾಗಾಟ ಮತ್ತು ಮಾರಾಟಕ್ಕೆ ಕಡಿವಾಣ ಹಾಕುವ ಮೂಲಕ ಯುವ ಸಮುದಾಯವನ್ನು ರಕ್ಷಿಸುವುದು ಹಾಗೂ ಮಾದಕರಹಿತ ಸಮಾಜ ನಿರ್ಮಿಸುವುದು ತಮ್ಮ ಸಂಕಲ್ಪವಾಗಿದೆ ಎಂದು ಅವರು ಹೇಳಿದ್ದಾರೆ. ಪ್ರತಿಭೆ ವಿಶ್ವವ್ಯಾಪಿಯಾಗಿದ್ದರೂ ಅವಕಾಶಗಳು ಎಲ್ಲರಿಗೂ ಸಮಾನವಾಗಿ ಲಭ್ಯವಾಗುತ್ತಿಲ್ಲ. ಈ ಅಂತರವನ್ನು ಉತ್ತಮ ನೀತಿಗಳು ಮತ್ತು ಪರಿಣಾಮಕಾರಿ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮಗಳ ಮೂಲಕ ತುಂಬುವ ಅಗತ್ಯವಿದೆ ಎಂದು ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವರಾದ ಡಾ ಅಜಯ್ ಸಿಂಗ್ ಹೇಳಿದ್ದಾರೆ. ಬೆಂಗಳೂರು ಸುಮಾರು 67,000 ನೋಂದಾಯಿತ ಐಟಿ ಮತ್ತು ಟೆಕ್ ಕಂಪನಿಗಳ ತವರೂರಾಗಿದೆ. ನಗರದ ಐಟಿ ಮತ್ತು ತಂತ್ರಜ್ಞಾನ ವಲಯವು ನೇರ ಹಾಗೂ ಪರೋಕ್ಷವಾಗಿ ಸುಮಾರು 10 ಲಕ್ಷದಿಂದ 25 ಲಕ್ಷ ಜನರಿಗೆ ಉದ್ಯೋಗಾವಕಾಶಗಳನ್ನು ಒದಗಿಸುತ್ತಿದೆ. ಈ ಬಲವನ್ನು ರಾಜ್ಯದ ಕೌಶಲ್ಯಾಭಿವೃದ್ಧಿ ಮತ್ತು ಶಿಕ್ಷಣ ವ್ಯವಸ್ಥೆಯೊಂದಿಗೆ ಮತ್ತಷ್ಟು ಪರಿಣಾಮಕಾರಿಯಾಗಿ ಜೋಡಿಸುವ ಅಗತ್ಯವಿದೆ ಎಂದು ಅವರು ಹೇಳಿದರು. ಕರ್ನಾಟಕದ ಶಿಕ್ಷಣ ಸಂಸ್ಥೆಗಳು ಕೇವಲ ಉದಯೋನ್ಮುಖ ತಂತ್ರಜ್ಞಾನಗಳನ್ನು ಬೋಧಿಸುವ ಕೇಂದ್ರಗಳಾಗಿರದೆ ಅವುಗಳ ಪರೀಕ್ಷಾ ಶಿಬಿರಗಳಾಗಬೇಕು. ವಿದ್ಯಾರ್ಥಿಗಳು, ಎಂಎಸ್ಎಂಇಗಳು, ರೈತರು, ಸಾರ್ವಜನಿಕ ಸೇವೆಗಳು ಮತ್ತು ಸ್ಥಳೀಯ ಸಮುದಾಯಗಳು ಎದುರಿಸುತ್ತಿರುವ ನೈಜ ಸಮಸ್ಯೆಗಳ ಪರಿಹಾರಕ್ಕಾಗಿ ತಂತ್ರಜ್ಞಾನವನ್ನು ಬಳಸುವಂತಾಗಬೇಕು ಎಂದು ಅವರು ಆಶಯ ವ್ಯಕ್ತಪಡಿಸಿದರು. ವಿಧಾನ ಪರಿಷತ್ತಿನ ಸಭಾಪತಿಯಾಗಿ ಇದು ತಮ್ಮ ಮೊದಲ ಅಧಿವೇಶನವಾಗಿದ್ದು, ಸದನವನ್ನು ಸಂಪೂರ್ಣ ನಿಷ್ಪಕ್ಷಪಾತ ಹಾಗೂ ಸಂವಿಧಾನಬದ್ದವಾಗಿ ನಡೆಸಿದ ಆತ್ಮತೃಪ್ತಿಯಿದೆ. ಆದರೆ ಚಿಂತಕರ ಚಾವಡಿ ಎನಿಸಿದ ಮೇಲ್ಮನೆಯಲ್ಲಿ ಜನಹಿತಕ್ಕಾಗಿ ಅರ್ಥಪೂರ್ಣ ಚರ್ಚೆ ನಡೆಸಲು ಪ್ರತಿಪಕ್ಷಗಳ ಸದಸ್ಯರು ಸೂಕ್ತ ಸಹಕಾರ ನೀಡಲಿಲ್ಲ ಎಂದು ವಿಧಾನ ಪರಿಷತ್ ಸಭಾಪತಿ ಸಲೀಂ ಅಹಮದ್ ಅವರು ತಿಳಿಸಿದ್ದಾರೆ. ವಿಧಾನ ಪರಿಷತ್ತಿನ ಅಧಿವೇಶನದ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದ ಬರ ಪರಿಸ್ಥಿತಿ, ಕುಡಿಯುವ ನೀರು, ರೈತರ ಮತ್ತು ನೀರಾವರಿ ಸಮಸ್ಯೆಗಳ ಕುರಿತು ಚರ್ಚಿಸಲು ಪ್ರತಿಪಕ್ಷಗಳಿಗೆ ಮುಕ್ತ ಅವಕಾಶ ನೀಡಲಾಗಿತ್ತು. ಪ್ರತಿಭಟನೆ ಮಾಡುವುದು ಪ್ರತಿಪಕ್ಷದ ಹಕ್ಕಾಗಿದ್ದರೂ ಕಲಾಪವೇ ನಡೆಯದಂತೆ ಮಾಡುವುದು ಸಂಸದೀಯ ವ್ಯವಸ್ಥೆಗೆ ಸೂಕ್ತವಲ್ಲ ಎಂದು ಅವರು ಹೇಳಿದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯ ವಿರೋಧಿಸಿ ಸೆಪ್ಟೆಂಬರ್ 1 ರಿಂದ 10 ರವರೆಗೆ ಬಿಜೆಪಿ ವತಿಯಿಂದ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಈ ವಿಷಯ ತಿಳಿಸಿರುವ ಅವರು, ಸೆಪ್ಟೆಂಬರ್ 1 ರಂದು ರಾಯಚೂರಿನಿಂದ ಬಳ್ಳಾರಿಯವರೆಗೆ ನಡೆಯುವ ಪಾದಯಾತ್ರೆಯನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಉದ್ಘಾಟಿಸಲಿದ್ದು, ಪಕ್ಷದ ಹಲವು ನಾಯಕರು ಪಾಲ್ಗೊಳ್ಳಲಿದ್ದಾರೆ. ಸೆಪ್ಟೆಂಬರ್ 10 ರಂದು ನಡೆಯಲಿರುವ ಸಮಾರೋಪ ಸಮಾರಂಭದಲ್ಲಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಸೇರಿದಂತೆ ಕೇಂದ್ರದ ಹಲವು ಸಚಿವರು, ಮುಖಂಡರು ಪಾಲ್ಗೊಳ್ಳಲಿದ್ದಾರೆ ಎಂದು ಹೇಳಿದರು. ರಾಯಚೂರಿನಿಂದ ಬಳ್ಳಾರಿವರೆಗೆ ನಡೆಯಲಿರುವ ಪಾದಯಾತ್ರೆಯಲ್ಲಿ ರಾಜ್ಯ ಸರ್ಕಾರದ ವಿವಿಧ ವೈಫಲ್ಯಗಳನ್ನು ಜನರಿಗೆ ಮನವರಿಕೆ ಮಾಡಿಕೊಡಲಾಗುವುದು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ವಿವಿಧ ಸಾಮಾಜಿಕ ಭದ್ರತಾ ಯೋಜನೆಗಳನ್ನು ಜನರಿಗೆ ತಲುಪಿಸುವಲ್ಲಿ ವಿಫಲವಾಗಿದೆ. ಉದ್ಯೋಗ ನೇಮಕಾತಿ ಕುಂಠಿತವಾಗಿದೆ. ಉತ್ತರ ಕರ್ನಾಟಕ ಸೇರಿದಂತೆ ರಾಜ್ಯದಲ್ಲಿ ಆವರಿಸಿರುವ ಬರದ ಸಮಸ್ಯೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಜನರಿಗೆ ಮನವರಿಕೆ ಮಾಡಿಕೊಡಲಾಗುವುದು ಎಂದರು. ಇಂದು ಈದ್ ಎ ಮಿಲಾದ್ ಉನ್ ನಬಿ, ಇಸ್ಲಾಂ ಧರ್ಮದ ಕೊನೆಯ ಪ್ರವಾದಿ ಮೊಹಮ್ಮದ್ ಅವರ ಜನ್ಮದಿನದ ಪವಿತ್ರ ಹಬ್ಬ. ಇದನ್ನು ಇಸ್ಲಾಮಿಕ್ ಕ್ಯಾಲೆಂಡರ್ನ ಮೂರನೇ ತಿಂಗಳಾದ ರಬಿ ಉಲ್ ಅವ್ವಲ್ನಲ್ಲಿ ಆಚರಿಸಲಾಗುತ್ತದೆ. ಈ ದಿನ ಪ್ರವಾದಿಯವರ ಬೋಧನೆಗಳನ್ನು ಸ್ಮರಿಸಲಾಗುತ್ತದೆ. ಮುಸ್ಲಿಂ ಬಾಂಧವರು ಶಾಂತಿ ಮತ್ತು ಸೌಹಾರ್ದತೆಯ ಸಂದೇಶ ಸಾರಿ ಭವ್ಯ ಮೆರವಣಿಗೆಗಳನ್ನು ನಡೆಸುತ್ತಾರೆ. ಬಡವರಿಗೆ ಅನ್ನದಾನ ಹಾಗೂ ದಾನ ಮಾಡುವುದರಲ್ಲಿ ಈ ದಿನ ವಿಶೇಷ

0: ಪ್ರಾಮುಖ್ಯವಿದೆ. ಹಲವೆಡೆ ಮಿಲಾದ್ ಮೆಹಫಿಲ್ಸ್ ಮತ್ತು ಸೀರತ್ ಸಮ್ಮೇಳನಗಳು ಆಯೋಜಿತವಾಗಿವೆ. ಅಲ್ಲಿ ಉಲೇಮಾಗಳು ಅಥವಾ ಧಾರ್ಮಿಕ ವಿದ್ವಾಂಸರು ಪ್ರವಾದಿಯವರ ಜೀವನ ಮತ್ತು ಬೋಧನೆಗಳನ್ನು ಪ್ರಚುರಪಡಿಸುವರು. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಈದ್ ಎ ಮಿಲಾದ್ ಉನ್ ನಬಿ ಹಬ್ಬದ ಶುಭಾಶಯ ಕೋರಿದ್ದಾರೆ. ತಮ್ಮ ಸಂದೇಶದಲ್ಲಿ ಪ್ರವಾದಿ ಮೊಹಮ್ಮದ್ ಅವರ ಬೋಧನೆಗಳನ್ನು ಸ್ಮರಿಸುವ ಸಂದರ್ಭವಾಗಿದ್ದು, ಪ್ರವಾದಿಯವರ ಬೋಧನೆಗಳು ನಡವಳಿಕೆ ಮತ್ತು ಕರ್ತವ್ಯ ನಿಷ್ಠೆಯ ಮಾರ್ಗವನ್ನು ಅನುಸರಿಸಲು ನಾಗರಿಕರಿಗೆ ಸ್ಫೂರ್ತಿ ನೀಡುತ್ತವೆ ಎಂದು ಹೇಳಿದ್ದಾರೆ. ಕಣ್ಣುಗಳನ್ನು ದಾನ ಮಾಡಿ ದೃಷ್ಟಿಯನ್ನು ಉಡುಗೊರೆಯಾಗಿಸಿ ಜೀವನ ಪರಿವರ್ತಿಸಿ ಎಂಬ ಧ್ಯೇಯದೊಂದಿಗೆ ವಿಶ್ವ ನೇತ್ರದಾನ ಪಾಕ್ಷಿಕವನ್ನು ಆಚರಿಸಲಾಗುತ್ತಿದೆ. ಖ್ಯಾತ ನಟ ದಿವಂಗತ ಪುನೀತ್ ರಾಜಕುಮಾರ್ ಆಶಯದಂತೆ ಬದುಕಿದ್ದಾಗಲೇ ಕಣ್ಣು, ಅಂಗಾಂಗ ಮತ್ತು ದೇಹದಾನಕ್ಕೆ ವಾಗ್ದಾನ ಮಾಡುವಂತೆ ರಾಜ್ಯಾದ್ಯಂತ ಜನಜಾಗೃತಿ ಮೂಡಿಸಲಾಗುತ್ತಿದೆ. ಈ ಕುರಿತು ಹುಬ್ಬಳ್ಳಿಯ ನೇತ್ರ ತಜ್ಞ ವೈದ್ಯ ಡಾ ಸತೀಶ್ ಹಳ್ಳಿಕೇರಿ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ.
1: ಸರ್ವೇಂದ್ರಿಯಾಣಾಂ ನಯನ ಪ್ರಧಾನಂ, ಎಲ್ಲ ಅಂಗಗಳಲ್ಲಿ ಕಣ್ಣೇ ಬಹಳ ಪ್ರಧಾನವಾದದ್ದು. ಎಲ್ಲ ದಾನಗಳಿಗಿಂತ ನೇತ್ರದಾನ ಮಹಾದಾನ. ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕವನ್ನು ಭಾರತದಲ್ಲಿ ಪ್ರತಿ ವರ್ಷ ಆಗಸ್ಟ್ 25ರಿಂದ ಸೆಪ್ಟೆಂಬರ್ 8ರವರೆಗೂ ಆಚರಿಸಲಾಗುತ್ತದೆ. ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಪ್ರಮುಖ ಉದ್ದೇಶಗಳು ಏನಪ್ಪಾ ಅಂತಂದ್ರೆ, ನೇತ್ರದಾನದ ಮಹತ್ವದ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಅಥವಾ ಅರಿವು ಮೂಡಿಸುವುದು ಮತ್ತು ಸಾವಿನ ನಂತರ ಕಣ್ಣುಗಳು ಮಣ್ಣಾಗಿ ಹೋಗುವುದನ್ನು ತಡೆದು ಅವುಗಳ ದಾನ ಮಾಡಲು ಜನರಲ್ಲಿ ಪ್ರೋತ್ಸಾಹಿಸುವುದು. ಈ ನೇತ್ರದಾನ ಮಾಡಲು ಸರ್ವರು ಅರ್ಹತೆಯನ್ನು ಹೊಂದಿರುತ್ತಾರೆ. ಇದಕ್ಕೆ ವಯಸ್ಸು, ಲಿಂಗ, ಧರ್ಮ ಅಥವಾ ರಕ್ತದ ಗುಂಪನ್ನು ಲೆಕ್ಕಿಸದೆ ಯಾವುದೇ ವ್ಯಕ್ತಿ ನೇತ್ರದಾನ ಮಾಡಬಹುದು.
0: ಸಿಎಸ್ಐಆರ್ ರಾಷ್ಟೀಯ ಏರೋಸ್ಪೇಸ್ ಪ್ರಯೋಗಾಲಯ ಸುಧಾರಿತ ಬಾಹ್ಯಾಕಾಶ ಉಡ್ಡಯನ ಕ್ಷೇತ್ರದ ಮಹತ್ವದ ಹೆಜ್ಜೆಯಾಗಿ ಭಾರತದ ಮಾನವರಹಿತ ರಕ್ಷಣಾ ಸಾಮರ್ಥ್ಯಗಳನ್ನು ಹೆಚ್ಚಿಸುವಂತಹ ಸ್ಥಳೀಯ ಸೂಕ್ಷ್ಮ ಮತ್ತು ಸಣ್ಣ ಅನಿಲ ಟರ್ಬೈನ್ ಎಂಜಿನ್ಗಳನ್ನು ನವದೆಹಲಿಯ ಸಿಎಸ್ಐಆರ್ ಪ್ರಧಾನ ಕಚೇರಿಯ ಎಸ್ಎಸ್ಪಿ ಸಭಾಂಗಣದಲ್ಲಿ ಯಶಸ್ವಿಯಾಗಿ ಅನಾವರಣಗೊಳಿಸಿದೆ. ಭಾರತದ ಬಾಹ್ಯಾಕಾಶ ಮತ್ತು ರಕ್ಷಣಾ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸ್ವಾವಲಂಬನೆ ಸಾಧಿಸುವ ನಿಟ್ಟಿನಲ್ಲಿ ಅತ್ಯಾಧುನಿಕ ಹಾಗೂ ಸಂಪೂರ್ಣ ಸ್ವದೇಶಿ ನಿರ್ಮಿತ ಮೂರು ಮೈಕ್ರೋ ಮತ್ತು ಸ್ಮಾಲ್ ಗ್ಯಾಸ್ ಟರ್ಬೈನ್ ಎಂಜಿನ್ಗಳು ಮಹತ್ವ ಪಡೆದಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಸ್ಐಆರ್ ಕುರಿತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಳವಳ, ಮುಖ್ಯ ಚುನಾವಣಾ ಆಯುಕ್ತರಿಗೆ ಪತ್ರ. ಕೌಶಲ್ಯವಂತರಾದ, ಜಾಗತಿಕವಾಗಿ ಮುನ್ನಡೆಸಲು ಸಿದ್ದವಾಗಿರುವ ಕರ್ನಾಟಕ ನಿರ್ಮಾಣಕ್ಕೆ ಎಲ್ಲರೂ ಒಟ್ಟಾಗಿ ಕೈಜೋಡಿಸೋಣ, ಸಚಿವ ಡಾ ಅಜಯ್ ಸಿಂಗ್. ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯ ವಿರೋಧಿಸಿ ಸೆಪ್ಟೆಂಬರ್ 1ರಿಂದ 10ರವರೆಗೆ ಬಿಜೆಪಿ ವತಿಯಿಂದ ಪಾದಯಾತ್ರೆ. ಇಂದು ಮುಸ್ಲಿಂ ಬಾಂಧವರಿಂದ ಈದ್ ಎ ಮಿಲಾದ್ ಉನ್ ನಬಿ ಆಚರಣೆ, ರಾಷ್ಟಪತಿಯವರಿಂದ ಶುಭಾಶಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35ಕ್ಕೆ.
2: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಶುಭೋದಯ ಕರ್ನಾಟಕ, ಗುಡ್ ಮಾರ್ನಿಂಗ್ ಸುಪ್ರಭಾತ ಕರ್ನಾಟಕ. ಮಾತು ಮಾಹಿತಿ ಪ್ರಚಲಿತ ಪ್ರಕಟಣೆ ದಿನ ವಿಶೇಷ ಭಾವಗೀತೆ ಚಿತ್ರಗೀತೆ ಪ್ರಾಯೋಜಿತ ಕಾರ್ಯಕ್ರಮಗಳು ಶುಭೋದಯ ಕರ್ನಾಟಕದಲ್ಲಿ. ಗುಡ್ ಮಾರ್ನಿಂಗ್ ಶುಭೋದಯ ಕರ್ನಾಟಕ. ಮೊದಲು ಕೇಳೋಣ ಕನ್ನಡ ರತ್ನ ಭಂಡಾರ.
3: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕನ್ನಡದ ಖ್ಯಾತ ಸಾಹಿತಿ ದೇವುಡು ನರಸಿಂಹಶಾಸ್ತ್ರಿಗಳು. ಮಹಾಕ್ಷತ್ರಿಯ ಕಾದಂಬರಿ ವಿಶಿಷ್ಟ ಜಿಜ್ಞಾಸೆ ಉಳ್ಳದ್ದು. 5ನೇ ವಯಸ್ಸಿಗೆ ಅಮರಕೋಶ ಪೂರ್ತಿ ಹೇಳ್ತಾ ಇದ್ರಂತೆ ದೇವುಡು. ಆಗಲೇ ಅವರು ರಘುವಂಶ ಓದಿದ್ರು. ಸಂಸ್ಕೃತ, ತರ್ಕ, ದರ್ಶನ ಈ ಎಲ್ಲ ವಿಚಾರಗಳಲ್ಲಿ ಪಾರಂಗತರು. ಅವರು ತತ್ವಜ್ಞಾನಿ ಯಾರು, ಜಿಜ್ಞಾಸೆ ಅಂದರೆ ಏನು ಅಂತ ಹೇಳಿದ್ದಾರೆ. ಕೇಳೋಣ ದೇವುಡು ನರಸಿಂಹ ಶಾಸ್ತ್ರಿಗಳ ಧ್ವನಿ.
4: ಅಣುವನ್ನು ಒಡೆದರೆ ಆ ಅಲ್ತಾನೆ ಕಾಣುವುದೇನು? ಒಂದು ಸಣ್ಣ ಗರ್ಭ, ಅದರ ಸುತ್ತಲೂ ಹಾರಾಡುತ್ತಿರುವ ಕಣಗಳು. ಅವನ್ನು ಒಡೆದರೆ ಬರೀ ತರಂಗಗಳು. ನೀವು ಕುಳಿತಿರುವ ಕುರ್ಚಿಯಾಗಲಿ, ನೀವು ನೀರನ್ನು ತುಂಬಿಕೊಂಡು ಹಿಡಿದಿರುವ ಪಾತ್ರೆಯಾಗಲಿ, ಎರಡೂ ತರಂಗಗಳಿಂದಲೇ ಆದವು. ಆ ತರಂಗವನ್ನು ಹುಟ್ಟಿಸುವ ಶಕ್ತಿಯನ್ನು ನಾವು ಒಂದು ವಿಧವಾದ ಎಲೆಕ್ಟ್ರಿಸಿಟಿ, ವಿದ್ಯುತ್ತು ಅನ್ನೋಣ. ಒಟ್ಟಿನಲ್ಲಿ ಈ ಪ್ರಪಂಚವೆಲ್ಲವೂ ವಿದ್ಯುತ್ತಿನಿಂದ ಆದುದು. ಆ ವಿದ್ಯುತ್ ಒಂದು ಶಕ್ತಿ, ಚಲನವೇ ಪ್ರಧಾನವಾಗಿ ಉಳ್ಳುದು.

0: ತನ್ನ ಚಲನ ಬಲದಿಂದಲೇ ದೇಶವನ್ನು ಕಾಲವನ್ನು ಮಾಡಿಕೊಳ್ಳುವುದು, ಅದರಿಂದಲೇ ಆ ದೇಶಕಾಲಗಳಿಂದಲೇ ತನ್ನ ಸ್ವರೂಪವನ್ನು ತೋರಿಸಿಕೊಳ್ಳುವುದು. ನದಿ ಎಂದರೇನು? ಪ್ರವಾಹ. ಅದು ಪ್ರವಾಹವಾಗಿ ಹೊರಟ ಕೂಡಲೇ ಎರಡು ದಡಗಳೂ ಹುಟ್ಟಿದವು. ಹಾಗೆ ಮಿಕ್ಕವರೆಲ್ಲರೂ ಪ್ರಕೃತಿಯ ಪ್ರವಾಹಕ್ಕೆ ಸಿಕ್ಕಿ ಕೊಚ್ಚಿ ಹೋಗುತ್ತಿದ್ದರೆ ಯಾವನೋ ಒಬ್ಬೊಬ್ಬನೂ ಆ ಪ್ರಕೃತಿ ಪ್ರವಾಹವನ್ನು ನಿರೋಧಿಸಿ ವಿರೋಧಿಸಿ ಇದು ಏಕೆ ಎನ್ನುವನು. ಎಲ್ಲರೂ ಬೆಂಗಳೂರು, ಇದು ಬೆಂಗಳೂರು ಎಂದುಕೊಂಡು ಹೋಗುತ್ತಿದ್ದರೆ ಇದಕ್ಕೆ ಈ ಹೆಸರೇಕೆ ಎಂದು ಮುಂತಾಯಿ ಕೇಳುವವನಂತೆ ಅವನು. ಹಾಗೆ ಎಲ್ಲರಂತೆ ಕರಚರಣಾದಿಗಳಿಂದ ಕೂಡಿದ್ದರೂ ಪ್ರಕೃತಿ ವಿಲಕ್ಷಣವಾಗಿ ಎಚ್ಚರಿಕೆ ಮಾತು ಗಮನಿಸಿ ಪ್ರಕೃತಿ ವಿಲಕ್ಷಣವಾಗಿ ಎಂದರೆ ಎಲ್ಲರಂತೆ ಅಲ್ಲದೆ ಇದೇಕೆ ಹೇಗೆ ಎಂದು ವಿಚಾರಿಸುವವನು ಉಂಟು. ಆತನು ತತ್ವಜ್ಞಾನಿ. ಸಾಮಾನ್ಯರ ಮಾತಿನಲ್ಲಿ ಹೇಳಿದರೆ ಆತನಿಗೆ ಕಂಡು ಕಂಡುದರ ಅಪ್ಪ ಅಮ್ಮ ಬೇಕು, ಹಾಗೆಯೇ ಪ್ರಕೃತಿಯು ಅಪ್ಪ ಅಮ್ಮ ಪಡೆದಿರಬೇಕು. ಇದು ಎಲ್ಲಿಂದ ಬಂತು, ಎಲ್ಲಿಗೆ ಹೋಗುತ್ತದೆ, ಅಥವಾ ನಮ್ಮ ಜನನ ಮರಣಾದಿಗಳಂತೆ ಇದಕ್ಕೂ ಜನನ ಮರಣಗಳಿವೆಯೇ ಮುಂತಾದ ಸಾಮಾನ್ಯರ ಬುದ್ಧಿಗೆ ಎಟಕದ ಪ್ರಶ್ನೆಗಳನ್ನು ಈತನು ಕೇಳುವನು. ಈತನನ್ನು ಹುಚ್ಚನೆಂದರೆ ತಪ್ಪಿಲ್ಲ. ಹುಚ್ಚನಿಗೂ ಈತನಿಗೂ ಇಷ್ಟೇ ವ್ಯತ್ಯಾಸ, ಹುಚ್ಚನಿಗೆ ಗುರಿಯಿಲ್ಲ, ಈತನಿಗೆ ಗುರಿಯಿದೆ. ಈತನೇ ಗೀತೆ ಜಿಜ್ಞಾಸು, ಆಧುನಿಕ ತತ್ವಜ್ಞಾನಿ. ಆದರೆ ಜಿಜ್ಞಾಸುವು ನಮಗೆ ಮೀರಿದವು, ನಾವು ಆತನನ್ನು ಕಾಣೆವು. ಈ ಜಿಜ್ಞಾಸು ಸಮಾಜದಲ್ಲಿ ಭೋಜನಕ್ಕೆ ಬೇಕಾದ ಉಪ್ಪಿನಂತೆ, ಉಪ್ಪನ್ನು ಬಿಟ್ಟು ಅಡುಗೆ ಇಲ್ಲ. ಎಷ್ಟೇ ಆಗಲಿ ಉಪ್ಪೇ ಅಡುಗೆಗೆ ರುಚಿಯನ್ನು ಕೊಡುವುದು. ಅದರಂತೆ ಜಿಜ್ಞಾಸುವು ಸಮಾಜದ ಬೆಳಕು. ಸಮಾಜವು ಉಜ್ವಲವಾಗಬೇಕಾದರೆ ಸಾವಿರಕ್ಕೆ ಒಂದರಂತಲ್ಲದಿದ್ದರೆ ಹೋಗಲಿ, ಲಕ್ಷಕ್ಕೊಂದರಂತಾದರೂ ಜಿಜ್ಞಾಸುವು ಬೇಕು. ಈತನು ಯಾರ ಮಾತನ್ನೂ ತೆಗೆಯುವುದಿಲ್ಲ, ಎಲ್ಲರ ಹೇಳಿಕೆಗಳನ್ನು ಗೌರವಿಸುವನು. ಆ ಹೇಳಿಕೆಗಳ ಸತ್ಯ ಅಸತ್ಯತೆಗಳನ್ನು ತರ್ಕಬದ್ಧವಾಗಿ ವಿಚಾರಿಸುವನು. ತನ್ನ ಅನುಭವವೆಂಬ ತಕ್ಕಡಿಯಲ್ಲಿ ತೂಗುವನು. ಇದು ಸಂಬದ್ಧವೇ ಅಸಂಬದ್ಧವೇ ಎಂದು ಪರೀಕ್ಷಿಸುವನು. ಕೊನೆಗೆ ಈ ಕಾರಣಗಳಿಂದ ಇದು ಗ್ರಾಹ್ಯ, ಇದು ಈ ಕಾರಣಗಳಿಂದ ಅಗ್ರಾಹ್ಯ ಎಂದು ಗೊತ್ತು ಮಾಡುವನು. ಗ್ರಾಹ್ಯವನ್ನು ಅಂಗೀಕರಿಸಿ ಅಲ್ಲಿಂದ ಮುಂದೆ ತಾನು ಹೋಗುವನು. ಈಗ ನಮಗೆ ವಿಜ್ಞಾನವನ್ನೇ ಪ್ರಧಾನವಾಗಿ ಅಂಗೀಕರಿಸಿರುವ ಪಾಶ್ಚಾತ್ಯರ ಸಂಸರ್ಗ ಒದಗಿದೆ. ಅಲ್ಲಿ ಜಿಜ್ಞಾಸೆಗೆ ಪ್ರಾಧಾನ್ಯ. ಆ ಜಿಜ್ಞಾಸವು ಮನುಷ್ಯನನ್ನು ಕುರಿತು ಇರಬಹುದು, ಮನುಷ್ಯ ಸಮಾಜವನ್ನು ಕುರಿತು ಇರಬಹುದು, ಅಥವಾ ಇಲ್ಲಿ ನಾವು ಯಾವುದನ್ನು ಕುರಿತು ಚಿಂತಿಸದೆ ಈ ಪ್ರಕೃತಿಯ ಸಂಪೂರ್ಣವಾದ ಸ್ವರೂಪವನ್ನು ಕುರಿತು ಚಿಂತಿಸುವುದು ಆಗಿರಬಹುದು. ಅಂತೂ ಈ ಕೊನೆಯ ಜಾತಿಯವರನ್ನೇ ನಾವು ತತ್ವಜ್ಞಾನಿ ಎನ್ನುವುದು.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ದೇವುಡು ನರಸಿಂಹ ಶಾಸ್ತ್ರಿಗಳ ಧ್ವನಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ 7:20. ಅನೇಕರು ಸಂದೇಶಗಳನ್ನು ಕಳಿಸಿದಿರಿ, ಈದ್ ಮುಬಾರಕ್ ಅಂತ ಹೇಳಿದಿರಿ, ಹಾಗೆ ಇವತ್ತಿನ ನಾದೋಪಾಸನೆಯನ್ನು ಮೆಚ್ಚಿದ್ದೀರಿ. ನಿಮ್ಮ ಸಂದೇಶಗಳನ್ನು 7:35 ವಾರ್ತಾ ಪ್ರಸಾರದ ನಂತರ ನೋಡೋಣ. ಈಗ ಕೇಳೋಣ ಭಾವಗೀತೆಗಳು.

ದೇವರು ಹಚ್ಚಿದ ದೀಪ ಮಾನವನ ಎದೆಯಲ್ಲಿ ಸದಾ ಬೆಳಗಲಿ. ಶಿವಮೊಗ್ಗ ಸುಬ್ಬಣ್ಣ ಅವರ ಧ್ವನಿಯಲ್ಲಿ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ಕವನ ಕೇಳಿದಿರಿ.

0: ಚೆಲ್ಲಲಿ ಚೆಲುವು, ಮೂಡಲಿ ಸಂತಸ, ಕೇಳಲಿ ಕೋಗಿಲೆ ಇಂಚರ. ಇಂದು ವಿಶ್ವನಾಥ್ ಅವರ ಧ್ವನಿಯಲ್ಲಿ ಎನ್ಕೆ ಅವರ ರಚನೆ ಕೇಳಿದಿರಿ. ಸಮಯ 7:35. ಈಗ ಕನ್ನಡದಲ್ಲಿ ವಾರ್ತೆಗಳು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಪ್ರಮುಖ ಮೂಲಸೌಕರ್ಯ ಯೋಜನೆಗಳಿಗೆ ಕಾಯಂ ಕಾರಿಡಾರ್ಗಳ ಬಳಕೆ ಸೂಕ್ತ, ಪ್ರಗತಿ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ. ಆಂತರಿಕ ಭದ್ರತೆಯ ಬಲವರ್ಧನೆಯಿಂದ ಮಾತ್ರ ವಿಕಸಿತ ಭಾರತ ಸಾಧ್ಯ, ಕೇಂದ್ರ ಸಚಿವ ಅಮಿತ್ ಶಾ. ಭಾರತ ಚೀನಾ ದ್ವಿಪಕ್ಷೀಯ ಸಂಬಂಧ ವೃದ್ಧಿಗೆ ಗಡಿಯಲ್ಲಿ ಶಾಂತಿ ಸೌಹಾರ್ದತೆ ಅಗತ್ಯ, ಭಾರತ ಪ್ರತಿಪಾದನೆ. ಅಮೆರಿಕ ವಿಧಿಸಿದ ಸುಂಕಕ್ಕೆ ಪ್ರತಿಯಾಗಿ $27.6 billion ಮೌಲ್ಯದ ಪ್ರತಿ ಸುಂಕ ಹೇರಿದ ಕೆನಡಾ. ಹಾಗೂ ಗ್ರ್ಯಾಂಡ್ ಚೆಸ್ ಟೂರ್ ಫೈನಲ್ಗೆ ಲಗ್ಗೆಯಿಟ್ಟ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ. ವಾರ್ತೆಗಳ ವಿವರ: ಪ್ರಮುಖ ಸಾರಿಗೆ ಹಾಗೂ ಮೂಲಸೌಕರ್ಯ ಯೋಜನೆಗಳನ್ನು ರೂಪಿಸುವಾಗ ತಾಂತ್ರಿಕ ಹಾಗೂ ಆರ್ಥಿಕ ಸಾಧ್ಯತೆಗಳನ್ನು ಆಧರಿಸಿ ಅಗತ್ಯವಿರುವ ಕಡೆಗಳಲ್ಲಿ ಸಾರ್ವಜನಿಕ ಉಪಯುಕ್ತತೆಯ ಕಾಯಂ ಕಾರಿಡಾರ್ಗಳನ್ನು ಬಳಸಿಕೊಳ್ಳುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೇಂದ್ರ ಸಚಿವಾಲಯಗಳು ಹಾಗೂ ರಾಜ್ಯ ಸರ್ಕಾರಗಳಿಗೆ ಕರೆ ನೀಡಿದ್ದಾರೆ. ಸೇವಾತೀರ್ಥದಲ್ಲಿ ನಡೆದ 53ನೇ ಪ್ರಗತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, 9 ರಾಜ್ಯಗಳಲ್ಲಿ ವ್ಯಾಪಿಸಿರುವ ರೈಲ್ವೆ, ರಸ್ತೆ ಮತ್ತು ವಿದ್ಯುತ್ ಕ್ಷೇತ್ರದ 30,000 crore ಹೆಚ್ಚಿನ ಮೊತ್ತದ 6 ಪ್ರಮುಖ ಮೂಲಸೌಕರ್ಯ ಯೋಜನೆಗಳ ಪ್ರಗತಿ ಪರಿಶೀಲನೆ ನಡೆಸಿದರು. ಯೋಜನೆಗಳ ಅನುಷ್ಠಾನದಲ್ಲಿ ವೇಗದ ಜೊತೆಗೆ ಗುಣಮಟ್ಟದಲ್ಲಿಯೂ ಯಾವುದೇ ರಾಜಿ ಇರಬಾರದು ಎಂದ ಅವರು, ಯೋಜನಾ ವಿಳಂಬ ವೆಚ್ಚ ಹೆಚ್ಚಳದ ಜೊತೆಗೆ ನಾಗರಿಕರು ಮತ್ತು ದೇಶದ ಆರ್ಥಿಕತೆಗೆ ಸಿಗಬೇಕಾದ ಸೌಲಭ್ಯಗಳನ್ನು ತಡೆಯುತ್ತದೆ ಎಂದು ತಿಳಿಸಿದರು. ಪ್ರತಿಯೊಂದು ಯೋಜನೆಯನ್ನು ಸಮಗ್ರವಾಗಿ ವೀಕ್ಷಿಸಿ ನಿಗದಿತ ಸಮಯದೊಳಗೆ ಕಾರ್ಯಗತಗೊಳಿಸುವಂತೆ ನಿರ್ದೇಶಿಸಿದರು. ಇದೇ ವೇಳೆ ಡಿಜಿಟಲ್ ಕೃಷಿ ಮಿಷನ್ ಅಡಿಯ ಅಗ್ರಿಸ್ಟಾಕ್ ಯೋಜನೆಯನ್ನು ಪರಿಶೀಲಿಸಿದ ಪ್ರಧಾನಿ, ಕೃಷಿ ದತ್ತಾಂಶಗಳ ಸಮರ್ಥ ಬಳಕೆಗಾಗಿ ಕೃತಕ ಬುದ್ಧಿಮತ್ತೆ ಸೇರಿದಂತೆ ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳಲು ಸೂಚಿಸಿದರು. ಮತ್ತೊಂದೆಡೆ, ಸೈಬರ್ ವಂಚನೆ ಹಾಗೂ ಡಿಜಿಟಲ್ ಅರೆಸ್ಟ್ ತಡೆಯಲು ಹಿರಿಯ ನಾಗರಿಕರು ಮತ್ತು ಯುವಕರಲ್ಲಿ ನಿರಂತರ ಜಾಗೃತಿ ಮೂಡಿಸುವುದು ಹಾಗೂ ಸಿಬ್ಬಂದಿಗೆ ಸೂಕ್ತ ತರಬೇತಿ ನೀಡುವುದು ಅಗತ್ಯ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದಿಸಿದರು. ಪ್ರತಿಯೊಂದು ವಲಯದಲ್ಲೂ ನಾಯಕನಾಗಿ ಹೊರಹೊಮ್ಮಲು ಭಾರತ ತನ್ನ ಆಂತರಿಕ ಭದ್ರತೆಯನ್ನು ಮತ್ತಷ್ಟು ಬಲಪಡಿಸಿಕೊಳ್ಳಬೇಕು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ರಾಷ್ಟೀಯ ಭದ್ರತಾ ಕಾರ್ಯತಂತ್ರ ಸಮ್ಮೇಳನ ಎನ್ಎಸ್ಎಸ್ಸಿಯ ಸಮಾರೋಪ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿಯವರು 2047ರ ವೇಳೆಗೆ ವಿಕಸಿತ ಭಾರತದ ಗುರಿಯನ್ನು ನಿಗದಿಪಡಿಸಿದ್ದಾರೆ. ಈ ಗುರಿ ತಲುಪಲು ಆಂತರಿಕ ಭದ್ರತೆ ದೇಶದ ಮೊದಲ ಪೂರ್ವಾಪೇಕ್ಷಿತವಾಗಿದೆ ಎಂದರು. ಮಾದಕ ದ್ರವ್ಯ, ನಕ್ಸಲ್ವಾದ ಮತ್ತು ಈಶಾನ್ಯ ರಾಜ್ಯಗಳ ಸವಾಲುಗಳು ತೀವ್ರ ಸ್ವರೂಪ ಪಡೆಯುವ ಮುನ್ನವೇ ಹಿಂದಿನ ಸರ್ಕಾರಗಳು ದೂರದೃಷ್ಟಿಯಿಂದ ಹೆಜ್ಜೆ ಇಟ್ಟಿದ್ದರೆ ದೇಶ ದಶಕಗಳ ಕಾಲ ಇದರ ಪರಿಣಾಮ ಎದುರಿಸಬೇಕಾಗುತ್ತಿರಲಿಲ್ಲವೆಂದು ಅಭಿಪ್ರಾಯಪಟ್ಟರು. ಪ್ರಸ್ತುತ ಸರ್ಕಾರ ಈ 3 ಭದ್ರತಾ ಸವಾಲುಗಳನ್ನು ಯಶಸ್ವಿಯಾಗಿ ನಿರ್ಮೂಲನೆ ಮಾಡಿದ್ದು, ಕೇಂದ್ರ ಸಂಸ್ಥೆಗಳು, ರಾಜ್ಯ ಪೊಲೀಸ್ ಪಡೆಗಳು ಮತ್ತು ಸಶಸ್ತ್ರ ಪೊಲೀಸ್ ಪಡೆಗಳಿಗೆ ಈ ಯಶಸ್ಸಿನ ಸಂಪೂರ್ಣ ಶ್ರೇಯ ಸಲ್ಲುತ್ತದೆ ಎಂದರು. ಭಾರತ ಮತ್ತು ಚೀನಾ ನಡುವಿನ ದ್ವಿಪಕ್ಷೀಯ ಸಂಬಂಧಗಳ ಸುಸ್ಥಿರ ಅಭಿವೃದ್ಧಿ ಮತ್ತು ಪ್ರಗತಿಗೆ ಉಭಯ ದೇಶಗಳ ಗಡಿ ಪ್ರದೇಶದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಕಾಯ್ದುಕೊಳ್ಳುವುದು ಅತ್ಯಂತ ಅಗತ್ಯವೆಂದು ಭಾರತ ಪ್ರತಿಪಾದಿಸಿದೆ. ಬೀಜಿಂಗ್ನಲ್ಲಿ ನಿನ್ನೆ ನಡೆದ ಭಾರತ ಚೀನಾ ಗಡಿ ವಿಷಯ ಕುರಿತ ವಿಶೇಷ ಪ್ರತಿನಿಧಿಗಳ 25ನೇ ಸುತ್ತಿನ ಮಾತುಕತೆಗಳ ಸಹ ಅಧ್ಯಕ್ಷತೆಯನ್ನು ಭಾರತದ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಹಾಗೂ ಚೀನಾ ವಿದೇಶಾಂಗ ಸಚಿವ ವಾಂಗ್ ಯಿ ವಹಿಸಿದ್ದರು. ಉಭಯ ದೇಶಗಳ ವಿಶೇಷ ಪ್ರತಿನಿಧಿಗಳು ಗಡಿ ಸಮಸ್ಯೆ ಕುರಿತು ಅತ್ಯಂತ ಮುಕ್ತ ಮತ್ತು ಸುದೀರ್ಘ ವಿನಿಮಯ ಚರ್ಚೆ ನಡೆಸಿದ್ದಾರೆ. ಒಟ್ಟಾರೆ ಹಾಗೂ ದೀರ್ಘಕಾಲೀನ ಹಿತಾಸಕ್ತಿಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಗಡಿ ವಿವಾದಕ್ಕೆ ರಾಜಕೀಯ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ತಮ್ಮ ಪ್ರಯತ್ನಗಳನ್ನು ಮುಂದುವರಿಸಲಿಕ್ಕೆ ಉಭಯ ನಾಯಕರು ಸಮ್ಮತಿಸಿರುವುದಾಗಿ ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಇದರ ಜೊತೆಗೆ ಪರಸ್ಪರ ಹಿತಾಸಕ್ತಿಯ ದ್ವಿಪಕ್ಷೀಯ, ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಕುರಿತಾಗಿಯೂ ಸಭೆಯಲ್ಲಿ ವಿವರವಾಗಿ ಚರ್ಚಿಸಲಾಗಿದೆ. ಮುಕ್ತ ಸ್ವತಂತ್ರ ಹಾಗೂ ಸಮಗ್ರ ಇಂಡೋ ಪೆಸಿಫಿಕ್ ವಲಯದ ನಿರ್ಮಾಣಕ್ಕಾಗಿ ಭಾರತ ಮತ್ತು ನ್ಯೂಜಿಲೆಂಡ್ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿವೆ. ವೆಲ್ಲಿಂಗ್ಟನ್ನಲ್ಲಿ ನಿನ್ನೆ ನಡೆದ 2ನೇ ಆವೃತ್ತಿಯ ರಕ್ಷಣಾ ಕಾರ್ಯತಂತ್ರ ಸಂವಾದದಲ್ಲಿ ಉಭಯ ರಾಷ್ಟ್ರಗಳು ತಮ್ಮ ನಿಲುವನ್ನು ವ್ಯಕ್ತಪಡಿಸಿವೆ. ಸಭೆಯಲ್ಲಿ ಪ್ರಮುಖವಾಗಿ ಕಡಲ ಭದ್ರತೆ, ಜಂಟಿ ಮಿಲಿಟರಿ ಸಮರಾಭ್ಯಾಸ ಹಾಗೂ ಒಟ್ಟಾರೆ ರಕ್ಷಣಾ ಸಹಕಾರವನ್ನು ಉತ್ತೇಜಿಸುವ ಕುರಿತು ಗಮನಹರಿಸಲಾಯಿತು. ಭಾರತ ನ್ಯೂಜಿಲೆಂಡ್ ಕಾರ್ಯತಂತ್ರ ಪಾಲುದಾರಿಕೆಯ ಮಾರ್ಗಸೂಚಿ 2030ರಲ್ಲಿ ಉಲ್ಲೇಖಿಸಲಾದ ಕಾರ್ಯತಂತ್ರ ಗುರಿಗಳನ್ನು ಜಾರಿಗೊಳಿಸುವುದು ಈ ಸಭೆಯ ಪ್ರಮುಖ ಆದ್ಯತೆಯಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ವ್ಯಾಪಾರ ಹಾಗೂ ದ್ವಿಪಕ್ಷೀಯ ಹೂಡಿಕೆ ಸಂಪರ್ಕಗಳನ್ನು ಬಲಪಡಿಸುವ ಉದ್ದೇಶದಿಂದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕೆನಡಾ ಮತ್ತು ಅಮೆರಿಕ ದೇಶಗಳಿಗೆ 9 ದಿನಗಳ ಅಧಿಕೃತ ಪ್ರವಾಸ ಕೈಗೊಂಡಿದ್ದಾರೆ. ಪ್ರವಾಸದ ಮೊದಲ ಭಾಗವಾಗಿ ಕೆನಡಾಗೆ ತೆರಳಲಿರುವ ಅವರು ಕೆನಡಾದ ಹಣಕಾಸು ಸಚಿವೆ ಫ್ರಾಂಕೋಯಿಸ್ ಫಿಲಿಪ್ ಶಾಂಪಿನ್ ಅವರೊಂದಿಗೆ ಪ್ರಥಮ ಆವೃತ್ತಿಯ ಆರ್ಥಿಕ ಮತ್ತು ಹಣಕಾಸು ಸಂವಾದದಲ್ಲಿ ಭಾಗವಹಿಸಲಿದ್ದಾರೆ. ಈ ಸಂವಾದ ಮ್ಯಾಕ್ರೋ ಎಕನಾಮಿಕ್ ಬೆಳವಣಿಗೆಗಳು, ಹಣಕಾಸು ಕ್ಷೇತ್ರದ ಸಹಕಾರ ಹಾಗೂ ಹೂಡಿಕೆ ಅವಕಾಶಗಳ ಕುರಿತು ವಿಚಾರ ವಿನಿಮಯ ಮಾಡಿಕೊಳ್ಳಲು ಪ್ರಮುಖ ವೇದಿಕೆಯಾಗಲಿದೆ. ಬಳಿಕ ಅಮೆರಿಕಕ್ಕೆ ಭೇಟಿ ನೀಡಲಿರುವ ನಿರ್ಮಲಾ ಸೀತಾರಾಮನ್ ಶಿಕಾಗೋದಲ್ಲಿ ನವೋದ್ಯಮ ಸಹಯೋಗಗಳ ಕುರಿತು ಚರ್ಚಿಸಲಿದ್ದಾರೆ. ಉತ್ತರ ಕರೋಲಿನಾದ ಆಶ್ವಿಲೆಯಲ್ಲಿ ನಡೆಯಲಿರುವ G20 ಹಣಕಾಸು ಸಚಿವರು ಮತ್ತು ಸೆಂಟ್ರಲ್ ಬ್ಯಾಂಕ್ ಗವರ್ನರ್ಗಳ ಸಭೆಯಲ್ಲಿ ಭಾರತೀಯ ನಿಯೋಗದ ನೇತೃತ್ವ ವಹಿಸಿ ಜಾಗತಿಕ ಹಣಕಾಸು ಸ್ಥಿರತೆ ಹಾಗೂ ಆರ್ಥಿಕ ಪ್ರಗತಿಯ ಸವಾಲುಗಳ ಕುರಿತು ಸಮಾಲೋಚನೆ ನಡೆಸಲಿದ್ದಾರೆ. ಪ್ರವಾದಿ ಹಜರತ್ ಮೊಹಮ್ಮದ್ ಅವರ ಜನ್ಮದಿನದ ಸ್ಮರಣಾರ್ಥ ಆಚರಿಸಲಾಗುವ ಈದ್ ಮಿಲಾದ್ ಉನ್ ನಬಿ ಹಬ್ಬವನ್ನು ಇಂದು ದೇಶದ ವಿವಿಧ ಭಾಗಗಳಲ್ಲಿ ಅತ್ಯಂತ ಶ್ರದ್ದಾಭಕ್ತಿ ಹಾಗೂ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಈ ಪವಿತ್ರ ದಿನದ ಅಂಗವಾಗಿ ಪ್ರವಾದಿಯವರ ದಿವ್ಯ ಜೀವನ ಮತ್ತು ಸಂದೇಶಗಳನ್ನು ಪ್ರಸಾರ ಮಾಡುವ ಉದ್ದೇಶದಿಂದ ವಿವಿಧೆಡೆ ಮಿಲಾದ್ ಮೆಹ್ಫಿಲ್ ಹಾಗೂ ಸೀರತ್ ಗೋಷ್ಠಿಗಳನ್ನು ಆಯೋಜಿಸಲಾಗಿದೆ. ಹಬ್ಬದ ಹಿನ್ನೆಲೆಯಲ್ಲಿ ದೇಶದ ಪ್ರಮುಖ ನಗರ ಹಾಗೂ ಪಟ್ಟಣಗಳಲ್ಲಿ ಮೆರವಣಿಗೆಗಳು ಸಾಗುತ್ತಿದ್ದು ಶಾಂತಿ ಮತ್ತು ಸೌಹಾರ್ದತೆಯ ವಾತಾವರಣ ನೆಲೆಸಿದೆ. ಸಾರ್ವಜನಿಕ ಭದ್ರತೆ ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಎಲ್ಲಾ ಪ್ರಮುಖ ಸ್ಥಳಗಳಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಸೇರಿದಂತೆ ವ್ಯಾಪಕ ಭದ್ರತಾ ವ್ಯವಸ್ಥೆಗಳನ್ನು ಕೈಗೊಳ್ಳಲಾಗಿದೆ. ಅಮೆರಿಕ ಜೊತೆಗಿನ ದ್ವಿಪಕ್ಷೀಯ ವ್ಯಾಪಾರ ಮಾತುಕತೆಗಳನ್ನು ಅಮಾನತುಗೊಳಿಸಿರುವ ಕೆನಡಾ 27.6 ಶತಕೋಟಿ ಅಮೆರಿಕನ್ ಡಾಲರ್ ಮೌಲ್ಯದ ಅಮೆರಿಕದ ಸರಕುಗಳ ಮೇಲೆ

0: 50%‌ ಪ್ರತಿ ಸುಂಕಗಳನ್ನು ವಿಧಿಸಿದೆ. ಅಮೆರಿಕ ಕೆನಡಾದ ಸರಕುಗಳ ಮೇಲೆ ವಿಧಿಸಿದ್ದ ಸುಂಕಕ್ಕೆ ಪ್ರತಿಯಾಗಿ ಸೆಪ್ಟೆಂಬರ್ 8 ಜಾರಿಗೆ ಬರಲಿರುವ ಈ ಪ್ರತಿ ಸುಂಕ ಉಕ್ಕು, ಡೈರಿ ಉತ್ಪನ್ನಗಳು, ಕೃಷಿ ಉಪಕರಣಗಳು ಹಾಗೂ ಇಲೆಕ್ಟ್ರಾನಿಕ್ ಸರಕುಗಳನ್ನು ಒಳಗೊಂಡಿರಲಿದೆ. ದೇಶದ ಹಿತಾಸಕ್ತಿಗೆ ವಿರುದ್ಧವಾದ ಅಮೆರಿಕದ ಬೇಡಿಕೆಗಳನ್ನು ತಳ್ಳಿಹಾಕಿರುವ ಕೆನಡಾ ಈ ವ್ಯಾಪಾರ ವಿವಾದದಿಂದ ಸಂಕಷ್ಟಕ್ಕೊಳಗಾಗುವ ತಮ್ಮ ದೇಶದ ಕಾರ್ಮಿಕರು ಮತ್ತು ಉದ್ಯಮಗಳ ನೆರವಿಗಾಗಿ $7.5 ಬಿಲಿಯನ್ ಮೊತ್ತದ ಬೆಂಬಲ ಯೋಜನೆಯನ್ನು ಘೋಷಿಸಿದೆ. ಭಾರತದ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಜರ್ಮನಿಯ ವಿನ್ಸೆಂಟ್ ಕೇಮರ್ ವಿರುದ್ಧ 19.9 ಭಾರಿ ಅಂತರದ ಗೆಲುವು ಸಾಧಿಸಿ ಗ್ರ್ಯಾಂಡ್ ಚೆಸ್ ಟೂರ್ನ ಫೈನಲ್ ಪ್ರವೇಶಿಸಿದ್ದಾರೆ. 2 ಕ್ಲಾಸಿಕಲ್ ಪಂದ್ಯದಲ್ಲೇ ಜಯಗಳಿಸಿದ್ದ ಪ್ರಜ್ಞಾನಂದ ಕೊನೆಯ ದಿನದ ಕಡಿಮೆ ಅವಧಿಯ ಪಂದ್ಯಗಳಿಗೂ ಮುನ್ನವೇ 6 ಮುನ್ನಡೆ ಸಾಧಿಸಿದ್ದರು. ರ್ಯಾಪಿಡ್ ಪಂದ್ಯಗಳಲ್ಲಿ ಪ್ರಜ್ಞಾನಂದ ಕೇಮರ್ ವಿರುದ್ಧ 17-3 ಅಂತರದ ಮುನ್ನಡೆಯೊಂದಿಗೆ ಫೈನಲ್ ಹಂತವನ್ನು ಬಹುತೇಕ ಖಚಿತಪಡಿಸಿಕೊಂಡಿದ್ದಾರೆ. ಫೈನಲ್ ಪಂದ್ಯದಲ್ಲಿ ಪ್ರಜ್ಞಾನಂದ ಅಮೆರಿಕದ ಹಾಲಿ ಚಾಂಪಿಯನ್ ಫ್ಯಾಬಿಯಾನೋ ಕರುವಾನ ಅವರನ್ನು ಎದುರಿಸಲಿದ್ದಾರೆ. ಈ ಟೂರ್ನಿಯಲ್ಲಿ ಮೊದಲ 3 ಸ್ಥಾನಗಳನ್ನು ಪಡೆಯುವ ಆಟಗಾರರು ಮುಂದಿನ ವರ್ಷದ ಗ್ರ್ಯಾಂಡ್ ಚೆಸ್ ಟೂರ್ಗೆ ನೇರವಾಗಿ ಅರ್ಹತೆ ಪಡೆಯುತ್ತಾರೆ. ಹರಿಯಾಣದ ಪಂಚಕುಲದಲ್ಲಿ ನಿನ್ನೆ ನಡೆದ 14 ಚರಣದ ಭಾರತೀಯ ಅಥ್ಲೆಟಿಕ್ಸ್ ಸರಣಿ 2026 ಭಾರತದ ವಿಕ್ರಾಂತ್ ಪಾಂಚಾಲ್ ಒಲಿಂಪಿಕ್ ಪಟು ಮೊಹಮ್ಮದ್ ಅಜ್ಮಲ್ ಅವರನ್ನು ಹಿಂದಿಕ್ಕಿ ಪುರುಷರ 400 ಓಟದಲ್ಲಿ ಜಯ ಸಾಧಿಸಿದ್ದಾರೆ. ವಿಕ್ರಾಂತ್ 46.16 ಓಟ ಪೂರ್ಣಗೊಳಿಸಿದರೆ ಮೊಹಮ್ಮದ್ ಅಜ್ಮಲ್ 47.03 ಕ್ರಮಿಸಿ 2 ಸ್ಥಾನ ಪಡೆದುಕೊಂಡರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಮುಖ ಮೂಲಸೌಕರ್ಯ ಯೋಜನೆಗಳಿಗೆ ಕಾಯಂ ಕಾರಿಡಾರ್ಗಳ ಬಳಕೆ ಸೂಕ್ತ, ಪ್ರಗತಿ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ. ಅಮೆರಿಕ ಭದ್ರತೆಯ ಬಲವರ್ಧನೆಯಿಂದ ಮಾತ್ರ ವಿಕಸಿತ ಭಾರತ ಸಾಧ್ಯ, ಕೇಂದ್ರ ಸಚಿವ ಅಮಿತ್ ಶಾ. ಭಾರತ ಚೀನಾ ದ್ವಿಪಕ್ಷೀಯ ಸಂಬಂಧ ವೃದ್ಧಿಗೆ ಗಡಿಯಲ್ಲಿ ಶಾಂತಿ ಸೌಹಾರ್ದತೆ ಅಗತ್ಯ, ಭಾರತ ಪ್ರತಿಪಾದನೆ. ಅಮೆರಿಕ ವಿಧಿಸಿದ್ದ ಸುಂಕಕ್ಕೆ ಪ್ರತಿಯಾಗಿ $27.6 ಶತಕೋಟಿ ಮೌಲ್ಯದ ಪ್ರತಿ ಸುಂಕ ಹೇರಿದ ಕೆನಡಾ. ಹಾಗೂ ಗ್ರ್ಯಾಂಡ್ ಚೆಸ್ ಟೂರ್ ಫೈನಲ್ಗೆ ಲಗ್ಗೆಯಿಟ್ಟ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12:00.
1: ಕೇಳ್ತಾ ಇದ್ರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ಮನೆಗೆಲ್ಲ ಕೆಲಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು, 1 ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ ಸ್ವಚ್ಛ ಫ್ರೀ ಫ್ಲೋ ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
3: ಹಾಗೆ ಹೇಳು ಮತ್ತೆ.
2: ನಿರ್ಮಾ ಶುದ್ಧ ಉಪ್ಪು.
4: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದರ ಎಲ್ಲ ಗುಣ.
1: ಈಗ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ
5: ಆಕಾಶವಾಣಿ. ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ ಹಾಗೂ ಸೌರಿಪ, ಹೋಮಿಯೋಪತಿ, ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ. ಆಮ್ಲಪಿತ್ತ ಅಥವಾ ಗ್ಯಾಸ್ಟ್ರಿಕ್ಗೆ ಹೋಮಿಯೋಪತಿ ಪರಿಹಾರ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಪ್ರಸನ್ನ, ಉಪನಿರ್ದೇಶಕರು ಹೋಮಿಯೋಪತಿ ಆಯುಷ್ ನಿರ್ದೇಶನಾಲಯ ಬೆಂಗಳೂರು. ಕೇಳಿ ಆಯುಷ್ವಾಣಿ.
6: ನಮಸ್ಕಾರ ಆತ್ಮೀಯ ಶ್ರೋತೃಗಳೇ, ಆಯುಷ್ವಾಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದು ನಮ್ಮಲ್ಲಿ ಬಹಳ ಸಾಮಾನ್ಯವಾಗಿ ಕಂಡುಬರತಕ್ಕಂಥ ಸಮಸ್ಯೆ ಅಂತಂದರೆ ಗ್ಯಾಸ್ಟ್ರೈಟಿಸ್, ಅಂದರೆ ಹೊಟ್ಟೆಯ ಒಳಪದರದ ಉರಿಯೂತ. ಯಾವ ಥರ ನಾವು ಚಿಕಿತ್ಸೆ ಮಾಡ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಇವತ್ತು ಇತ್ತೀಚಿನ ಜೀವನ ಶೈಲಿಯಲ್ಲಿ ಸಮಯಕ್ಕೆ ಸರಿಯಾಗಿ ಊಟ ಮಾಡದೇ ಇರತಕ್ಕಂಥದ್ದು, ಅತಿಯಾದ ಖಾರ ಮತ್ತು ಎಣ್ಣೆಯುಕ್ತ ಆಹಾರ ಸೇವನೆ, ಜಂಕ್ ಫುಡ್, ಕಾಫಿ ಟೀ ಅತಿಯಾದ ಬಳಕೆ, ಮಾನಸಿಕ ಒತ್ತಡ, ಧೂಮಪಾನ, ಮದ್ಯಪಾನ ಇವೆಲ್ಲವೂ ಸಹ ಗ್ಯಾಸ್ಟ್ರೈಟಿಸ್ಗೆ ಪ್ರಮುಖ ಕಾರಣವಾಗಿದೆ. ಈ ಗ್ಯಾಸ್ಟ್ರೈಟಿಸ್ಗೆ ಕನ್ನಡದಲ್ಲಿ ಆಮ್ಲಪಿತ್ತ ಅಂತಲೂ ಕರಿತೀವಿ. ಈ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಹೊಟ್ಟೆ ಉರಿ, ಎದೆ ಉರಿ, ಹುಳಿ ತೇಗು, ಹೊಟ್ಟೆ ನೋವು, ಹೊಟ್ಟೆ ಉಬ್ಬರ, ವಾಕರಿಕೆ, ಕೆಲವೊಮ್ಮೆ ವಾಂತಿ ಹಾಗೂ ಊಟ ಮಾಡಿದ ನಂತರ ಭಾರವಾದ ಅನುಭವ ಕಾಣಿಸಬಹುದು. ಇಂತಹ ಲಕ್ಷಣಗಳನ್ನು ನಿರ್ಲಕ್ಷಿಸದೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸುವುದು ಬಹಳ ಮುಖ್ಯ. ಹೋಮಿಯೋಪತಿ ಚಿಕಿತ್ಸೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ದೈಹಿಕ, ಮಾನಸಿಕ ಹಾಗೂ ವೈಯಕ್ತಿಕ ಲಕ್ಷಣಗಳನ್ನು ಪರಿಗಣಿಸಿ ಔಷಧಿಗಳನ್ನು ಆಯ್ಕೆ ಮಾಡಲಾಗುತ್ತೆ. ಇದರಿಂದ ಈ ಗ್ಯಾಸ್ಟ್ರೈಟಿಸ್ ಅಥವಾ ಆಮ್ಲಪಿತ್ತ ಲಕ್ಷಣಗಳನ್ನು ನಿಯಂತ್ರಿಸಲು ಹಾಗೂ ಮರುಕಳಿಸುವ ಸಾಧ್ಯತೆಯನ್ನು ಕಡಿಮೆ ಮಾಡಲು ಸಹಾಯವಾಗುತ್ತೆ. ಆದರೆ ಔಷಧಿಯನ್ನು ಸ್ವಯಂ ಸೇವಿಸದೆ ಅರ್ಹ ಹೋಮಿಯೋಪತಿ ವೈದ್ಯರ ಸಲಹೆ ಮೇಲೆಗೆ ಈ ಔಷಧಿಗಳನ್ನು ತೆಗೆದುಕೋಬೇಕು. ಈ ಗ್ಯಾಸ್ಟ್ರೈಟಿಸ್ನ ದೂರವಿರಲು ಕೆಲವು ಸರಳವಾದ ಕ್ರಮಗಳನ್ನು ಪಾಲಿಸಿದ್ರೆ ಸಾಕು, ಈ ರೋಗದಿಂದ ದೂರ ಇರ್ಬೋದು.

0: ಸೇವನೆ ಮಾಡಬಾರ್ದು. ಎನ್ ಎಸ್ ಎ ಐ ಡಿ ಅಂತ ಹೇಳ್ತೀವಿ, ಅಂದರೆ ನಾನ್ ಸ್ಟೀರಾಯ್ಡಲ್ ಆ್ಯಂಟಿ ಇನ್ಫ್ಲಮೇಟರಿ ಡ್ರಗ್ಸು, ಆಮೇಲೆ ಕೀಮೋಥೆರಪಿ ಡ್ರಗ್ಸು, ಇದೆಲ್ಲ ದೀರ್ಘಕಾಲ ತೆಗೆದುಕೊಂಡಾಗ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಜಾಸ್ತಿ ಆಗುತ್ತೆ. ಹಾಗಾಗಿ ಈ ಔಷಧಿಗಳನ್ನು ಸೇವಿಸಬೇಕಾದ್ರೆ ವೈದ್ಯರ ಸಲಹೆ ಇಲ್ಲದೇ ಸೇವಿಸಬಾರ್ದು. ಆತ್ಮೀಯ ಶ್ರೋತೃಗಳೇ, ಆರೋಗ್ಯಕರ ಜೀವನ ಶೈಲಿಯೇ ಉತ್ತಮ ಔಷಧಿ. ಹೊಟ್ಟೆಯ ಯಾವುದೇ ತೊಂದರೆಯನ್ನು ನಿರ್ಲಕ್ಷಿಸದೆ ಆರಂಭದಲ್ಲೇ ವೈದ್ಯರನ್ನು ಸಂಪರ್ಕಿಸಿ ಸರಿಯಾದ ಸಲಹೆ, ಸೂಕ್ತ ಚಿಕಿತ್ಸೆ ಹಾಗೂ ಉತ್ತಮ ಜೀವನ ಶೈಲಿಯಿಂದ ಈ ಒಂದು ರೋಗವನ್ನು ನಿಯಂತ್ರಿಸಬಹುದು. ಹೋಮಿಯೋಪತಿಯಲ್ಲಿ ಸಾಮಾನ್ಯವಾಗಿ ನಾವು ಬಳಸ್ತಕ್ಕಂಥ ಔಷಧಿಗಳು ಯಾವ್ಯಾವುದು ಅಂತಂದರೆ, ನಕ್ಸೋಮಿಕಾ, ಲೈಕೋಪೋಡಿಯಂ, ಕಾರ್ಬೋವೆಜ್, ಇಪಿಕಾಕ್, ಕಾಲಿಬೈಕ್, ಹೀಗೂ ಇನ್ನೂ 10 ಹಲವಾರು ಔಷಧಿಗಳನ್ನು ಉಪಯೋಗಿಸ್ತೀವಿ. ಆದರೆ ತಾವುಗಳು ಈ ಔಷಧಿಗಳನ್ನು ನೇರವಾಗಿ ತೆಗೆದುಕೊಳ್ಳದೆ ವೈದ್ಯರ ಸಲಹೆಯ ಮೇರೆಗೆ ಸೇವಿಸಬೇಕು. ಆಗ ಮಾತ್ರ ಇದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ವಂದನೆಗಳು.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಆಮ್ಲಪಿತ್ತ ಅಥವಾ ಗ್ಯಾಸ್ಟ್ರಿಕ್ಗೆ ಹೋಮಿಯೋಪತಿ ಪರಿಹಾರ ಕುರಿತು ಮಾಹಿತಿ ನೀಡಿದವರು ಡಾಕ್ಟರ್ ಪ್ರಸನ್ನ, ಉಪನಿರ್ದೇಶಕರು ಹೋಮಿಯೋಪತಿ ಆಯುಷ್ ನಿರ್ದೇಶನಾಲಯ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
2: ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಸಮಯ 7:50. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಮಾತು ಮಾಹಿತಿ ಪ್ರಚಲಿತ ಪ್ರಕಟಣೆ ದಿನವಿಶೇಷ ಇಂದಿನ ಇತಿಹಾಸ ಎಲ್ಲವನ್ನ ಕೇಳ್ತಾ ಸಾಗೋಣ. ಶುಭೋದಯ ಕರ್ನಾಟಕದಲ್ಲಿ

ಮೊದಲು ಮಾನವನಾಗು, ಏನಾದರೂ ಆಗು, ಮೊದಲು ಮಾನವನಾಗು. ಕಾವ್ಯಾನಂದ ಅವರ ರಚನೆ ಕೇಳಿದಿರಿ ಶಿವಮೊಗ್ಗ ಸುಬ್ಬಣ್ಣ ಅವರ ಧ್ವನಿಯಲ್ಲಿ.

0: ಹಾರಿ ಹರಿಯ ಮುಟ್ಟು ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಪೋತಿ ನರಸಿಂಹಾಚಾರ್ ಅವರ ಗೀತೆಯನ್ನು ಕೇಳಿದಿರಿ. ಶುಭೋದಯ ಕರ್ನಾಟಕದಲ್ಲಿ ಭಾವಗೀತೆಗಳನ್ನು ಕೇಳಿದಿರಿ. ಸಮಯ 8 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರತಿಯೊಂದು ವಲಯದಲ್ಲಿಯೂ ನಾಯಕನಾಗಿ ಹೊರಹೊಮ್ಮಲು ಭಾರತ ತನ್ನ ಆಂತರಿಕ ಭದ್ರತೆಯನ್ನು ಮತ್ತಷ್ಟು ಬಲಪಡಿಸಿಕೊಳ್ಳಬೇಕು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ರಾಷ್ಟ್ರೀಯ ಭದ್ರತಾ ಕಾರ್ಯತಂತ್ರ ಸಮ್ಮೇಳನ ಎನ್ಎಸ್ಎಸ್ಸಿಯ ಸಮಾರೋಪ ಅಧಿವೇಶನವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಪ್ರವಾದಿ ಹಜರತ್ ಮೊಹಮ್ಮದ್ ಅವರ ಜನ್ಮದಿನದ ಸ್ಮರಣಾರ್ಥ ಆಚರಿಸಲಾಗುವ ಈದ್ ಮಿಲಾದ್ ಉನ್ ನಬಿ ಹಬ್ಬವನ್ನು ಇಂದು ದೇಶದ ವಿವಿಧ ಭಾಗಗಳಲ್ಲಿ ಅತ್ಯಂತ ಶ್ರದ್ಧಾಭಕ್ತಿ ಹಾಗೂ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಮುಕ್ತ, ಸ್ವತಂತ್ರ ಹಾಗೂ ಸಮಗ್ರ ಇಂಡೋ ಪೆಸಿಫಿಕ್ ವಲಯದ ನಿರ್ಮಾಣಕ್ಕಾಗಿ ಭಾರತ ಮತ್ತು ನ್ಯೂಜಿಲೆಂಡ್ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿವೆ. ವೆಲ್ಲಿಂಗ್ಟನ್ನಲ್ಲಿ ನಿನ್ನೆ ನಡೆದ 2ನೇ ಆವೃತ್ತಿಯ ರಕ್ಷಣಾ ಕಾರ್ಯತಂತ್ರ ಸಂವಾದದಲ್ಲಿ ಉಭಯ ರಾಷ್ಟಗಳು ತಮ್ಮ ನಿಲುವನ್ನು ವ್ಯಕ್ತಪಡಿಸಿವೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ ಹಾವೇರಿ ಜಿಲ್ಲೆ ಗಣಕೀಕರಣದಲ್ಲಿ ಶೇಕಡಾ 91.38% ಸಾಧನೆ ಮಾಡುವ ಮೂಲಕ ರಾಜ್ಯದಲ್ಲಿ 2ನೇ ಸ್ಥಾನದಲ್ಲಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿಯಾಗಿರುವ ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮನವರ ತಿಳಿಸಿದ್ದಾರೆ. ಕೊಲಂಬೋದಲ್ಲಿ ನಡೆಯುತ್ತಿರುವ ಭಾರತ ಶ್ರೀಲಂಕಾ ನಡುವಿನ 2 ಪಂದ್ಯಗಳ ಟೆಸ್ಟ್ ಸರಣಿಯ 2ನೇ ಹಾಗೂ ಅಂತಿಮ ಪಂದ್ಯದ 4ನೇ ದಿನದಾಟದಲ್ಲಿ ಶ್ರೀಲಂಕಾ ತನ್ನ ಮೊದಲನೇ ಇನ್ನಿಂಗ್ಸ್ ಅನ್ನು ಮುಂದುವರೆಸಲಿದೆ. ದಿನದಾಟ ಭಾರತೀಯ ಕಾಲಮಾನ ಬೆಳಗ್ಗೆ 9:45 ಆರಂಭವಾಗಲಿದೆ. ಹರಿಯಾಣದ ಪಂಚಕುಲದಲ್ಲಿ ನಿನ್ನೆ ನಡೆದ 14ನೇ ಚರಣದ ಭಾರತೀಯ ಅಥ್ಲೆಟಿಕ್ಸ್ ಸರಣಿ 2026ರಲ್ಲಿ ಭಾರತದ ವಿಕ್ರಾಂತ್ ಪಾಂಚಾಲ್ ಒಲಿಂಪಿಕ್ ಪಟು ಮೊಹಮ್ಮದ್ ಅಜ್ಮಲ್ ಅವರನ್ನು ಹಿಂದಿಕ್ಕಿ ಪುರುಷರ 400 ಮೀಟರ್ ಓಟದಲ್ಲಿ ಜಯ ಸಾಧಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು. 10 ಗಂಟೆಗೆ

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಕೇಳ್ತಾ ಇದ್ದೀರಿ ಶುಭೋದಯ ಕರ್ನಾಟಕ.

ನೀವೆಷ್ಟು ಇಷ್ಟ ಗೊತ್ತಾ? ಮಿಸ್ಟರ್ 420 ಚಿತ್ರದ ಗೀತೆ ಕೇಳಿದಿರಿ, ಕಾರ್ತಿಕ್ ಹಾಗೂ ಅನುರಾಧ ಭಟ್ ಅವರ ಧ್ವನಿಗಳಲ್ಲಿ. ಕವಿರಾಜ್ ಅವರು ಬರೆದ ಗೀತೆಗೆ ಸಂಗೀತ ನೀಡಿದವರು ವಿ ಹರಿಕೃಷ್ಣ. ಪ್ರಚಲಿತ ಪ್ರಕಟಣೆ ದಿನವಿಶೇಷ ಮಾತು ಮಾಹಿತಿ ಶುಭೋದಯ ಕರ್ನಾಟಕದಲ್ಲಿ ವೈದ್ಯಕೀಯ ಸ್ನಾತಕೋತ್ತರ ಕೋರ್ಸ್ಗಳ ಪ್ರವೇಶಕ್ಕಾಗಿ ನಡೆಯುವ ನೀಟ್ ಪಿಜಿ 2026 ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಮಹತ್ವದ ಒಂದು ಅಪ್ಡೇಟ್ ಹೊರಗೆ ಬಿದ್ದಿದೆ.

ರಾಷ್ಟ್ರೀಯ ವೈದ್ಯಕೀಯ ವಿಜ್ಞಾನ ಪರೀಕ್ಷಾ ಮಂಡಳಿ ಅಂದರೆ NBEMS ನೀಟ್ PG 2026 ಅಡ್ಮಿಟ್ ಕಾರ್ಡನ್ನು ಮಂಗಳವಾರ ಅಂದರೆ ನಿನ್ನೆ ಬಿಡುಗಡೆ ಮಾಡಿದೆ. ಈಗಾಗಲೇ ನೋಂದಣಿ ಮಾಡಿಕೊಂಡಿರುವ ಅಭ್ಯರ್ಥಿಗಳು ಅಡ್ಮಿಟ್ ಕಾರ್ಡನ್ನು NBEMS ಅಧಿಕೃತ ವೆಬ್ಸೈಟ್ ಮೂಲಕ ಲಾಗಿನ್ ವಿವರಗಳನ್ನು ಬಳಸಿ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ಅಂತ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಅಡ್ಮಿಟ್ ಕಾರ್ಡ್ನಲ್ಲಿ ಅಭ್ಯರ್ಥಿಯ ಹೆಸರು, ಪರೀಕ್ಷಾ ವಿವರ, ಪರೀಕ್ಷಾ ಕೇಂದ್ರ, ಪರೀಕ್ಷೆಯ ದಿನಾಂಕ, ಪರೀಕ್ಷಾ ದಿನದ ಅಗತ್ಯ ಸೂಚನೆಗಳು ಸೇರಿದ ಹಾಗೆ ಎಲ್ಲ ಪ್ರಮುಖ ಮಾಹಿತಿಗಳು ಇರಲಿವೆ.

ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಲ್ ಅವರ ಧ್ವನಿಗಳಲ್ಲಿ ಮಿಸ್ಟರ್ ಡೂಪ್ಲಿಕೇಟ್ ಚಿತ್ರದ ಗೀತೆ ಕೇಳಿದಿರಿ. ಜಯಂತ್ ಕಾಯ್ಕಿಣಿ ಅವರ ರಚನೆ ಇದು. ಸಂಗೀತ ನೀಡಿದವರು ಮನೋಮೂರ್ತಿ. ಅನೇಕರು ಸಂದೇಶಗಳನ್ನು ಕಳಿಸ್ತಾ ಇದ್ದೀರಿ, ಆದರೆ ನಮ್ಮ ಬಳಿ ಈಗ ಉಳಿದಿರುವ ಸಮಯ 1.5 ನಿಮಿಷ ಮಾತ್ರ. ಹಾಗಾಗಿ ನಿಮ್ಮ ಸಂದೇಶಗಳನ್ನು ಇಂಗ್ಲಿಷ್ ವಾರ್ತಾ ಪ್ರಸಾರದ ನಂತರ ನೋಡೋಣ. ಈ ದಿನದ ಒಂದಷ್ಟು ಘಟನೆಗಳನ್ನು ನೋಡೋದಾದರೆ, ಭಾರತದ ಇತಿಹಾಸದಲ್ಲಿ ನಡೆದ ಘಟನೆಗಳು. 1303 ಅಲಾವುದ್ದೀನ್ ಖಿಲ್ಜಿ ಐತಿಹಾಸಿಕ ಯುದ್ಧದ ನಂತರ ಚಿತ್ತೋರ್ಗಢ್ ಕೋಟೆಯನ್ನು ವಶಪಡಿಸಿಕೊಂಡಿದ್ದು ಇದೇ ದಿನ. 1914 ಒಂದು ದೊಡ್ಡ ದಾಳಿ ಆಯಿತು. ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಬ್ರಿಟಿಷ್ ಹಡಗಿನ ಮೇಲೆ ದಾಳಿ ನಡೆಸಿ ಸುಮಾರು 50 ಪಿಸ್ತೂಲುಗಳು ಮತ್ತು ಹಲವಾರು ಗುಂಡು ಮದ್ದುಗಳನ್ನು ವಶಪಡಿಸಿಕೊಂಡರು ದಾಳಿಕೋರರು.

0: Tune headlines. India-China eye political fix for boundary dispute. Stress need for peace and tranquility along LAC. Newspapers also report Prime Minister reviewed 30,000 crore rupees infra projects. The Asian Age headlines. Modi flags digital arrest, pushes for strict surveillance. The Indian Express citing RBI's monthly state of economy informs Indian economy resilient amid global uncertainties. The paper adds, India's robust macroeconomic fundamentals continue to provide cushion to the domestic economy. The Statesman writes, Defense Minister Rajnath Singh clears transfer of DRDO missile tech to Indian defense industry. Hindustan Times headlines, 98% flu cases this season due to H1N1 swine flu, says ICMR. And finally, Times of India informs Dolly Parton, Queen of Country Music, dies at 80. And with that, it's back to you, Shagun.
1: Thank you, Saira. And now before we end the bulletin, the headlines once again. Prime Minister Narendra Modi reviews infrastructure projects worth 30,000 crore rupees at Pragati meeting. Union Home Minister Amit Shah sets one-year deadline for 100% implementation of three new criminal laws. Delhi government to hand over approval letters to 4,000 eligible women beneficiaries under Lakshmi Yojana today. India and China agree to continue their work in seeking political settlement of boundary question for overall and long-term interests. Eid Milad-un-Nabi, birth anniversary of Prophet Muhammad being celebrated today. Keralites across the globe celebrating Thiru Onam, most auspicious day of Onam. And R. Pragyanan cruises into finals of Grand Chess Tour's last leg after 19-9 win over Germany's Vincent Keimer. And with that, we end the morning news. Have a nice day.
2: ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
3: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಬೆಳಗ್ಗೆಯಿಂದ ಸಂದೇಶಗಳನ್ನು ಓದಲೇ ಇಲ್ಲ ಅಂತ ಹಾಗೆ ಮುಖ ಸಪ್ಪಗೆ ಮಾಡಿಕೊಂಡು ಅಥವಾ ಕಿವಿ ತೆರೆದು ಕಾಯ್ತಾ ಇದ್ದೀರಿ ನಿಮ್ಮ ಸಂದೇಶಗಳನ್ನು. ಹಾಗೆ ಒಂದು ರೌಂಡ್ ನೋಡೋದಾದರೆ, ನಾದೋಪಾಸನೆ ಚೆನ್ನಾಗಿತ್ತು, ನುಡಿಮುತ್ತು ಚೆನ್ನಾಗಿತ್ತು. ಹಾಗೆ ಇವತ್ತಿನ ಕನ್ನಡ ರತ್ನ ಭಂಡಾರದಲ್ಲಿ ನಾವು ಕೇಳಿದ ಧ್ವನಿ ದೇವುಡು ನರಸಿಂಹಶಾಸ್ತ್ರಿಗಳದು. ಎಂಥ ಚಂದದ ಮಾತು, ತತ್ವಜ್ಞಾನದ ಮಾತು ಕೇಳಿ ತುಂಬ ಸಂತೋಷ ಆಯಿತು. ಹೀಗೆಲ್ಲ ಸಂದೇಶಗಳನ್ನು ಕಳಿಸಿದಿರಿ, ನಿಮ್ಮ ಸಂದೇಶಗಳಿಗೆ ನಾವು ಋಣಿ. ಶ್ರುದತ್ ಮುಳೆ ನೇತಾಜಿ ರಸ್ತೆಯಿಂದ, ಕಿಷ್ಕಿಂಧ ನಗರ ಗಂಗಾವತಿ ಈರಣ್ಣ ವಿಜಯಶ್ರೀ, ಕೌಸಲ್ಯ ವನಶಂಕರಿಯಿಂದ, ಹೇಮಂತ್ ಕುಮಾರ್ ಬೆಂಗಳೂರಿನಿಂದ, ಹೊನ್ನೂರಲ್ಲಿ ಹನುಮಂತಾಪುರದಿಂದ, ಡಾಕ್ಟರ್ ಅನಂತಕುಮಾರ ಅರಸು ಕಡಬದಿಂದ, ಭಾಗ್ಯಲಕ್ಷ್ಮಿ ರಾಜಾಜಿನಗರ, ಗೋಕಾಕ್ ತಾಲೂಕು ಬೈರ್ನಟ್ಟಿ ಗ್ರಾಮದ ದೇವರಾಜ್ ಕಿಲಾರಿ ಮತ್ತು ಮನೆಯವರು ಹನುಮಂತಪ್ಪ ಹುಲ್ಗಮ್ಮನವರ ಅಕ್ಷಯ ಪಾರ್ಕ್ ಹುಬ್ಬಳ್ಳಿ, ಬೋಪ ವೆಂಕಟೇಶ್ ಮತ್ತು ಮನೆಯವರು ಬೋಧನ ಹೊಸಹಳ್ಳಿ ಬೆಂಗಳೂರು ಗ್ರಾಮಾಂತರದಿಂದ, ಶಿವಗಂಗಾ ಹೆಬ್ಬಾಳದಿಂದ ಚಂದುಲಾಲ್ ಅವರು, ಎನ್ಆರ್ ಕೃಷ್ಣಮೂರ್ತಿ ಅರಸೀಕೆರೆಯಿಂದ, ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕು ಕಮತೇನಟ್ಟಿ ಗ್ರಾಮದ ರಾಜುಕುಮಾರ್, ರುಕ್ಮಿಣಿ ಕುಮಾರ್ ಮತ್ತು ಮನೆಯವರು ಚಿದಾನಂದ ಪತ್ತಾರ್, ಆದಿತ್ಯ, ಶಿವಲೀಲಾ ತೇಲಿ, ಶ್ರೀಶೈಲ ತೇಲಿ, ಪ್ರಶಾಂತ, ಸ್ನೇಹ, ಆರ್ಯನ್, ಧೀಮಂತ್ ತುಮಕೂರಿನಿಂದ, ಕಲಬುರಗಿ ಕಡಗಂಚಿಯಿಂದ ಧರ್ಮಣ್ಣ ಧನ್ನಿ, ಸರ್ವಜ್ಞ ವಚನ ಎಷ್ಟು ಚೆನ್ನಾಗಿತ್ತು, ಇತರ ನುಡಿಮುತ್ತುಗಳು ಕೂಡ ಚೆನ್ನಾಗಿತ್ತು. ಇವತ್ತಿನ ನಾದೋಪಾಸನೆ ವಿಭಿನ್ನವಾಗಿತ್ತು, ಈದ್ ಗೀತೆ ಕೇಳಿ ಸಂತೋಷವಾಯಿತು ಅಂತ ಹೇಳಿದಿರಿ. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಕುಕ್ಕೆ ಸುಬ್ರಹ್ಮಣ್ಯದಿಂದ ನಾಗರಾಜ ಶರ್ಮಾ ಅವರು, ಇವತ್ತಿನ ರತ್ನಭಂಡಾರ ತುಂಬಾ ಚೆನ್ನಾಗಿತ್ತು, ದೇವುಡು ಅವರ ಧ್ವನಿ ಕೇಳಿ ಖುಷಿಯಾಯಿತು, ಪ್ರಸಾರವಾದ ಭಕ್ತಿ ರಚನೆಗಳು ಬಹಳ ವಿಶಿಷ್ಟವಾಗಿತ್ತು, ಧನ್ಯವಾದಗಳು, ಕೇಳ್ತಾ ಇದ್ದೀನಿ ಅಂತ ಹೇಳಿದಿರಿ. ತ್ರಿವೇಣಿ ಸುದರ್ಶನ್, ರಾಜು ಹೊಯ್ಸಳ, ಜೆಪಿ ನಗರದಿಂದ, ನಾಗರಾಜ್ ಕೊಡೇಕಲ್ ಗಂಗಾವತಿ, ಮತ್ತೆ 200 ನೀವು ಫೋಟೋ ಕಳಿಸಿದ್ದೀರಿ, ಧನ್ಯವಾದಗಳು. ಆದರೆ ನಿಮ್ಮ ಫೋಟೋ ನಾವು ಹೇಳೋದಕ್ಕೆ ಅಥವಾ ನಮ್ಮ ಶ್ರೋತೃಗಳಿಗೆ ತೋರಿಸೋದಕ್ಕೆ ಸಾಧ್ಯ ಆಗಲ್ವಲ್ಲ. ಆದಷ್ಟು ನೀವು ನಿಮ್ಮ ಮಾತುಗಳನ್ನು ಹೇಳಿ, ನಿಮ್ಮ ಹೆಸರನ್ನು ಮೊದಲು ಹಾಕಿ, ಆಮೇಲೆ ನೀವು ಏನು ಹೇಳಬೇಕು ಅಂತಿದ್ದೀರಿ ಅದನ್ನು ಒಂದು ಎರಡು ವಾಕ್ಯಗಳಲ್ಲಿ ಹೇಳಿದರೆ ಓದೋದಕ್ಕೆ ಸುಲಭ ಆಗುತ್ತೆ. ಮತ್ತು ನಮ್ಮ ಓಗದಲ್ಲಿ ಯಾವುದೇ ತಡೆ ಬರದೆ ಒಂದಷ್ಟು ಸಮಯವನ್ನು ನಾವು ಉಳಿತಾಯ ಮಾಡಬಹುದು.

ತೀರ್ಥಹಳ್ಳಿ ಮೇಳಿಗೆಯಿಂದ ಗೋವಿಂದ ಭಟ್ ಅವರು, ಸುವರ್ಣ ಶ್ಯಾಮಕುಮಾರ್ ಮತ್ತು ಮನೆಯವರು. ಎಷ್ಟೊಂದು ವಿಭಿನ್ನ ಗೀತೆಗಳನ್ನು ನಾವು ಇವತ್ತು ನಾದೋಪಾಸನೆಯಲ್ಲಿ ಕೇಳಿದ್ವಿ, ಖುಷಿಯಾಯಿತು. ಕರೆಯುತ್ತಳಿ ಕರೆಯುತ್ತಲಿಹಳು ಕೈಬೀಸಿ ಗೀತೆ ಎಷ್ಟು ಕಾಲ ಆಗಿತ್ತು ಕೇಳಿ ತುಂಬ ಸಂತೋಷ ಆಯಿತು, ಧನ್ಯವಾದ ಅಂತ ಹೇಳಿದಿರಿ. ಮದರ್ ತೆರೇಸಾ ಅವರ ನುಡಿಮುತ್ತುಗಳನ್ನು ಕೇಳಿ ಖುಷಿಯಾಯಿತು ಅಂತಾರೆ ಜಗದೀಶ್ವರ ಆಚಾರ್ ಅವರು. ಪಿ ವಿ ಶ್ರೀನಿವಾಸ್ ಅವರು ಹಾಡಿದ ಗೀತೆ ಇಷ್ಟ ಆಯಿತು ಅಂತಾರೆ ಹರೀಶ್ ಮಲ್ಲೇಶ್ವರದಿಂದ. ಅನುದಿನದ ಸಂಗಾತಿ ವಿವಿಧ ಭಾರತಿ ಅಂತಾರೆ ರಾಜು ಚಿಕ್ಕ ಅಂಕನಹಳ್ಳಿ, ನಳಿನ ಲಂಕೇಶ್, ರಾಘವನ್ ಎನ್, ಮೈಸೂರಿನ ರಾಜೇಶ್, ಲೋಕೇಶ್ ಕುಣಿಗಲ್ನಿಂದ ರತ್ನಭಂಡಾರ ಚೆನ್ನಾಗಿತ್ತು ಅಂತಾರೆ. ನಂಬರ್ 109 ನೀವು ಹೆಸರನ್ನು ಹಾಕಲಿಲ್ಲ. ಭಾಗ್ಯ ಸುರೇಂದ್ರ ಅವರು, ಮಾಧವನ್ ಜಯಲಕ್ಷ್ಮಿ ಚೆನ್ನೈನಿಂದ, ಬಸಯ್ಯ ಸ್ವಾಮಿ ಬೀದರ್ನಿಂದ, ಮುರಳಿ ಮೋಹನ್ ಯಲಹಂಕದಿಂದ, ವರಲಕ್ಷ್ಮಿ ಪೀಣ್ಯದಿಂದ, ಜಗದಾಂಬಿಕಾ ಹಂಸವೇಣಿ ಬೆಂಗಳೂರಿನಿಂದ, ಪೂರ್ಣಿಮಾ ಮೇಸ್ತ್ರಿ ಧಾರವಾಡದಿಂದ, ಆದೂರು ಪ್ರಕಾಶ್ ಆನೇಕಲ್. ನಾದೋಪಾಸನೆಯ ವಿಶಿಷ್ಟ ಗೀತೆಗಳನ್ನು ಕೇಳಿ ಖುಷಿಯಾಯಿತು ಅಂತಾರೆ ಲಿಂಗಸಗೂರು ಅಮರಗುಂಡಪ್ಪ ಮತ್ತು ಮನೆಯವರು. ಲಘುವಾಗೆಲೆ ಮನ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ ಭಾವಗೀತೆ ಎಂಥ ಸೊಗಸು ಕೇಳಿ ನಿಜವಾಗಿ ಲಘುವಾಯಿತು ಮನ ಅಂತಾರೆ ರಾಣಿ ಮಳೂರು. ಸತೀಶ್ ಕುಮಾರ್ ದೇವರಾಯನ ದುರ್ಗದಿಂದ, ಕವಿತಾ ಶ್ರೀನಿವಾಸ್ ಧಾರವಾಡದಿಂದ, ನೇತ್ರ ಐನಹಳ್ಳಿಯಿಂದ, ಮಂಜುಳಾ ಮುನಿಯಪ್ಪ ಪಂತರಪಾಳ್ಯ, ಅರುಣ ಕೆಜಿಎಫ್ನಿಂದ. ಇನ್ನು ಸಾಕಷ್ಟು ಸಂದೇಶಗಳು ಬರ್ತಾನೆ ಇವೆ. ಸಂದೇಶಗಳನ್ನು ಓದಲು ಶುರು ಮಾಡಿದ ಕೂಡಲೇ ಅನೇಕರು ಸಂದೇಶಗಳನ್ನು ಕಳಿಸ್ತೀರಿ, ಕೆಲವರು ಕಾರ್ಯಕ್ರಮಗಳನ್ನು ಕೇಳ್ತಾ ಕೇಳ್ತಾ ಹಾಗೆ ಸಂದೇಶಗಳನ್ನು ಕಳಿಸ್ತೀರಿ. ನಿಮ್ಮೆಲ್ಲರ ಸಂದೇಶಗಳು ನಮ್ಮನ್ನು ತಲುಪುತ್ತೆ, ಆಯ್ದ ಅಥವಾ ಸಮಯ ಅನುವು ಮಾಡುವಷ್ಟು ಸಂದೇಶಗಳನ್ನು ನಾವು ಓದ್ತೇವೆ. ಮತ್ತು ಬರೀ ಹೆಸರುಗಳ ಪಠಣ ಆಗದೆ ಗೀತೆಗಳನ್ನು ಕೇಳೋಣ ಅನ್ನುವ ಆಶಯದಲ್ಲಿ ನಾವು ಸಂದೇಶಗಳನ್ನು ಓದೋದು ಸ್ವಲ್ಪ ಕಡಿಮೆ ಮಾಡ್ತಾ ಮತ್ತೆ ನಿಮ್ಮ ಇನ್ನೊಂದು ಭಾಗದಲ್ಲಿ ನಿಮ್ಮ ಸಂದೇಶಗಳನ್ನು ತಗೊಳ್ಳೋಣ. ಇದನ್ನು ಹೇಳುವಾಗಲೇ ಬಂದ ಒಂದೇ ಒಂದು ಸಂದೇಶ ಗೌರಮ್ಮ ಹಾವೇರಿಯಿಂದ ಕಳಿಸಿದಿರಿ. ವಿಶಿಷ್ಟ ಗೀತೆಗಳು ಪ್ರಸಾರ ಆಯಿತು ಇವತ್ತು, ಈದ್ ಗೀತೆಗಳು ಹಾಗೆ ಮದರ್ ತೆರೇಸಾ ಅವರ ನುಡಿಮುತ್ತುಗಳು, ನಮಗೆ ತುಂಬ ಸಂತೋಷ ಆಯಿತು. ಇವತ್ತು ಮದರ್ ತೆರೇಸಾ ಅವರ ಜನ್ಮದಿನ ಅಂತ ಗೊತ್ತಿರಲಿಲ್ಲ, ಅವರ ಮಾತುಗಳನ್ನು ಅವರು ಹೇಳಿದ ಸಂದೇಶವನ್ನು ನೀವು ಹೇಳಿದ್ದು ನಮಗೆ ಸಂತೋಷ ಆಯಿತು ಅಂದಿರಿ. ಧನ್ಯವಾದಗಳು ಸಂದೇಶ ಕಳಿಸಿದವರಿಗೆ. ಇನ್ನು ಈಗಾಗಲೇ ಕೆಲವರು ಕೇಳ್ತಾ ಇದ್ದೀರಿ ಇವತ್ತಿನ ಶೀರ್ಷಿಕೆ ಗಾನ ಏನು ಏನು ಇವತ್ತಿನ ಶೀರ್ಷಿಕೆ. ಇವತ್ತು ಒಂದು ವಿಶೇಷ ಇದೆ,

ಹೌದು, ಇವತ್ತಿನ ಶೀರ್ಷಿಕೆ ಇವಳು. ಯಾಕೆ ಇವಳು? ಇವತ್ತು ಮಹಿಳಾ ಸಮಾನತೆ ದಿನ. ಲಿಂಗ ತಾರತಮ್ಯ ಬೇಡ, ಎಲ್ಲರೂ ಸಮಾನರು ಅಂತ ಹೇಳುವ ಹಾಗೆ ಘೋಷಿಸುವ ದಿನ. 1973 ಆಗಸ್ಟ್ 26 ಅಮೆರಿಕ ಸಂವಿಧಾನದಲ್ಲಿ 19ನೇ ತಿದ್ದುಪಡಿ ಬಂತು. ಮತದಾನದ ಹಕ್ಕನ್ನು ಮಹಿಳೆಯರಿಗೆ ನೀಡಲಾಯಿತು. ಅಲ್ಲಿವರೆಗೆ ಬಹುಶಃ ಇವಳು ಯಾರು ಅಂತ ಯಾರಿಗೂ ಗೊತ್ತಿರಲಿಲ್ಲ ಅನ್ಸತ್ತೆ. ಅಥವಾ ಇವಳು ಎಲ್ಲೆಲ್ಲೂ ಇದ್ದರೂ ಎಲ್ಲೋ ಕಾಣಲು ಸಿಗದವಳು, ಎಲ್ಲೆಲ್ಲೂ ಇರುವವಳು, ಅರ್ಥವಾದರೂ ಅರ್ಥವಾಗದ ಹಾಗೆ ಇರುವವಳು, ಪ್ರೀತಿ ಸುರಿಸಿದರೂ ಪ್ರೀತಿಯನ್ನು ಅರ್ಥ ಮಾಡಿಸಲಾರದವಳು, ಪ್ರಕೃತಿಯ ಒಡಲೆ ಇವಳು. ಇವಳು ಇವಳು ಇವಳ ದಿನ ಕೂಡ ಹೌದು. ಇವತ್ತು ಇವಳು ಶೀರ್ಷಿಕೆ ಗೀತೆಗಳನ್ನು ಕೇಳ್ತಾ ಇದ್ದೀವಿ ಶುಭೋದಯ ಕರ್ನಾಟಕ ಶೀರ್ಷಿಕೆ ಗಾನದಲ್ಲಿ.

ಇನ್ನು ಇವತ್ತಿನ ಒಂದಷ್ಟು ವಿಶೇಷಗಳನ್ನು ನೋಡೋದಾದರೆ 1910 ಆಗಸ್ಟ್ 26 ತಾರೀಕು ಮದರ್ ತೆರೇಸಾ ಅವರು ಜನಿಸಿದ್ದು. ರಾಜಕೀಯ ಮುತ್ಸದ್ದಿ ಮನೇಕಾ ಗಾಂಧಿ ಅವರ ಜನ್ಮದಿನ ಎಂದು 1956 ಅವರು ಜನಿಸಿದ್ದು. ಕಲಾವಿದ ರಾಜ್ ಕಿರಣ್ ಹುಟ್ಟಿದ್ದು ಇದೇ ದಿನ 1954. ಪತ್ರಕರ್ತ ಶೇಖರ್ ಗುಪ್ತಾ ಅವರ ಜನ್ಮದಿನ ಇಂದು 1957 ಅವರು ಜನಿಸಿದ್ದು. ನಮ್ಮ ಕನ್ನಡದ ಪ್ರಖ್ಯಾತ ವಿದ್ವಾಂಸರಾದ ಟಿವಿ ವೆಂಕಟಾಚಲ ಶಾಸ್ತ್ರಿಗಳ ಜನ್ಮದಿನ ಇಂದು 1933 ಅವರು ಜನಿಸಿದ್ದು. ಕಲಾವಿದರಾದ ವೀಣಾ ವಿದ್ವಾಂಸರಾದ ಡಿ ಬಾಲಕೃಷ್ಣ ಅವರು ಹುಟ್ಟಿದ್ದು ಇದೇ ದಿನ. ಹಾಗೆ ಲೇಖಕರಾದ HSK ಅವರು ಹುಟ್ಟಿದ್ದು ಇದೇ ದಿನ. ಶೀರ್ಷಿಕೆ ಗಾನದಲ್ಲಿ ಇವಳು ಶೀರ್ಷಿಕೆ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಕಳ್ಳಿ ಇವಳು, ಮಳ್ಳಿ ಇವಳು, ಇವಳು ಚಲುವೆ, ಇವಳು ಪ್ರಕೃತಿ, ಇವಳು ಹೃದಯವನ್ನು ಅರಳಿಸುವವಳು, ಇವಳೇ ಪ್ರೀತಿ, ಇವಳು ನಗು, ಇವಳೇ ಭಾಗ್ಯ, ಚಿಂತೆ ಮರೆಸುವವಳು, ಇವಳು ತಾಯಿ, ಇವಳು ದೇವತೆ, ಹೀಗೆಲ್ಲ ಹೇಳಿದ್ರೂ 1973 ಅಮೆರಿಕಾದಲ್ಲಿ ಇವಳಿಗೆ ಮತದಾನದ ಹಕ್ಕು ಇರಲಿಲ್ಲವಲ್ಲ. 1973 ಮತದಾನದ ಹಕ್ಕನ್ನು ಮಹಿಳೆಯರಿಗೆ ನೀಡಿದ ದಿನ ಎಂದು ಅಮೆರಿಕ ನೀಡಿದ್ದು. ಈ ದಿನವನ್ನು ಮಹಿಳಾ ಅಸಮಾನತೆ ನಿವಾರಣೆಯ ದಿನ ಅಂತ ಹೇಳ್ತೀವಿ.

ಲಿಂಗ ತಾರತಮ್ಯ ಬೇಡ, ಎಲ್ಲರೂ ಸಮಾನರು ಅಂತ ಹೇಳುವ ಘೋಷಿಸುವ ದಿನ ಇಂದು ಮಹಿಳಾ ಸಮಾನತೆ ದಿನ. ಇವಳು ಯಾರು ಅಂತ ತಿಳಿಸುವ ದಿನ. ಇವಳು ಶೀರ್ಷಿಕೆ ಗೀತೆಗಳನ್ನು ಕೇಳ್ತಾ ಇದ್ದೀರಿ ಶುಭೋದಯ ಕರ್ನಾಟಕದಲ್ಲಿ. ಪ್ರೇಮ್ ಅಡ್ಡ, ಕೊಳ್ಳೆಗಾಲ, ಓ ಪ್ರೇಮವೇ, ಚೈತ್ರದ ಚಿಗುರು ಚಿತ್ರಗಳಿಂದ ಆರಿಸಿದ ಗೀತೆಗಳನ್ನು ಕೇಳಿದಿರಿ. ಈ ಗೀತೆ ಸಿಕಾಡ ಚಿತ್ರದ್ದು.

ಯಾರಿವಳು ಯಾರಿವಳು ಅಂತ ಹುಡುಕ್ತಾನೆ. ಬೇಟಿ ಬಚಾವೋ ಬೇಟಿ ಪಡಾವೋ, ಮುದ್ರಾ ಯೋಜನೆ, ಮೀಸಲಾತಿಗಳು ಇವೆಲ್ಲ ಬಂದಿದೆ ಇವಳಿಗಾಗಿ. ಇವಳನ್ನ ಅರ್ಥ ಮಾಡಿಕೊಂಡ್ರೆ ಪ್ರಪಂಚವನ್ನೇ ಅರ್ಥ ಮಾಡಿಕೊಂಡ ಹಾಗೆ. ಇವಳು ತನಗಾಗಿ ಇರುವ ಎಲ್ಲವನ್ನು ಅರ್ಥ ಮಾಡಿಕೊಂಡ್ರೆ ಪ್ರಪಂಚವೇ ಇವಳದು ಕೂಡ. ಎಲ್ಲೂ ಕಾಣಲು ಸಿಗದವಳು, ಎಲ್ಲೆಲ್ಲೂ ಇರುವವಳು, ಅರ್ಥವಾದರೂ ಅರ್ಥವಾಗದೇ ಇರುವವಳು. ಹೆಸರು ಇಲ್ಲದೆ ಯಾರಿವಳು ಅಂತ ಯಾವಾಗಲೂ ಅನ್ನಿಸಿಕೊಳ್ಳುವವಳು. ಇವಳು ಅವಳು ಆಕೆ ಈಕೆ ಅಂದರೂ ಇವಳ ಶಕ್ತಿ ಏನು ಅಂತ ಇವಳನ್ನು ಅರಿತವರಿಗೆ ಮಾತ್ರ ಗೊತ್ತು. ಇವಳು ಅಂದಾಗ ಈ ಗೀತೆ ಮರೆಯೋದಕ್ಕೆ ಸಾಧ್ಯನಾ?

ಇವಳು ಶೀರ್ಷಿಕೆ ಗೀತೆಗಳನ್ನು ಕೇಳಿದಿರಿ. ಮಹಿಳಾ ಸಮಾನತೆ ದಿನ ಇಂದು. ಇವಳು ಸದಾ ಎಲ್ಲೆಲ್ಲೂ ತುಂಬಿರಲಿ. ಇವಳ ಗಾನವೇ ಜಗದ ಗಾನವಾಗಲಿ.

0: ಬಿಟ್ಟಳು ಇವಳು ಯಾರು ಬಲ್ಲೆಯೇನು,
1: ಮೆರೆಯಲಿ ಕರೆಯಲಿ ಇವಳು, ಇವಳು ಯಾರು ಬಲ್ಲೆಯೇನು. ಇವಳು ಶೀರ್ಷಿಕೆ ಗೀತೆಗಳನ್ನು ಇದುವರೆಗೆ ಶುಭೋದಯ ಕರ್ನಾಟಕದಲ್ಲಿ ಕೇಳಿದಿರಿ. ಇದುವರೆಗೆ ಶುಭೋದಯ ಕರ್ನಾಟಕ ಪ್ರಸಾರವಾಯಿತು.

0: ಪರಿಸರ ಮತ್ತು ಮಾನವನ ನಡುವಿನ ಸಂಬಂಧ ಅನನ್ಯವಾದುದು. ಪರಿಸರವಿಲ್ಲದೆ ಮಾನವನ ಉಳಿವು ಸಾಧ್ಯವೇ ಇಲ್ಲ.
1: ಮಣ್ಣು ನಮ್ಮದು.
2: ಸುಂದರವಾದ ಕಾಡನ್ನು ನಾಶಗೊಳಿಸುತ್ತಾ ಪರಿಸರಕ್ಕೆ ಭಾರೀ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡುತ್ತಿರುವ ಮನುಷ್ಯ ಹವಾಮಾನ ಬದಲಾವಣೆಗೆ ನೀಡಿರುವ ಕೊಡುಗೆ ಒಂದೆರಡಲ್ಲ.
0: ನೆನಪಿರಲಿ, ಸ್ವಚ್ಛ ಪರಿಸರ ಉಳಿದರೆ ಮಾತ್ರ ನಾವು ಉಳಿದೇವು.

ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಇಂದಿನ ವಿಶೇಷ ಇಂದಿನ ವಿಶೇಷ ನಮಗೆಲ್ಲ ಗೊತ್ತಿದೆ, ಇಂದು ಪ್ರವಾದಿ ಮೊಹಮ್ಮದರ ಜನ್ಮದಿನ. ಈದ್ ಮಿಲಾದ್ ಉನ್ನಬಿ. ಎಲ್ಲ ಮುಸಲ್ಮಾನ ಬಾಂಧವರಿಗೆ ಈದ್ ಮಿಲಾದ್ ಶುಭಾಶಯಗಳು. ಈದ್ ಮುಬಾರಕ್. ಇವತ್ತು ಈದ್ ಮಿಲಾದ್. ಹೌದು, ಇವತ್ತು ನೇತ್ರದಾನ ಪಾಕ್ಷಿಕವನ್ನ, ಅಂದ್ರೆ 15 ದಿನಗಳ ಕಾಲ ನೇತ್ರದಾನ ಪಾಕ್ಷಿಕವನ್ನ ನಾವು ಆಚರಿಸ್ತಾ ಇದ್ದೀವಿ. ಈಗಾಗಲೇ ಹೇಳಿದ ಹಾಗೆ ಇವತ್ತು ಮಹಿಳಾ ಸಮಾನತೆ ದಿನ. ಕೇರಳದಲ್ಲಿ ಇವತ್ತು ಸುಗ್ಗಿ ಹಬ್ಬ ಓಣಂ. ಮಮತಾಮಯಿ ಜಗತ್ತಿಗೆ ಬೆಳಕು ಕೊಟ್ಟ ಮದರ್ ತೆರೇಸಾ ಅವರ ಜನ್ಮದಿನ ಇಂದು.

ಹೌದು, ಇಷ್ಟೆಲ್ಲ ಇದೆ. ಇವತ್ತಿನ ವಿಶೇಷಕ್ಕೆ ಏನನ್ನ ಆರಿಸಿಕೊಳ್ಳೋಣ? ಇವತ್ತು ಮತ್ತೊಂದು ವಿಶೇಷ ಇದೆ. ಇವತ್ತು ನಾಯಿಗಳನ್ನ ಪ್ರೀತಿಸುವ ದಿನ. ಹಲೋ ಅಂತ ಮುದ್ದು ಮಾಡುವ ದಿನ, ನಾಯಿಗಳಿಗೆ ಥ್ಯಾಂಕ್ಸ್ ಹೇಳುವ ದಿನ. ಅನೇಕ ದೇಶಗಳಲ್ಲಿ ಇವತ್ತು ವಿಶ್ವ ಶ್ವಾನ ದಿನ ಅಂದರೆ ರಾಷ್ಟ್ರೀಯ ಶ್ವಾನ ದಿನ ಅಂತ ಆಚರಿಸ್ತಾರೆ. ಮುದ್ದು ಮುದ್ದು ಮನೆಯ ಕಣ್ಮಣಿ, ಕಾವಲುಗಾರ, ಆಟಗಾರ, ಸಂತೋಷ ಕೊಡುವ, ಒಂಟಿತನ ದೂರ ಮಾಡುವ, ಎಲ್ಲರೂ ಪ್ರೀತಿಸುವ, ಹಾಗೆ ಬೇಷರತ್ ಪ್ರೀತಿಯನ್ನು ನಮಗೆ ನೀಡುವ, ನಿಮ್ಮ ನಮ್ಮ ಎಲ್ಲರ ಮನ ಗೆಲ್ಲುವ ಶ್ವಾನಗಳು, ತ್ಯಾಗಜೀವಿಗಳು. ಇವತ್ತು ಈ ಶ್ವಾನ ಸರದಾರನ ದಿನ, ಅವನಿಗೆ ನಾವು ಶುಭಾಶಯ ಹೇಳಬೇಕಲ್ಲ. ಇಂದಿನ ವಿಶೇಷ ರಾಷ್ಟ್ರೀಯ ಶ್ವಾನ ದಿನ. ಅನೇಕ ರಾಷ್ಟ್ರಗಳಲ್ಲಿ ಇಂದು ಶ್ವಾನ ದಿನ, ನಾಯಿಗಳ ದಿನ ಅಂತ ಆಚರಿಸ್ತಾರೆ.

ಸೋ ಇವತ್ತು ಶ್ವಾನ ದಿನ, ಆದ್ದರಿಂದ ನಮ್ಮ ನಾಯಿ ರಾಜನಿಗೆ, ಸರದಾರನಿಗೆ, ಶ್ವಾನ ಸರದಾರನಿಗೆ ಜೈಕಾರ ಹಾಕೋಣ.

ನಾಯಿ ಅಂದರೆ ಪ್ರೀತಿ ಅಂತಾರೆ ಬಹಳಷ್ಟು ಜನ. ಪಶ್ಚಿಮ ಬಂಗಾಳದ ಒಂದು ಜಾಗದಲ್ಲಿ ಯಾರೋ ಕರುಣೆ ಇಲ್ಲದವರು ಒಂದು ನವಜಾತ ಶಿಶುವನ್ನು ಬಿಟ್ಟು ಹೋಗಿದ್ರು. ಶೌಚಾಲಯದ ಬಳಿ ಮಗು ಗಡಗಡ ನಡುಗ್ತಾ ಇತ್ತು. ಅಲ್ಲಿಗೆ ಬಂದ 4-5 ಬೀದಿ ನಾಯಿಗಳು ಮಗುವಿಗೆ ಏನೂ ತೊಂದರೆ ಮಾಡದೆ ರಕ್ಷಣಾ ಕವಚದ ಹಾಗೆ ವೃತ್ತಾಕಾರದಲ್ಲಿ ಮಗುವಿನ ಸುತ್ತ ನಿಂತು ಬೇರೆ ಯಾರು ಅದರ ಮೇಲೆ ದಾಳಿ ಮಾಡದ ಹಾಗೆ ಕಾಪಾಡಿದವು. ಬೆಳಗ್ಗೆ ಸ್ಥಳೀಯರು ಬಂದು ಮಗುವನ್ನು ಸುರಕ್ಷಿತವಾಗಿ ಕಾಪಾಡಿ ಅದನ್ನು ಎಲ್ಲಿಗೆ ಸೇರಿಸಬೇಕೋ ಅಲ್ಲಿಗೆ ಸೇರಿಸಿದರು. ಅನೇಕ ಸಲ ನಾವು ನೋಡ್ತೀವಿ ನಾಯಿಗಳು ಹೀಗೆ ಮಾಡಿದವು ಹಾಗೆ ಮಾಡಿದವು ಅಂತ, ಆದರೆ ಅದಕ್ಕೆ ಕಾರಣಗಳು ಕೂಡ ನೂರಾರು ಇರುತ್ತೆ. ಯಾವುದನ್ನು ಹೀಗೆ ಅಂತ ಹೇಳೋಕ್ಕಾಗಲ್ಲ ಅಂತಾರೆ ವೈದ್ಯರು. ಹಾಗೆ ನಮ್ಮ ಈ ನಾಯಿಯ ನಿಷ್ಠೆ ಅಥವಾ ಅದು ಕೊಡುವಂತಹ ಪ್ರೀತಿ, ಅದು ತೋರಿಸುವ ತ್ಯಾಗ, ಇದೆಲ್ಲ ಬಹಳ ಆಶ್ಚರ್ಯ ಅಂತ ಅನ್ನಿಸುವಂಥದ್ದು. ಹಾಗೆ ಬಹಳ ಬುದ್ಧಿವಂತ ಪ್ರಾಣಿಗಳು ನಾಯಿಗಳು. ಹಿಮಾಚಲ ಪ್ರದೇಶದ ಭರ್ಮೂರ್ ಬೆಟ್ಟಗಳಲ್ಲಿ ನಡೆದಂಥ ಕತೆ. ಯುವಕರು ಚಳಿಗಾಲದಲ್ಲಿ ಹಿಮಪಾತಕ್ಕೆ ಅಂದರೆ ಅವಲಂಚೆಗೆ ಸಿಕ್ಕಿ ಅವರು ಪ್ರಾಣ ಬಿಡ್ತಾರೆ. ಆದರೆ ಅವರು ಕರೆದುಕೊಂಡು ಹೋಗಿದ್ದ ನಾಯಿ ಅವರನ್ನು ಕಾದು ಕಾಪಾಡಿ ರಕ್ಷಣಾ ಸಿಬ್ಬಂದಿ ಬರುವವರೆಗೂ ಅಲ್ಲೇ ಅದು ಕುಳಿತಿತ್ತು. ಸುಮಾರು 1 ವಾರ ಅದು ಆಹಾರವನ್ನು ತಿನ್ನಲಿಲ್ಲ. ದಟ್ಟವಾದ ಹಿಮ, -10 ಡಿಗ್ರಿ ಇತ್ತು. ಇಷ್ಟಾದರೂ ಯಜಮಾನನ ಶವವನ್ನು ಬಿಡದೆ ಅಲ್ಲೇ ಕಾಪಾಡ್ತಾ ಇದ್ವು ಅಂತ. ಹೀಗೆ ಯಜಮಾನನಿಗಾಗಿ ಕಾಯುವ ನಾಯಿಗಳು ಅಥವಾ ಯಜಮಾನ ಹೋದ ಕೂಡಲೇ ತಾನೂ ಪ್ರಾಣ ಬಿಡುವಂತಹ ನಾಯಿಗಳು, ಈ ಒಂದು ಪ್ರೀತಿ ತ್ಯಾಗಕ್ಕೆ ಮನುಕುಲ ನಿಜವಾಗಿ ಋಣಿಯಾಗಿರಬೇಕು.

ಅತಿಯಾಗಿ ನನ್ನನ್ನು ಪ್ರೀತಿಸು, ಹಾಗೆ ಅತಿಯಾಗಿ ನಮ್ಮನ್ನು ಪ್ರೀತಿಸೋದು ನಮ್ಮ ಶ್ವಾನರಾಜರೇ. ಮನುಷ್ಯರಿಗೆ ಪ್ರೀತಿ ಅಂದರೆ ಏನು ಅಂತ ತೋರಿಸೋದಕ್ಕೆ ದೇವರು ನಾಯಿಗಳನ್ನು ಸೃಷ್ಟಿ ಮಾಡಿದ್ದಾನೆ ಅಂತ ಹೇಳ್ತಾರೆ. ಮಾತು ಬಾರದಿದ್ದರೆ ಏನಂತೆ, ಅದರ ಅವನ ಅವಳ ನಿಶಬ್ದ ಕಣ್ಣುಗಳಲ್ಲಿ ಪ್ರೀತಿ ತುಂಬಿ ತುಳುಕುತ್ತೆ ಅಲ್ಲ.

ನಮ್ಮ ಹಿಂದೆನೇ ಇರುತ್ತವೆ ನಮ್ಮ ಶ್ವಾನಗಳು. ಇನ್ನು ಇವತ್ತಿನ ಪೆಟ್ರೋಲ್ ಡೀಸೆಲ್ ದರ ಹೇಳಿ, ಚಿನ್ನ ಬೆಳ್ಳಿ ದರ ಹೇಳಿಲ್ವಲ್ಲ, ಇವತ್ತಿನ ಗಾದೆ ಮಾತು ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇವತ್ತು ಚಿನ್ನ 16,374 ರೂಪಾಯಿ, 24 ಕ್ಯಾರೆಟ್, 22 ಕ್ಯಾರೆಟ್,

5,900 ರೂಪಾಯಿ, ಬೆಳ್ಳಿ 2,59,900 ರೂಪಾಯಿ, ಪೆಟ್ರೋಲ್ 117 ರೂಪಾಯಿ, ಡೀಸೆಲ್ 105 ರೂಪಾಯಿ. ನಿನ್ನೆಯ ವಹಿವಾಟು ಅಂತ್ಯಗೊಂಡಾಗಿನ ದರಗಳು ಇವು. ಇನ್ನು ಇವತ್ತಿನ ಗಾದೆ ಮಾತು, ಕಪ್ಪೆಗಳನ್ನು ತಕ್ಕಡಿಗೆ ಹಾಕಿದ ಹಾಗೆ. ಕಪ್ಪೆಗಳನ್ನು ತಕ್ಕಡಿಗೆ ಹಾಕಿದ ಹಾಗೆ. ಇವತ್ತು ಅನೇಕ ರಾಷ್ಟ್ರಗಳಲ್ಲಿ ಶ್ವಾನ ದಿನ, ನಾಯಿ ದಿನ ಅಂತ ಆಚರಿಸ್ತಾರೆ. ನಾಯಿಗಳನ್ನು ನಾವು ವಿಶೇಷವಾಗಿ ನೋಡಿಕೊಳ್ಳಬೇಕು. ಅವು ಮನುಕುಲಕ್ಕೆ ನೀಡ್ತಾ ಇರುವ ಕೊಡುಗೆ ಅಪಾರ. ಹೀಗೆ ನಾಯಿಗಳನ್ನು ಮತ್ತು ಮನುಷ್ಯರ ಜೊತೆಗೆ ಇರುವ ಬಾಂಧವ್ಯವನ್ನು ನಾವು ಮತ್ತಷ್ಟು ಹೆಚ್ಚು ಮಾಡುವಂಥದ್ದು, ಅವುಗಳನ್ನು ಇನ್ನೂ ಚೆನ್ನಾಗಿ ನೋಡಿಕೊಳ್ಳುವಂಥದ್ದು, ಪ್ರೀತಿ ಕೊಡುವಂಥದ್ದು, ಇದಕ್ಕೆ ಮೀಸಲಾದ ದಿನ ಇಂದು. ಹಾಗಾಗಿ ನಾವು ನಮ್ಮ ಶ್ವಾನರಾಜರ ಬಗ್ಗೆ ಮಾತನಾಡ್ತಾ ಒಂದಷ್ಟು ಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ದೇವೆ. ನಮ್ಮ ಜೊತೆ ಇರಿ. ಇದು ಇಂದಿನ ವಿಶೇಷ ಕಾರ್ಯಕ್ರಮ. ನಿಮ್ಮೊಂದಿಗೆ ನಿಮ್ಮದೇ ಧ್ವನಿ ಬಿ ಕೆ ಸುಮತಿ.

ತಕ್ಷಣ ಕೆಲವರು ಹೇಳ್ತಾರೆ, ನಮ್ದು ಲ್ಯಾಬ್ರಡಾರ್, ನಮ್ದು ಡಾಬರ್ಮನ್, ರಾಟ್ವೀಲರ್, ಅಯ್ಯೋಯ್ಯೋ ನಾನು ಗೋಲ್ಡನ್ ರಿಟ್ರೀವರ್ ಸಾಕಿದ್ದೀನಪ್ಪ, ನಂದು ಪಗ್ ಪೊಮರೇನಿಯನ್, ಶಿಟ್ ಶಿಜ್ಜು, ಹಾಗೆ ಚಿಹುವಾವ, ಹೀಗೆ ಅನೇಕ ವಿಧ ವಿಧವಾದ ತಳಿಗಳನ್ನು ನಾವು ನೋಡಬಹುದು. ಇಂಡಿ ನಾಯಿಗಳು ಇವುಗಳಿಗಿಂತ ಭಿನ್ನ, ವಿಭಿನ್ನ ಮತ್ತು ಸೂಪರ್. ನಮ್ಮ ದಕ್ಷಿಣ ಭಾರತದಲ್ಲಿ ರಾಜಪಾಳಯಂ, ಕನ್ನಿ, ಚಿಪಿಪಾರೈ, ಕೊಂಬೈ, ರಾಂಪುರ್ ಹೌಂಡ್, ಹೀಗೆ ಈ ನಾಯಿಗಳನ್ನು ನಾವು ಕಾಣಬಹುದು. ಹಿಮಾಚಲ ಪ್ರದೇಶದ ಶೆಫರ್ಡ್, ಗಡ್ಡಿಕುಟ್ಟ ಅಂತ ಇದನ್ನು ಕರೀತಾರೆ. ಇದು ಬಹಳ ಧೈರ್ಯವಂತ ನಾಯಿ ಅಂತ ಪ್ರಸಿದ್ಧಿ ಬೇರೆ ದೇಶಗಳಿಂದ. ನಾವು ಹೇಗೆ ಜರ್ಮನ್ ಶೆಫರ್ಡ್ ಹಾಗೆ ಬೇರೆ ಬೇರೆ ದೇಶಗಳಿಂದ ನಾಯಿಗಳನ್ನು ತರ್ತೇವೆ, ಹಾಗೆ ಭಾರತದಿಂದ ನಾಯಿಗಳನ್ನು ಕೊಂಡು ಹೋಗೋದು ಉಂಟು. ಎಲ್ಲ ನಾಯಿಗಳ ಹೀರೋ ನಮ್ಮ ಕರ್ನಾಟಕದ ಮುಧೋಳ ನಾಯಿ. ಇವನು ಚಿರತೆ ಅಷ್ಟು ಫಾಸ್ಟ್, ಆಕ್ರಮಣಕಾರಿ, ಅದ್ಭುತ ನಾಯಿ ಅಂತ ಹೇಳ್ತಾರೆ. ಆಗ ಬ್ರಿಟಿಷರ ಕಾಲದಲ್ಲೇ ಮುಧೋಳದಿಂದ ನಾಯಿಗಳನ್ನು ತಗೊಂಡು ಹೋಗಿ ಕ್ರಾಸ್ ಬ್ರೀಡ್ ಮಾಡಿ ಇಂಗ್ಲೆಂಡ್ನಲ್ಲಿ ಅವುಗಳನ್ನು ಸಾಕ್ತಾ ಇದ್ರು, ಹಾಗೆ ಅದನ್ನು ಆರ್ಮಿಗೆ ಅಂದರೆ ಸೇನೆಗೆ ಬಳಸಿಕೊಳ್ತಾ ಇದ್ರು ಅಂತ. ಈಗಲೂ ನಮ್ಮ ಮುಧೋಳದ ನಾಯಿ ಸೇನೆಯನ್ನು ಸೇರಿದೆ ಅನ್ನೋದು ತುಂಬ ಸಂತೋಷದ ಸಂಗತಿ. ಜರ್ಮನ್ ಶೆಫರ್ಡ್ ಒಂದು ಕೆಲಸ ಮಾಡೋದಕ್ಕೆ 90 ಸೆಕೆಂಡ್ ತಗೊಂಡ್ರೆ, ನಮ್ಮ ಮುಧೋಳಪ್ಪ ಇದನ್ನಲ್ಲ, ಇವನು ಕೇವಲ 40 ಸೆಕೆಂಡಲ್ಲಿ ಆ ಕೆಲಸನ ಫಿನಿಶ್ ಮಾಡ್ತಾನಂತೆ. ಅಂದರೆ ಇವನು ಗಾಳಿ ವೇಗದಲ್ಲಿ ಓಡ್ತಾನೆ, ಅಷ್ಟು ಚುರುಕು ಅಂತ. ಎಲ್ಲರಿಗೂ ಪ್ರಿಯ ನಮ್ಮ ಮುಧೋಳಪ್ಪ.

ಜೀವ ನೀಡುವೆ ಕೊಟ್ಟ ಮಾತಿಗೆ ಅಂತ ಬಹುಶಃ ಜಗತ್ತಲ್ಲಿ ಹೇಳೋದು ನಮ್ಮ ನಾಯಿ ಮಾತ್ರ. ಯಜಮಾನನಿಗಾಗಿ 14 ವರ್ಷ ಸಮಾಧಿ ಹತ್ರ ಕಾಯ್ತಾ ಇತ್ತಂತೆ ನಾಯಿ. ಸ್ಕಾಟ್ಲೆಂಡ್ನಲ್ಲಿ ಜಾನ್ ಗ್ರೇ ಅಂತ ಯಜಮಾನನ ಹೆಸರು. ಇವನಿಗಾಗಿ ಇವನ ಸಮಾಧಿಯ ಬಳಿ ಬರ್ತಾನೆ ಅವನು, ನನ್ನ ಯಜಮಾನ ಬಂದೇ ಬರ್ತಾನೆ, ನನ್ನನ್ನು ಬಿಟ್ಟು ಎಲ್ಲೇ ಹೋಗ್ತಾನೆ ಅಂತ 14 ವರ್ಷ ಅದು ಸಮಾಧಿಯ ಕಾವಲು ಕಾಯ್ತಾ ಇತ್ತಂತೆ. ಜನ ಕಣ್ಣೀರು ಹಾಕಿದರು ಇದರ ಪ್ರೀತಿ ನೋಡಿ. ಸ್ಥಳೀಯರು ಅದಕ್ಕೆ ಆಹಾರ ಕೊಟ್ಟು ಅದು ನಾಯಿ ತೀರಿ ಹೋದ ಮೇಲೆ ಇದರ ನೆನಪಿಗಾಗಿ ಒಂದು ಕಂಚಿನ ಮೂರ್ತಿಯನ್ನು ಅಲ್ಲೇ ಪಕ್ಕದಲ್ಲೇ ಸ್ಥಾಪಿಸಿದರು. ಹೀಗೆ ನಾಯಿಗಳ ಬಗ್ಗೆ ಪ್ರೀತಿಯ ಕಥೆಗಳು ಹಲವಾರು ಸಾವಿರಾರು. ವಘ್ಯ ಅಂದ ಕೂಡಲೇ ನಮಗೆ ಶಿವಾಜಿ ಮಹಾರಾಜರ ನಾಯಿ ಅಂತ ಗೊತ್ತು. ಶಿವಾಜಿ ಮಹಾರಾಜರ ಜೊತೆಗೆ ಸದಾ ಇರ್ತಾ ಇತ್ತು. ಶಿವಾಜಿ ಮಹಾರಾಜರ ಸಮಾಧಿಯ ಪಕ್ಕದಲ್ಲೇ ವಘ್ಯಾನ ಸ್ಮಾರಕ ಕೂಡ ಇದೆ.

ಎಷ್ಟೊಂದು ವಿಚಾರಗಳಿಗೆ ನಾವು ನಾಯಿ ಅಂತ ಸುಲಭವಾಗಿ ಬಳಸ್ತೀವಿ, ಆದರೆ ಅದು ಹಾಗ ಅಂತ ಸ್ವಲ್ಪ ಆಳವಾಗಿ ಯೋಚಿಸಿದ್ರೆ ನಮಗೆ ಗೊತ್ತಾಗುತ್ತೆ. ಹಾಗೆ ನಾಯಿ ಕುರಿತಾದ ಗಾದೆಗಳು ಕೂಡ ಸಾಕಷ್ಟಿವೆ. ನಾಯಿ ಪ್ರಾಮಾಣಿಕತೆ ಬಗ್ಗೆ, ನಾಯಿ ಪ್ರೀತಿ ಬಗ್ಗೆ ಸಾಕಷ್ಟು ಕಥೆಗಳಿವೆ. ಸಿನಿಮಾಗಳು ಕೂಡ ನಾಯಿಗಳ ಬಗ್ಗೆ ಬಂದಿರೋದು ಉಂಟು. ಕ್ಯಾಪ್ಟನ್ ಸಿನಿಮಾ ಇರಬಹುದು ಅಥವಾ ಹಾಚಿಕೋ, ಬಹಳ ಪ್ರಸಿದ್ಧವಾದ ಕಥೆ ಇದು. ಬಾಬಿ ಚಿತ್ರ, ಮಾರ್ಲಿ ಆ್ಯಂಡ್ ಮೀ, ಇವೆಲ್ಲ ನಾಯಿಗಳನ್ನು ಕುರಿತು, ನಾಯಿಯ ಪ್ರೀತಿಯನ್ನು ಕುರಿತು, ನಾಯಿಯ ತ್ಯಾಗವನ್ನು ಕುರಿತು, ಶೌರ್ಯವನ್ನು ಕುರಿತು ತೆಗೆದಂತಹ ಚಿತ್ರಗಳು. ಕನ್ನಡದಲ್ಲೂ ಚಾರ್ಲಿ 777 ಚಿತ್ರ ನಾಯಿಯ ಒಂದು ನಿಷ್ಕಲ್ಮಶ ಪ್ರೀತಿಯನ್ನೇ ಆಧಾರವಾಗಿ ಇಟ್ಟುಕೊಂಡು ತೆಗೆದಂತಹ ಚಿತ್ರ.

ಬ್ರೌನಿ ಇರಬಹುದು, ಚಿನ್ನಿ ಇರಬಹುದು, ಚಾರ್ಲಿ ಇರಬಹುದು, ಪುಟ್ಟ, ಪುಟ್ಟಿ, ಸ್ಪಾರ್ಕಿ, ಸ್ಪ್ಯಾನಿ, ಚಿನ್ನಿ, ಟಾಮಿ, ಕಿಟ್ಟಿ, ಸುನಿ, ಸಿಮ್ಮಿ, ಸ್ಪಾರ್ಕಿ, ಚುಕ್ಕಿ, ಚಿಕ್ಕಿ, ಹೀಗೆ ಹೆಸರು ಏನೇ ಇರಬಹುದು, ಆದರೆ ರಕ್ಷಣೆಗೆ, ಪ್ರಾಮಾಣಿಕತೆಗೆ, ಪ್ರೀತಿಗೆ, ತ್ಯಾಗಕ್ಕೆ, ಧೈರ್ಯಕ್ಕೆ, ಒಡನಾಟಕ್ಕೆ ಮತ್ತೊಂದು ಹೆಸರು, ಅದು ನಾಯಿ.

ಅನೇಕ ರಾಷ್ಟ್ರಗಳಲ್ಲಿ ಈ ದಿನ ವಿಶ್ವ ಅಥವಾ ರಾಷ್ಟ್ರೀಯ ನಾಯಿ ದಿನ ಅಂತ ಆಚರಿಸ್ತಾರೆ. ಹಾಗಾಗಿ ನಾವು ನಾಯಿಗಳ ಪ್ರೀತಿಯನ್ನು, ಪ್ರಾಮಾಣಿಕತೆಯನ್ನು, ಧೈರ್ಯವನ್ನು, ಶೌರ್ಯವನ್ನು, ಕಥೆಗಳನ್ನು ಹೀಗೆ ಸಾಕಷ್ಟು ನೆನಪಿಸಿಕೊಂಡಿದ್ದೇವೆ. ಇಂದಿನ ವಿಶೇಷ ರಾಷ್ಟ್ರೀಯ ನಾಯಿಗಳ ದಿನ.

0: ಇಂದಿನ ವಿಶೇಷ ಕೇಳಿದಿರಿ.
1: ನಾನು
0: ಪ್ರಸ್ತುತಿ ಬಿ ಕೆ ಸುಮತಿ.

0: ಸಮಯ 10 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಜಾಗತಿಕ ಸಂಘರ್ಷಗಳು ಆಹಾರ ಭದ್ರತೆಗೆ ಗಂಭೀರ ಬೆದರಿಕೆಯನ್ನೊಡ್ಡುತ್ತಿವೆ ಹಿನ್ನೆಲೆಯಲ್ಲಿ ಸಂಘರ್ಷಗಳಿಂದ ಉಂಟಾಗುವ ಮಾನವೀಯ ದುಷ್ಪರಿಣಾಮಗಳನ್ನು ತಗ್ಗಿಸಲು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯು ತಕ್ಷಣದ ಆದ್ಯತೆಯಾಗಿ ಕಾರ್ಯನಿರ್ವಹಿಸಬೇಕು ಎಂದು ಭಾರತ ಆಗ್ರಹಿಸಿದೆ. ಕಣ್ಣುಗಳನ್ನು ದಾನ ಮಾಡಿ ದೃಷ್ಟಿಯನ್ನು ಉಡುಗೊರೆಯಾಗಿಸಿ ಜೀವನ ಪರಿವರ್ತಿಸಿ ಎಂಬ ಧ್ಯೇಯದೊಂದಿಗೆ ವಿಶ್ವ ನೇತ್ರದಾನ ಪಾಕ್ಷಿಕವನ್ನು ಆಚರಿಸಲಾಗುತ್ತಿದೆ. ಬದುಕಿದ್ದಾಗಲೇ ಕಣ್ಣು, ಅಂಗಾಂಗ ಮತ್ತು ದೇಹದಾನಕ್ಕೆ ವಾಗ್ದಾನ ಮಾಡುವಂತೆ ರಾಜ್ಯಾದ್ಯಂತ ಜನಜಾಗೃತಿ ಮೂಡಿಸಲಾಗುತ್ತಿದೆ. ದೇಶದ ಜನತೆಗೆ, ವಿಶೇಷವಾಗಿ ಮುಸ್ಲಿಂ ಬಾಂಧವರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಈದ್ ಎ ಮಿಲಾದ್ ಉನ್ ನಬಿ ಹಬ್ಬದ ಶುಭಾಶಯ ಕೋರಿದ್ದಾರೆ. ತಮ್ಮ ಸಂದೇಶದಲ್ಲಿ ಅವರು ಈ ಹಬ್ಬ ಪ್ರವಾದಿ ಮೊಹಮ್ಮದ್ ಅವರ ಬೋಧನೆಗಳನ್ನು ಸ್ಮರಿಸುವ ಸಂದರ್ಭವಾಗಿದ್ದು ಅವರ ಕರ್ತವ್ಯ ನಿಷ್ಠೆಯ ಮಾರ್ಗವನ್ನು ಅನುಸರಿಸಲು ನಾಗರಿಕರಿಗೆ ಸ್ಫೂರ್ತಿ ನೀಡುತ್ತವೆ ಎಂದು ಹೇಳಿದ್ದಾರೆ. ಆಕಾಶವಾಣಿ ಕೋಲ್ಕತ್ತಾ ತನ್ನ 100ನೇ ವರ್ಷದ ಪ್ರಸಾರ ಸೇವೆಗೆ ಪಾದಾರ್ಪಣೆ ಮಾಡಿದ್ದು ಬೆಂಗಾಲಿ ಪ್ರಸಾರ ಇತಿಹಾಸದಲ್ಲಿ ಪ್ರಮುಖ ಮೈಲಿಗಲ್ಲು ಸಾಧಿಸಿದೆ. 1927 ಆಗಸ್ಟ್ 26 ತನ್ನ ಮೊದಲ ಅಧಿಕೃತ ಪ್ರಸಾರ ಕಾರ್ಯವನ್ನು ಆರಂಭಿಸಿದ ಈ ಆಕಾಶವಾಣಿ ಕೇಂದ್ರ ಕಳೆದ ಹಲವು ದಶಕಗಳಿಂದ ಬೆಂಗಾಲ್ನ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಜೀವನದ ಪ್ರಮುಖ ಅಂಗವಾಗಿ ಕಾರ್ಯನಿರ್ವಹಿಸುತ್ತಿದೆ. ಅಮೆರಿಕ ಜೊತೆಗಿನ ದ್ವಿಪಕ್ಷೀಯ ವ್ಯಾಪಾರ ಮಾತುಕತೆಗಳನ್ನು ಅಮಾನತುಗೊಳಿಸಿರುವ ಕೆನಡಾ 27.6 ಶತಕೋಟಿ ಅಮೆರಿಕನ್ ಡಾಲರ್ ಮೌಲ್ಯದ ಅಮೆರಿಕದ ಸರಕುಗಳ ಮೇಲೆ 50%ರಷ್ಟು ಪ್ರತಿ ಸುಂಕಗಳನ್ನು ವಿಧಿಸಿದೆ. ಭಾರತದ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಜರ್ಮನಿಯ ವಿನ್ಸೆಂಟ್ ಕೇಮರ್ ವಿರುದ್ಧ 19.9 ಅಂಕಗಳ ಭಾರಿ ಅಂತರದ ಗೆಲುವು ಸಾಧಿಸಿ ಗ್ರ್ಯಾಂಡ್ ಚೆಸ್ ಟೂರ್ನ ಫೈನಲ್ ಪ್ರವೇಶಿಸಿದ್ದಾರೆ. ಫೈನಲ್ ಪಂದ್ಯದಲ್ಲಿ ಪ್ರಜ್ಞಾನಂದ ಅಮೆರಿಕದ ಹಾಲಿ ಚಾಂಪಿಯನ್ ಫ್ಯಾಬಿಯಾನೋ ಕರುವಾನ ಅವರನ್ನು ಎದುರಿಸಲಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ದೇಚು. ಓಹೋ, ಇನ್ನೂ ಬಸ್ ಬಂದಿಲ್ವಾ? ಒಳ್ಳೆ ಜಾಗದಲ್ಲಿ ನಿಂತಿದ್ಯಾ ಬಿಡು.
1: ಅಯ್ಯೋ, ಏನ್ ಮಾಡೋದಪ್ಪ, ಉಗಿಬೇಡಿ ಅಂದ್ರೆ ಬೋರ್ಡ್ ಮೇಲೆ ಉಗಿತಾರಲ್ಲ. ಬಸ್ ಸ್ಟ್ಯಾಂಡ್ ಅನ್ನ ಕಸದ ತೊಟ್ಟಿ ಮಾಡಿಬಿಟ್ಟಿದ್ದಾರೆ.
0: ಅಲ್ಲ, ನಮ್ ಯುವಕರೇ ಹೀಗ್ ಮಾಡ್ತಾರಲ್ಲ.
1: ನಮ್ ಜನಕ್ ಯಾವಾಗ ಬುದ್ಧಿ ಬರುತ್ತೋ ಏನೋ.
0: ಕಂಡ ಕಂಡಲ್ಲಿ ಉಗುಳಬೇಡಿ,
1: ಕಸ ಹಾಕದಿರಿ.
0: ಊರಿನ ನೈರ್ಮಲ್ಯ ನಮ್ಮ ಆರೋಗ್ಯಕ್ಕಾಗಿ,
1: ನಮ್ಮ ಸುಖಮಯ ಬದುಕಿಗಾಗಿ, ಈ ವಿಶ್ವವನ್ನು ಇನ್ನೂ ಶುಚಿಯಾಗಿಡುವ ಪಣ ತೊಡೋಣ.
2: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ. ವಿವಿಧ ಭಾರತೀಯ ವಿವಿಧ ಭಾರತೀಯ ಗಾನ ಧ್ಯಾನ ಬಾನ ಯಾನದಲ್ಲಿ ಯಾರೆಲ್ಲ ಇದ್ದೀರಿ ಅಂತ ಹಾಗೆ ಇನ್ನೊಂದು ಸಲ ನೋಡೋದಾದರೆ, ಹೇಮಾ ಶಶಿಕುಮಾರ್ ಅವರು ಚಿತ್ರದುರ್ಗದಿಂದ, ನಳಿನಾ ಲಂಕೇಶ್ ಅವರು ಮಂಡಿಕಲ್ ಕೃಪಾ, ವಿಜಯಕುಮಾರ್ ಆರಾಧ್ಯ ಪಾರ್ವತಿ ಹಳೆಯೂರು ಕಾಕನಕೋಟೆಯಿಂದ, ಭಾಗ್ಯ ಸುರೇಂದ್ರ ಹೂವಿನ ಹೊಳೆ, ಪೂರ್ಣಿಮಾ ಮೇಸ್ತ್ರಿ ನಾರಾಯಣಪುರ ಧಾರವಾಡ, ಪ್ರೇರಣಾ ಓಸೇಕರ್ ಅಂತೂರು ಬೆಂತೂರು ಗ್ರಾಮದಿಂದ, ಪುಷ್ಪ ಶಾನುಭಾಗರ್ ಗದಗ್ನಿಂದ, ಮಂಜುಳಾ ಮುನಿಯಪ್ಪ ಪಂತರಪಾಳ್ಯ ಮೈಸೂರು ರಸ್ತೆ, ಡಾಕ್ಟರ್ ಅಂಬುಜ ಮಡಕೇಡ್ಕರ್. ಇವತ್ತಿನ ಹಾಡುಗಳು ಮಾತು ಎಲ್ಲ ಇಡೀ ದಿನಕ್ಕೆ ಸ್ಫೂರ್ತಿ ತುಂಬಿದವು. ಯಾರವನು ಯಾರವಳು ಗೊತ್ತಿಲ್ಲದೆ ಮನ ಕದ್ದಂತಹ ಗೀತೆಗಳು ಸೊಗಸಾಗಿತ್ತು. ಹಾಗೆ ಕಾರ್ಯಕ್ರಮದ ಎಲ್ಲ ಮಾತುಗಳು ಇಷ್ಟ ಆಯಿತು ಅಂತ ಒಂದು ಕವನವನ್ನು ಕಳಿಸಿದ್ದಾರೆ ಅಂಬುಜ ಅವರು. ಸಿದ್ಧಾರ್ಥ ಅವರು ಸಂದೇಶವನ್ನು ಕಳಿಸಿ, ಇವಳು ಯಾರು ಬಲ್ಲೆ ಏನು, ಕಾರ್ಯಕ್ರಮ ಎಷ್ಟು ಚೆನ್ನಾಗಿತ್ತು ಅಂತೀರಿ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕುಡ ಗ್ರಾಮದ ಶ್ರೀಶೈಲ ತೇಲಿ ಆದಿತ್ಯ ತೇಲಿ, ಇವಳು ಶೀರ್ಷಿಕೆ ಗೀತೆಗಳು ಇಷ್ಟ ಆಯಿತು ಅಂತಾರೆ. ಹಾಗೆ ಸಾವಿತ್ರಿ ಉಮೇಶ್ ಅವರು ಸುಮಾ ಚಿಕ್ಕಮಗಳೂರು, ಬಿ ಎಸ್ ನಾರಾಯಣ ಸ್ವಾಮಿ ಬೋಧನ ಹೊಸಹಳ್ಳಿ ರಾಮತೀರ್ಥನಗರ ಬೆಳಗಾವಿಯ ಶ್ರೀಪೂರ್ಣ ಶುಕ್ಲಾಂಬರ ಮತ್ತು ಮನೆಯವರು, ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರಿನಿಂದ, ಶ್ರೀನಿವಾಸ್ ಕವಿತಾ ವಾಣಿಶ್ರೀ ಧಾರವಾಡದಿಂದ. ನಾಯಿ ಮರಿಗಳ ಕಥೆ ಕೇಳಿ ತುಂಬ ಖುಷಿಯಾಯಿತು ಅಂತ ಹೇಳ್ತಾರೆ ಕತ್ರಿಗುಪ್ಪೆಯ ಸಂಜಯ್ ಅವರು. ಶ್ವಾನ ದಿನ ಅಂತ ಹೇಳಿ ತುಂಬ ಖುಷಿಯಾಯಿತು, ಮುಧೋಳ ನಾಯಿ ಬಗ್ಗೆ ಒಂದೆರಡು ಮಾತು ಹೇಳಿದ್ರಿ, ತುಂಬ ನಿಲ್ತು ನಮ್ಮ ಮನಸ್ಸಿನಲ್ಲಿ ಇದು ಅಂತಾರೆ ವರಲಕ್ಷ್ಮಿ ಪೀಣ್ಯ. ಸೋಮಶೇಖರ ತಟ್ಟಿ ಹಂಪಸಾಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮುರಳೀಧರ ಶೈಲಿನಿ ಅವರು ಸಂದೇಶವನ್ನು ಕಳಿಸಿದ್ದೀರಿ. ಹಾಗೆ ಇನ್ನೂ ಸುಮಾರು ಸಂದೇಶಗಳು. ಲೀಲಾ ಅವರು ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದೀರಿ. ಇವತ್ತಿನ ಕಾರ್ಯಕ್ರಮ ಸೊಗಸಾಗಿತ್ತು ಅಂತಾರೆ ರೇವಣ್ಣ ಸಿದ್ದಪ್ಪ ಅವರು. ಇನ್ನೂ ಸಾಕಷ್ಟು ಸಂದೇಶಗಳಿವೆ, ಆದರೆ ಸದ್ಯಕ್ಕೆ ಸಾಕು. 10:07 ಆಗಿದೆ. ಈಗ ನಿಮ್ಮ ಪ್ರೀತಿಯ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರಗೀತೆಗಳು.

ಸಿರಿತನಕ್ಕೆ ಸವಾಲ್ ಚಿತ್ರದ ಗೀತೆ ಕೇಳಿದಿರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಕುಣಿಗಲ್ ನಾಗಭೂಷಣ್ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ವಿಜಯ ಭಾಸ್ಕರ್.

ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಶಂಕರ್ ಗುರು ಚಿತ್ರದ ಗೀತೆ ಕೇಳಿದಿರಿ. ಬರೆದವರು ಜಿ ಉದಯಶಂಕರ್, ಸಂಗೀತ ನೀಡಿದವರು ಉಪೇಂದ್ರ ಕುಮಾರ್.

ಪೇಸುಶೀಲ ಹಾಗೂ ಎಸ್ ಜಾನಕಿಯವರ ಯುಗಳ ಧ್ವನಿಗಳಲ್ಲಿ ಕಿಟ್ಟು ಪುಟ್ಟು ಚಿತ್ರದ ಗೀತೆ ಕೇಳಿದಿರಿ. ಶ್ರೀ ಉದಯಶಂಕರ್ ಅವರು ಬರೆದ ಗೀತೆಗೆ ಸಂಗೀತ ನೀಡಿದವರು ರಾಜನ್ ನಾಗೇಂದ್ರ. ಸಮಯ ಆಗಿದೆ 10:20, ಕೇಳ್ತಾ ಇದ್ದೀರಿ ಓಲ್ಡ್ ಇಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರಗೀತೆಗಳು. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ.

0: ಇದೀಗ ನೀವು ಕೇಳಿದ ಗೀತೆಯನ್ನು ಬಹದ್ದೂರ್ ಗಂಡು ಚಿತ್ರದಿಂದ ಆರಿಸಲಾಗಿತ್ತು. ಹಾಡಿದವರು ಡಾಕ್ಟರ್ ರಾಜ್ಕುಮಾರ್. ಚಿ ಉದಯಶಂಕರ್ ಅವರ ರಚನೆ, ಸಂಗೀತ ಎಂ ರಂಗರಾವ್ ಅವರದು. ಈ ಗೀತೆಗೆ ಮುನ್ನ ನೀವು ಕೇಳಿದ ಗೀತೆ ಎಡಕಲ್ಲು ಗುಡ್ಡದ ಮೇಲೆ ಚಿತ್ರದ್ದು. ಹಾಡಿದವರು ಎಸ್ ಜಾನಕಿ.
1: ಮನೆಯೆಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗ್, ಶಾಪಿಂಗ್. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲಾ ಗುಣ.

0: ರತ್ನ ಕೆಂಪು ಸಿಹಿಸಿ ಮುತ್ತು ಎಂದು ಕೊಡುವೆ ಹೇಳು.
1: ಕಣರತ್ನ ಕೆನೆ ಕೆಂಪು ಸಿಹಿಸಿ ಮುತ್ತು ನಾಳೆ ಕೇಳು.
0: ಓ ನಾಳೆ ಹೇಗೋ ಏನೋ ಹಿಂದೆ ಕೊಟ್ಟು ನನ್ನವಳಾಗು.
1: ಕೊಡಲಾರೆ ಕೊಡಲಾರೆ ನಡೆ ನಡೆ ಕೊಡನಿಲ್ಲಿ ಹೋಗು

0: ರತ್ನ ಕೆಂಪು ಸಿಹಿ ಸಿಹಿ ಮುತ್ತು ಎಂದು ಕೊಡುವೆ ಹೇಳು.
1: ಕಣಿರತ್ನ ಕೆನೆ ಕೆಂಪು ಸಿಹಿ ಸಿಹಿ ಮುತ್ತು ನಾಳೆ ಕೇಳು.
0: ಓ ನಾಳೆ ಹೇಗೋ ಏನೋ ಹಿಂದೆ ಕೊಟ್ಟು ನನ್ನವಳಾಗು.
1: ಕೊಡಲಾರೆ ಕೊಡಲಾರೆ ನಡೆ ನಡೆ ಕೊಡನಿಲ್ಲಿ ಹೋಗು.

ಕುಳ ಏಜೆಂಟ್ 000 ಚಿತ್ರಕ್ಕೆಂದು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಲ್ಲರೀಶ್ವರಿ ಅವರು ಹಾಡಿದ ಗೀತೆಯ ನಂತರ ನೀವು ಕೇಳಿದ್ದು ಕುಳ್ಳ ಕುಳ್ಳಿ ಚಿತ್ರದ ಗೀತೆಯನ್ನು. ಈ ಗೀತೆಯನ್ನು ಹಾಡಿದವರು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ನಾಗೇಂದ್ರ ಮತ್ತು ಎಸ್ ಜಾನಕಿ. ಚಿ ಉದಯಶಂಕರ್ ಅವರ ರಚನೆಗೆ ಸಂಗೀತ ನೀಡಿದವರು ರಾಜನ್ ನಾಗೇಂದ್ರ.

ಪಿ ಜಿ ಲಿಂಗಪ್ಪ ಅವರ ಸಂಗೀತ ನಿರ್ದೇಶನದಲ್ಲಿ ಎಲ್ಲರೇಶ್ವರಿ ಮತ್ತು ಎಎಲ್ ರಾಘವನ್ ಅವರು ಹಾಡಿದ ಗೀತೆ ಕೇಳಿದಿರಿ. ಮಾಲತಿ ಮಾಧವ ಚಿತ್ರದಿಂದ ಗೀತೆಯನ್ನು ಆರಿಸಲಾಗಿತ್ತು. ಬರೆದವರು ಆರ್ ಎನ್ ಜಯಗೋಪಾಲ್.

0: ಮೇಲೆ ಬೀಳೋ ಕ್ಷಣವ ಯಾರು ಬಲ್ಲರು? ಏನೆಂದು ವಿಷಯವ ನೀನೇ ಬಲ್ಲೆ, ನಾನೇನು ಹೇಳನು ಮಾವನ ಮಗಳೇ, ಬೇಲೆ ಅಪ್ಪನ ಮಗಳೇ, ಬೇಲೆ ಅಮ್ಮನ ಮಗಳೇ, ಬೇಲೆ.
1: ತ್ರಿಮೂರ್ತಿ ಚಿತ್ರಕ್ಕೆಂದು ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ ಜಿ ಉದಯಶಂಕರ್ ಅವರ ರಚನೆಯನ್ನು ಕೇಳಿದಿರಿ. ಸಂಗೀತ ಜಿ ಕೆ ವೆಂಕಟೇಶ್ ಅವರದು. ಇದು ಪ್ರೀತಿಯ ಕೋಪ, ಹುಸಿ ಕೋಪದ ಹಸಿ ಪ್ರೀತಿಯ ಚುಡಾಯಿಸುವ ಗೀತೆಗಳನ್ನು ಕೇಳ್ತಾ ಇದ್ದೀರಿ ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ.

0: ಹಸಿ ಕೋಪ ಹಸಿ ಪ್ರೀತಿಯ ಹುಡುಗಾಟದ ಹುಡುಕಾಟದ ಕಾಲೆಳೆಯುವ ಹಾಡುಗಳನ್ನು ಕೇಳಿದಿರಿ. ಈಗ ಸಮಯ ನಮ್ಮ ಕಾಲೆಳೀತಾ ಇದೆ, ಕಣ್ ಸೆಳೀತಾ ಇದೆ. ಈಗ ನೀವು ಕೇಳಿದ ಗೀತೆ ಬೀಸಿದ ಬಲೆ ಚಿತ್ರದ್ದು, ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಈ ಗೀತೆಯೊಂದಿಗೆ ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಮುಗಿಸೋಣ. ಆತ್ಮೀಯ ಶ್ರೋತೃ ಬಾಂಧವರೇ, ನಿಮಗೆಲ್ಲ ನಿಮ್ಮದೇ ಧ್ವನಿ ಬಿ ಕೆ ಸುಮತಿಯ ನಮಸ್ಕಾರಗಳು. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವಿಶ್ವದಾದ್ಯಂತ ನೆಲೆಸಿರುವ ಕೇರಳ ಮೂಲದ ಜನರು ಇಂದು ತಿರುವೋಣಂ ಹಬ್ಬವನ್ನು ಸೌಹಾರ್ದತೆ ಮತ್ತು ಸಂಭ್ರಮದಿಂದ ಆಚರಿಸುತ್ತಿದ್ದಾರೆ. ಮಹಾರಾಜ ಮಹಾಬಲಿಯನ್ನು ಸಾಂಪ್ರದಾಯಿಕವಾಗಿ ಸ್ವಾಗತಿಸಲು ಮನೆಗಳ ಮುಂದೆ ವರ್ಣರಂಜಿತ ಹೂವಿನ ಹಾಸು, ಓಣಪೂಕ್ಕಳಂನೊಂದಿಗೆ ಇಂದಿನ ಆಚರಣೆಗಳು ಚಾಲನೆ ಪಡೆದುಕೊಂಡಿವೆ. ದೇಶಾದ್ಯಂತ ಇಂದು ಆಚರಿಸಲಾಗುತ್ತಿರುವ ಈದ್ ಎ ಮಿಲಾದ್ ಉನ್ ನಬಿ ಮತ್ತು ಓಣಂ ಹಬ್ಬದ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಜನತೆಗೆ ಶುಭಾಶಯ ಕೋರಿದ್ದಾರೆ. ತಮ್ಮ ಸಂದೇಶದಲ್ಲಿ ಅವರು ಸಮಾಜದಲ್ಲಿ ಸಂತಸ, ಸೌಹಾರ್ದತೆ ಮತ್ತು ಸಮೃದ್ಧಿ ನೆಲೆಸಲಿ ಎಂದು ಹಾರೈಸಿದ್ದಾರೆ. ಭಾರತ ಮತ್ತು ಕೆನಡಾ ಜಗತ್ತಿನ ಅತ್ಯಂತ ಸ್ವಾಭಾವಿಕ ಪಾಲುದಾರ ದೇಶಗಳಾಗಿದ್ದು ಉಭಯ ದೇಶಗಳ ನಡುವಿನ ಬಾಂಧವ್ಯ ಯಾವುದೇ ವ್ಯಾಪಾರ ಒಪ್ಪಂದಗಳಿಗಿಂತಲೂ ಅತ್ಯಂತ ಆಳವಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಮ್ಮ ಜಪಾನ್ ಭೇಟಿಯ ಮೂರನೇ ದಿನವಾದ ಇಂದು ಸುಶೋ ಕಾರ್ಪೊರೇಷನ್, ಸುಮಿಟೊಮೊ ಮಿತ್ಸುಯಿ ಬ್ಯಾಂಕಿಂಗ್ ಕಾರ್ಪೊರೇಷನ್ ಸೇರಿದಂತೆ ಪ್ರಮುಖ ಉದ್ಯಮ ಹಾಗೂ ಹಣಕಾಸು ಕಂಪನಿಗಳ ಮುಖ್ಯಸ್ಥರೊಂದಿಗೆ ಸರಣಿ ಸಭೆ ನಡೆಸಿ ಭಾರತದಲ್ಲಿ ಬೆಳೆಯುತ್ತಿರುವ ವ್ಯಾಪಾರ ಮತ್ತು ಹೂಡಿಕೆಯ ಅವಕಾಶಗಳನ್ನು ಪರಿಚಯಿಸಿದ್ದಾರೆ. ಮೀನುಗಾರಿಕೆ ಕ್ಷೇತ್ರ ಮತ್ತು ಕಡಲ ಆರ್ಥಿಕತೆ ಎರಡೂ ದೇಶಗಳ ಆರ್ಥಿಕ ಪ್ರಗತಿ, ಗ್ರಾಮೀಣ ಉದ್ಯೋಗ ಸೃಷ್ಟಿ ಮತ್ತು ಸುಸ್ಥಿರ ಅಭಿವೃದ್ಧಿಗೆ ನಿರ್ಣಾಯಕ ಸ್ತಂಭಗಳಾಗಿವೆ ಎಂದು ಭಾರತ ಮತ್ತು ಸೆಷಲ್ಸ್ ಗುರುತಿಸಿವೆ. ಹಿಮಾಚಲ ಪ್ರದೇಶದಲ್ಲಿ ಇಂದು ಮುಂಜಾನೆ ಲಘು ಭೂಕಂಪನದ ಅನುಭವವಾಗಿದೆ. ಬೆಳಗ್ಗೆ 5:46 ಸುಮಾರಿಗೆ ಶಿಮ್ಲಾದಲ್ಲಿ ಕೆಲ ಸೆಕೆಂಡುಗಳ ಕಾಲ ಭೂಮಿ ಕಂಪಿಸಿದ್ದು ರಿಕ್ಟರ್ ಮಾಪಕದಲ್ಲಿ ಇದರ ತೀವ್ರತೆ 4ರಷ್ಟು ದಾಖಲಾಗಿದೆ. ಕೊಲಂಬೋದಲ್ಲಿ ನಡೆಯುತ್ತಿರುವ ಭಾರತ ಶ್ರೀಲಂಕಾ ನಡುವಿನ 2ನೇ ಟೆಸ್ಟ್ ಕ್ರಿಕೆಟ್ ಪಂದ್ಯದ 4ನೇ ದಿನದಾಟದಲ್ಲಿ ಇಂದು ಶ್ರೀಲಂಕಾ ತನ್ನ ಮೊದಲನೇ ಇನ್ನಿಂಗ್ಸ್ನಲ್ಲಿ ಉಳಿದ 2 ವಿಕೆಟ್ ಕಳೆದುಕೊಂಡು 290 ರನ್ ಗಳಿಸಿತು. ಇನ್ನು 213 ರನ್ಗಳ ಹಿನ್ನಡೆಯಲ್ಲಿದ್ದ ಹಿನ್ನೆಲೆ ಫಾಲೋ ಆನ್ ಹೇರಲಾಗಿದ್ದು ತನ್ನ 2ನೇ ಇನ್ನಿಂಗ್ಸ್ ಅನ್ನು ಆರಂಭಿಸಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:00 PM.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ

0: ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈ ಹೊತ್ತಿನ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗ್ತಾ ಇದ್ದೇನೆ, ನಿಮ್ಮ ರೇಡಿಯೋ ಗೆಳತಿ ಅಖಿಲ. ಸಮಯ 11:05 ಇದೆ. ಕಾರ್ಯಕ್ರಮ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಚಿತ್ರಗೀತೆಗಳನ್ನು ಆಲಿಸುವ ಕಾರ್ಯಕ್ರಮ. ಬಹಳ ದಿನಗಳ ನಂತರ ಭೇಟಿಯಾಗ್ತಾ ಇದ್ದೇನೆ ನಿಮ್ಮನ್ನು, ಹಾಗಾಗಿ ತುಂಬ ಖುಷಿಯಾಗ್ತಾ ಇದೆ.

ವಿವಿಧ ಭಾರತಿಯನ್ನ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ. ಸಮಯ 11:52 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ತಾಜ್ ಮಹಲ್ ಚಿತ್ರದ ಗೀತೆಯನ್ನ, ತದನಂತರದಲ್ಲಿ ಬೊಂಬಾಟ್, ಹಾಗೆ ಈಗ ತಾನೇ ಕೇಳಿದ್ರಿ ಮುಂಗಾರು ಮಳೆ ಚಿತ್ರದ ಗೀತೆಯನ್ನ, ಮುಂದೆ ಕೇಳೋಣ ಅರಮನೆ ಚಿತ್ರದ ಗೀತೆಯನ್ನ.

ಕರಾವಳಿ ಚಿತ್ರದ ಗೀತೆಯನ್ನು ಇಷ್ಟು ಹೊತ್ತು ನೀವು ಕೇಳಿದ್ದು. ಸಮಯ ಆಗಿದೆ 11:30. ವಿವಿಧ ಭಾರತಿಯಲ್ಲಿ ಈ ಹೊತ್ತು ಕಲಾಭಾರತಿಯ ಹೊತ್ತು. ಸಿನಿಮಾ ಕ್ಷೇತ್ರದಲ್ಲಿ ನಿರ್ದೇಶಕರಾಗಿ, ಗಾಯಕರಾಗಿ, ನಟಿಯರಾಗಿ, ಪೋಷಕ ನಟರಾಗಿ ತಮ್ಮದೇ ಛಾಪನ್ನು ಮೂಡಿಸಿರುವಂತಹ ಕಲಾವಿದರ ಕುರಿತಾದ ಕಾರ್ಯಕ್ರಮ ಕಲಾಭಾರತಿ. ಇವತ್ತಿನ ನಮ್ಮ ಕಲಾಭಾರತಿಯಲ್ಲಿ ಯಾರ ಕುರಿತಾಗಿ ಮಾತನಾಡೋಣ ಅಂತಂದರೆ,

ಈ ಹಾಡನ್ನು ಕೇಳಿದ ತಕ್ಷಣ ಯಾರ ಹೆಸರು ನೆನಪಾಗತ್ತೆ ನಿಮಗೆಲ್ಲ? ಹೌದು, ನಟ ರವಿಶಂಕರ್ ಗೌಡ ಅವರ ಜನ್ಮದಿನ ಇವತ್ತು. ಹಾಗಾಗಿ ಇವತ್ತಿನ ಕಲಾಭಾರತಿಯಲ್ಲಿ ನಟ ರವಿಶಂಕರ್ ಗೌಡ ಅವರ ಕುರಿತಾಗಿ ಮಾತಾಡ್ತಾ ಒಂದಿಷ್ಟು ಅವರದೇ ಚಿತ್ರದ ಗೀತೆಗಳನ್ನು ಕೇಳ್ತಾ ಸಾಗೋಣ ಕೇಳುವರೆ.

ಮತ್ತೊಮ್ಮೆ ನಮ್ಮೆಲ್ಲ ಕೇಳುಗರಿಗೆ, ಕಲಾಭಾರತಿ ಕಾರ್ಯಕ್ರಮದ ಎಲ್ಲ ಕೇಳುಗರಿಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಕೇಳುಗರೆ, ನಗುವು ಸಹಜ ಧರ್ಮ, ನಗಿಸುವುದು ಪರಮಧರ್ಮ ಅಂತಾರೆ. ನಮ್ಮನ್ನು ತನ್ನ ವೈವಿಧ್ಯಮಯ ಅಭಿನಯ ಕಚಗುಳಿ ಇಡುವ ಹಾಸ್ಯ ಪ್ರಜ್ಞೆ ಮತ್ತು ವಿಶಿಷ್ಟ ಧ್ವನಿ ಶೈಲಿಯಿಂದ ದಶಕಗಳಿಂದ ರಂಜಿಸ್ತಾ ಬಂದಿರುವ ಕನ್ನಡದ ಪಯಣವನ್ನು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಸಾಗೋಣ. ಪಯಣ ಅಂತಂದರೆ ಪಯಣ ಅವರು ನಟಿಸಿದ, ನಾಯಕ ನಟನಾಗಿ ನಟಿಸಿದ ಮೊದಲನೆಯ ಚಿತ್ರ. ಅದರ ಕುರಿತಾಗಿ ಕೂಡ ಮುಂದಿನ ಭಾಗದಲ್ಲಿ ಮಾತನಾಡೋಣ. ಈಗ ಕೇಳಿ ಪಯಣ ಚಿತ್ರದ ಗೀತೆಯನ್ನು.

ಪಯಣ ಚಿತ್ರದ ಗೀತೆಯನ್ನ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ವಿ ಹರಿಕೃಷ್ಣ. ಕೇಳುಗರೆ, ಇವತ್ತು ತಮ್ಮ ಜನ್ಮದಿನವನ್ನು ಆಚರಿಸಿಕೊಳ್ತಿರುವಂತಹ ನಟ ರವಿಶಂಕರ್ ಗೌಡ ಅವರ ಕುರಿತಾಗಿ ಕಲಾಭಾರತಿಯಲ್ಲಿ ಮಾತಾಡ್ತಾ ಸಾಗೋಣ ಅಂತ ಈಗಾಗಲೇ ಹೇಳಿದ್ದೆ. ಮಂಡ್ಯ ಮೂಲದ ರವಿಶಂಕರ್ ಗೌಡ ಅವರು ಆರಂಭದಲ್ಲಿ ಗಾಯಕನಾಗಬೇಕೆಂಬ ಕನಸಿನೊಂದಿಗೆ 1993 ಬೆಂಗಳೂರಿಗೆ ಬರ್ತಾರೆ. ಆದರೆ ಅವರಿಗೆ ತೆರೆದದ್ದು ಮಾತ್ರ ಬಣ್ಣದ ಲೋಕದ ಬಾಗಿಲು. ಮೊದಮೊದಲು ಒಂದಿಷ್ಟು ಧಾರಾವಾಹಿಗಳಲ್ಲಿ ನಟನೆಯನ್ನು ಮಾಡ್ತಾ, ತದನಂತರದಲ್ಲಿ ಕನ್ನಡದ ಒಂದು ಖಾಸಗಿ ವಾಹಿನಿಯಲ್ಲಿ ಮೂಡಿಬಂದಂತಹ ಸೆಲ್ಲಿಲಲ್ಲಿ ಅನ್ನುವಂತಹ ಧಾರಾವಾಹಿಯ ಡಾಕ್ಟರ್ ವಿಠಲ್ರಾವ್ ಪಾತ್ರದ ಮುಖಾಂತರ ಮನೆಮಾಗ್ತಾಗ್ತಾರೆ. ಈ ಒಂದು ಪಾತ್ರದ ಕುರಿತಾಗಿ ನಾನಿಲ್ಲಿ ಹೇಳಬೇಕು. ಏನಪ್ಪ ಅಂತಂದರೆ, ಒಂದು 6-7 ಬಾರಿ ಈ ಪಾತ್ರಕ್ಕಾಗಿ ಅವರನ್ನು ನಿರ್ದೇಶಕರು ಕೇಳಿದ್ರಂತೆ. ಆದರೆ ಇವರು, ಹಾಸ್ಯ ಅನ್ನೋದು ನನ್ನಿಂದ ಸಾಧ್ಯ ಇಲ್ಲ, ನಾನು ಮಾಡೋದಿಲ್ಲ ಅಂತ ಹೇಳಿದ್ರಂತೆ. ತದನಂತರದಲ್ಲಿ ಹೇಗೋ ಆ ಪಾತ್ರವನ್ನು ಮಾಡೋದಕ್ಕೆ ಒಪ್ಕೊಂಡು, ಮೊದಮೊದಲು ಕಷ್ಟ ಆಗ್ತಾಯಿತ್ತು ಅಂಥೇಳಿ ಸೆಟ್ಟಿಂದ ಹೋದದ್ದು ಇದೆಯಂತೆ. ಇದನ್ನು ಅವರೊಂದು ಸಂದರ್ಶನದಲ್ಲಿ ಹೇಳ್ತಾರೆ. ಆಮೇಲೆ, ಇಲ್ಲ, ಯಾಕೆ ನನ್ನಿಂದ ಇದು ಆಗೋದಿಲ್ಲ, ಖಂಡಿತ ಸಾಧ್ಯ ಅಂತ ಹೇಳಿ ಸತತವಾಗಿ ಒಂದು 25 ಎಪಿಸೋಡ್ಗಳಾದ ಮೇಲೆ ಆ ಜನರನ್ನು ನಗೆಗಡಲಲ್ಲಿ ತೇಲಿಸುವಂತಹ ಪಾತ್ರವನ್ನೇನವರು ಮಾಡ್ತಾಯಿದ್ರು, ಡಾಕ್ಟರ್ ವಿಠಲ್ರಾವ್ ಪಾತ್ರ. ಎಷ್ಟು ಜನರಿಗೆ ಅಚ್ಚುಮೆಚ್ಚಾಯಿತು ಅಂತಂದರೆ, ಇಂದಿಗೂ ಡಾಕ್ಟರ್ ವಿಠಲ್ರಾವ್ ಅಂತ ಹೇಳಿದರೆ ಆ ಒಂದು ನಗು ನಮ್ಮ ಮುಖದಲ್ಲಿ ಬಂದೇ ಬರುತ್ತೆ. ಒಪ್ಕೋತೀರಾ ಈ ಮಾತನ್ನು? ಮುಂದೆ ಕೇಳೋಣ. ನಂಜನಗೂಡು ನಂಜುಂಡ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ವಿ ರವಿಚಂದ್ರ.

ಕೇಳುಗರು ಕೂಡ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ಅವರ ಹೆಸರು ರವಿಶಂಕರ್ ಗೌಡ ಅಂತ ಗೊತ್ತಿರಲಿಲ್ಲ, ಡಾಕ್ಟರ್ ವಿಠಲ್ ರಾವ್ ಅಂತ ನೀವು ಹೇಳಿದ ತಕ್ಷಣ ನಮಗೆ ಗೊತ್ತಾಯ್ತು ಅಂತ. ಹೌದು, ಡಾಕ್ಟರ್ ವಿಠಲ್ ರಾವ್ ಅವರು ಸುಮಾರು 4-4.5 ವರ್ಷಗಳ ಕಾಲ ಈ ಒಂದು ಧಾರಾವಾಹಿಯಲ್ಲಿ ಮಿಂಚಿ ಜನಮಾನಸದಲ್ಲಿ ನೆಲೆಯಾಗಿ ಹೋದರು. ತದನಂತರದಲ್ಲಿ ಬೆಳ್ಳಿ ಪರದೆಗೆ ನಾಯಕನಾಗಿ ಪಾದಾರ್ಪಣೆಯನ್ನು ಮಾಡ್ತಾರೆ 2008. ಚಿತ್ರ ಪಯಣ, ಈ ಚಿತ್ರದಲ್ಲಿ ಸಂಪೂರ್ಣ ನಾಯಕ ನಟನಾಗಿ ಇವರು ಕಾಣಿಸ್ಕೋತಾರೆ. ಹಾಗೆ ಈ ಚಿತ್ರ ಯಶಸ್ವಿಯನ್ನು ಕೂಡ ಕಾಣುತ್ತೆ. ನಂತರದಲ್ಲಿ ಇವರು ಹಿಂತಿರುಗಿ ನೋಡಿದ್ದೇ ಇಲ್ಲ. ಹಾಗೆ ಇಲ್ಲಿ ಇನ್ನೊಂದು ವಿಷಯ ಹೇಳಬೇಕು ಏನಪ್ಪ ಅಂತಂದರೆ, ರವಿಶಂಕರ್ ಅವರು ಒಂದು ಸಂದರ್ಶನದಲ್ಲಿ ಹೇಳ್ತಾರೆ, ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಸಿಲ್ಲಿಲಲ್ಲಿ ಧಾರಾವಾಹಿಯನ್ನು ನೋಡ್ತಾ ಇದ್ರಂತೆ, ಬಹಳನೇ ಮೆಚ್ಚಿದ್ರಂತೆ. ಹಾಗೆ ಇವರನ್ನು ಭೇಟಿ ಮಾಡಬೇಕು ಅಂತ ಕೂಡ ಅವರು ಎಷ್ಟೋ ಸಲ ಹೇಳಿದ್ದು ಇತ್ತಂತೆ. ಎಷ್ಟೋ ಅವರಿಗೆ ಆ ಧಾರಾವಾಹಿ ಪ್ರಭಾವ ಬೀರಿತ್ತು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅಂತಂದರೆ, ಅವರು ರಾತ್ರಿ ಹೊತ್ತಲ್ಲಿ 8 ಗಂಟೆಗೆ ವಾಕಿಂಗ್ ಮಾಡ್ತಿದ್ದವರು ಆ ಸಮಯವನ್ನು ಕೂಡ ಬದಲಾಯಿಸ್ತಾರೆ ಈ ಧಾರಾವಾಹಿಗೋಸ್ಕರ. ಇದೆಲ್ಲ ಒಬ್ಬ ನಟನಿಗೆ

0: ಸಲ್ಬೇಕಾದಂತೂ. ಇದಕ್ಕಿಂತ ಹೆಚ್ಚು ಇನ್ನೇನು ಬೇಕು? ಒಬ್ಬ ಮೇರು ನಟ ಇಂಥ ಇನ್ನೇನು ಪಾದಾರ್ಪಣೆ ಮಾಡ್ತಾ ಇರುವಂತಹ ನಟನ ಧಾರಾವಾಹಿಗಾಗಿ ಕಾದು ಕುಳಿತಿರುವಂಥದ್ದು ಅಂತಂದ್ರೆ ಸಮಯ 11:45 ಆಗಿದೆ. ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಟ ರವಿಶಂಕರ್ ಗೌಡ ಅವರ ಕುರಿತಾಗಿ ಒಂದಿಷ್ಟು ಮಾತು ಹಾಗೂ ಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ದೀವಿ. ಮುಂದೆ ಕೇಳಿ ಜೋಗಯ್ಯ ಚಿತ್ರದ ಗೀತೆ, ಕೈಲಾಶ್ ಖೇರ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಸಾಹಿತ್ಯ ಪ್ರೇಮ್, ಸಂಗೀತ ವಿ ಹರಿಕೃಷ್ಣ.
1: ಅಬ್ಜಲ್ ಯಾ ಯಾ ಬೋಲೇ

0: ಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಇನ್ನು ನಟ ರವಿಶಂಕರ್ ಗೌಡ ಅವರು ನಟಿಸಿರುವಂತಹ ಚಿತ್ರಗಳನ್ನು ನೋಡೋದಾದರೆ, ಪಯಣ ಈಗಾಗಲೇ ಹೇಳಿದಾಗೆ, ನಂಜನಗೂಡು ನಂಜುಂಡ, ಅಕ್ಕ ಪಕ್ಕ, ಹಾಗೆ ಸೂಪರ್ ಹಿಟ್ ಕಾಮಿಡಿ ಸಿನಿಮಾಗಳಲ್ಲಿ ಇವರು ಕೂಡ ಇವರು ನಟಿಸಿದ್ದಾರೆ. ಸ್ನೇಹಿತರು, ಸುಂದರಾಂಗಜಾಣ, ಹಾಗೆ ಮಂಗನ ಕೈಯಲ್ಲಿ ಮಾಣಿಕ್ಯ, ಜಯಲಲಿತಾ, ಯುವರತ್ನ, ಕೋಟಿಕೊಂಬ, ಮೂರನೇದು ರತ್ನನ್ ಪ್ರಪಂಚ, ವಿಕ್ರಾಂತ್ರೋಣ, ಮಿಸ್ಟರ್ ಪೇಂಟರ್, ಬೊಂಬಾಟ್ ಕಾರ್, ಬಿಂದಾಸ್ ಹುಡುಗಿ, ಪಂಚಾಮೃತ, ಜೋಗಯ್ಯ, ಭಗವಂತ ಕೈಕೊಟ್ಟ, ದೇವ್ರಾಣಿ, ನಗೆ ಬಾಂಬ್, ನವರಂಗಿ, ಒಂದು ಚಾನ್ಸ್ ಕೊಡಿ, ಸರ್ಕಾರಿ ಕೆಲಸ, ದೇವರ ಕೆಲಸ, ಮನೆ ಮಾರಾಟಕ್ಕಿದೆ, ಆದ್ಯ, ರಾಘವೇಂದ್ರ ಸ್ಟೋರ್ಸ್, ಇನ್ನೂ ಹತ್ತು ಹಲವಾರು ಚಿತ್ರಗಳಲ್ಲಿ ತಮ್ಮ ನಟನೆಯನ್ನು ಹಾಗೆ ಜನರನ್ನ ಹಾಸ್ಯದ ಗಡಲಲ್ಲಿ ತೇಲಿಸಿದಂತಹ ಕೀರ್ತಿ ರವಿಶಂಕರ್ ಅವರದ್ದು. ಮುಂದೆ ಕೇಳೋಣ ಸರ್ಕಾರಿ ಕೆಲಸ ದೇವರ ಕೆಲಸ ಚಿತ್ರದ ಗೀತೆಯನ್ನ. ಜ್ಯೋತಿಕಾ ತಂಗ್ರಿ ಹಾಗೂ ಸಚಿನ್ ಕುಮಾರ್ ಅವರ ಧ್ವನಿಯಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಸಂಗೀತ ಅರ್ಜುನ್ ಜನ್ಯ ಅವರದ್ದು.

ಕೇಳುವರೆ, ಬಹಳಷ್ಟು ಜನರಿಗೆ ಗೊತ್ತಿರದ ಸಂಗತಿ ಅಂತಂದ್ರೆ, ನಟ ರವಿಶಂಕರ್ ಗೌಡ ಅವರು ನಟನೆಯ ಜೊತೆಗೆ ಉತ್ತಮ ಗಾಯಕ ಕೂಡ ಹೌದು. ಚಿತ್ರರಂಗಕ್ಕೆ ಗಾಯಕನಾಗುವ ಕನಸಿನೊಂದಿಗೆ ಬಂದ ಇವರು ತಾವು ನಟಿಸಿರುವಂತಹ ದೇವರಾಣಿ ಚಿತ್ರದ ಮೈ ನೇಮ್ ಇಸ್ ಚಿಟ್ಟೆಸ್ವಾಮಿ ನಂತಹ ಮೋಜಿನ ಹಾಗೂ ಜನಪ್ರಿಯ ಹಾಡಿಗೆ ಧ್ವನಿಯಾಗಿದ್ದಾರೆ. ಅಷ್ಟೇ ಅಲ್ಲದೆ ಹಲವು ಸಿನಿಮಾಗಳ ಪ್ರಚಾರದ ಹಾಡುಗಳು ಹಾಗೂ ಆಡಿಯೋ ಡಯಲಾಗ್ ಟ್ರ್ಯಾಕ್ಗಳಲ್ಲಿ ತಮ್ಮ ವಿಶಿಷ್ಟ ಧ್ವನಿಯಿಂದ ಮೋಡಿಯನ್ನ ಮಾಡಿದ್ದಾರೆ. ಇವರು ಸಂಗೀತ ಗುರುರಾಜ್ ಅವರನ್ನ ಮದುವೆಯಾಗಿ ಸಂತೋಷವಾಗಿ ದಾಂಪತ್ಯ ಜೀವನವನ್ನ ನಡೆಸ್ತಾ ಇದ್ದಾರೆ. ಇನ್ನು ನಟನೆಯಲ್ಲಿ ನೈಜತೆ, ನಗಿಸುವುದರಲ್ಲಿ ಸೈದ್ಧಾಂತಿಕತೆ ಮತ್ತು ವ್ಯಕ್ತಿತ್ವದಲ್ಲಿ ಸರಳತೆಯನ್ನು ಕಾಯ್ದುಕೊಂಡಿರುವಂತಹ ನಟ ರವಿಶಂಕರ್ ಗೌಡ ಅವರಿಗೆ ಮತ್ತೊಮ್ಮೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಜನ್ಮದಿನದ ಹಾರ್ದಿಕ ಶುಭಾಶಯಗಳು.

ನಮ್ಮ ಕೇಳುಗರು ಕೂಡ ನಟ ರವಿಶಂಕರ್ ಗೌಡ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸಿ ಸಂದೇಶಗಳನ್ನು ಕಳುಹಿಸಿಕೊಟ್ಟಿದ್ದಾರೆ. ನಮ್ಮ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತಷ್ಟು 108 ಯಶಸ್ಸು ಮತ್ತು ಉತ್ತಮ ಆರೋಗ್ಯ ಇವರಿಗೆ ಸಿಗಲಿ ಅಂತ ಹಾರೈಸೋಣ. ಕಲಾಭಾರತಿ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಮನೆ ಮಾರಾಟಕ್ಕಿದೆ ಚಿತ್ರದ ಗೀತೆ. ವಿಜೇತ ವಿಶ್ವನಾಥನ್ ಹಾಗೂ ಅವರ ಸಂಗಡಿಗರ ಧ್ವನಿಯಲ್ಲಿ ಕೆ ಕಲ್ಯಾಣ್, ಸಂಗೀತ ಜಿ ಅಭಿಮಾನ್ ರಾಯ್.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಪಿಎಂಎಫ್ಎಂಇ ಪ್ರಧಾನಮಂತ್ರಿ ಕಿರು ಆಹಾರ ಉದ್ಯಮಿಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಅನುಷ್ಠಾನದಲ್ಲಿ ಬೆಳಗಾವಿ ಜಿಲ್ಲೆ ರಾಜ್ಯದಲ್ಲೇ ಉತ್ತಮ ಪ್ರಗತಿ

0: ಸಾಧಿಸಿದೆ. ಒಟ್ಟು 1279 ಕಿರು ಉದ್ದಿಮೆದಾರರಿಗೆ 97,14,00,000 ರೂಪಾಯಿ ಬ್ಯಾಂಕ್ ಸಹಾಯಧನ ಒದಗಿಸಲಾಗಿದೆ. ಕೇಂದ್ರ ಆಹಾರ ಸಂಸ್ಕರಣಾ ಸಚಿವಾಲಯ ಹೊಸದಿಲ್ಲಿಯಲ್ಲಿ ಆಯೋಜಿಸಿದ್ದ ಪಿಎಂಎಫ್ಎಂಇ ಸಮಾವೇಶದಲ್ಲಿ ಕೇಂದ್ರ ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಖಾತೆ ಸಚಿವ ಚಿರಾಗ್ ಪಾಸ್ವಾನ್ ಬೆಳಗಾವಿ ಜಿಲ್ಲೆಯ ಸಾಧನೆಯನ್ನು ಗುರುತಿಸಿ ಸ್ಮರಣಿಕೆ ಹಾಗೂ ಪ್ರಮಾಣ ಪತ್ರವನ್ನು ಪ್ರದಾನಿಸಿದರು. ಜಿಲ್ಲಾ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಎಸ್ಟಿ ಕೋಳೇಕರ್ ಸನ್ಮಾನ ಪತ್ರ ಸ್ವೀಕರಿಸಿದರು. ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವ 2026 ಗಜ ಪಯಣಕ್ಕೆ ಇಂದು ನಗರಾಭಿವೃದ್ಧಿ ಖಾತೆ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹುಣಸೂರು ಸಮೀಪದ ವೀರನ ಹೊಸಹಳ್ಳಿಯಲ್ಲಿ ಸಾಂಪ್ರದಾಯಿಕ ಚಾಲನೆ ನೀಡಿದರು. ಧಾರ್ಮಿಕ ಪೂಜೆಯ ಬಳಿಕ ನಾಡಹಬ್ಬ ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುವ ಮಹೇಂದ್ರ, ಶ್ರೀಕಂಠ, ಲಕ್ಷ್ಮೀ, ಏಕಲವ್ಯ ಸೇರಿದಂತೆ ಒಟ್ಟು 9 ಆನೆಗಳು ಮೈಸೂರಿನತ್ತ ಪ್ರಯಾಣ ಬೆಳೆಸಿದವು. ರೈತರ ಹಿತದೃಷ್ಟಿಯಿಂದ ರಾಜ್ಯದಲ್ಲಿ ಮೋಡ ಬಿತ್ತನೆ ಮಾಡಲು ತೀರ್ಮಾನಿಸಲಾಗಿದೆ. ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ನಲ್ಲಿ ಪೂರಕ ವಾತಾವರಣ ಇರಲಿದ್ದು 60 ದಿನಗಳ ಕಾಲ ಪ್ರತಿದಿನ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 6ರವರೆಗೆ 4 ಕಂದಾಯ ವಿಭಾಗಗಳಲ್ಲಿ ಮೋಡ ಬಿತ್ತನೆ ಪ್ರಕ್ರಿಯೆ ನಡೆಯಲಿದೆ ಎಂದು ಜಲಸಂಪನ್ಮೂಲ ಖಾತೆ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಈ ಬಾರಿ ಮುಂಗಾರು ಮಳೆಯ ಪ್ರಮಾಣ ಕಡಿಮೆಯಾದ ಹಿನ್ನೆಲೆ ರಾಜ್ಯಾದ್ಯಂತ ಉಂಟಾಗಿರುವ ನೀರಿನ ಕೊರತೆ ನೀಗಿಸುವುದು ಸರ್ಕಾರದ ಆದ್ಯತೆಯಾಗಿದೆ. ಮೋಡ ಬಿತ್ತನೆ ನಿಟ್ಟಿನಲ್ಲಿ 3 ಸಮಿತಿಗಳನ್ನು ರಚಿಸಿ ಮುಂದಿನ 2 ದಿನಗಳಲ್ಲಿ ಚಾಲನೆ ನೀಡಲಾಗುವುದು ಎಂದು ತಿಳಿಸಿದ್ದಾರೆ.
1: ಕ್ಲೌಡ್ ಸೀಡಿಂಗ್ ಬಗ್ಗೆ ಕಳೆದ 1 ವಾರದಿಂದ ಮೀಡಿಯಾದಲ್ಲೂ ಚರ್ಚೆ ಆಗ್ತಾ ಇದೆ. ಸರ್ಕಾರದಲ್ಲೂ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡಿ ನೋಡಲ್ ಏಜೆನ್ಸಿನ ನಮ್ಮ KNNMDಗೆ ಕೊಟ್ಟಿದ್ದೀವಿ. ನೀರಾವರಿ ಇಲಾಖೆ ಮೂಲಕ ಮಾಡ್ತಾ ಇದೀವಿ. ಇವತ್ತು ಮಳೆ ಕಡಿಮೆ ಇದೆ, ಕೆಲವು ಕಡೆ ಬರ್ತಾ ಇದೆ, ಬರಲ್ಲ, ಇವತ್ತು ನಾಳೆ ಈ ತರ ಆಗುತ್ತೆ. ಈ ಒಂದು ಪ್ರಯೋಗ ಮಾಡಿದ್ರೆ ಒಂದ್ ಸ್ವಲ್ಪ ಬರುತ್ತೆ ಅನ್ನೋದು ಜನರ ಒತ್ತಾಯ. ಜನರ ಒತ್ತಾಯ ಇದ್ದಾಗ ಆಟೋಮೆಟಿಕ್ ಆಗಿ ಜನಪ್ರತಿನಿಧಿಗಳು, ಶಾಸಕರು ಮುಖ್ಯಮಂತ್ರಿ ಮೇಲೆ ಸಾಕಷ್ಟು ಒತ್ತಡ ತಂದಿದ್ದಾರೆ. ಸೊ ಜನಕ್ಕೆ ಒಳ್ಳೇದಾಗ್ಲಿ ಅನ್ನೋದು ಅಷ್ಟೇ ಒಂದು ಪ್ರಯತ್ನ. ಫೇರ್ ಏಟ್ ಸಕ್ಸಸ್ ಸಿಗುತ್ತೆ, ಇಟ್ ಸಿಗಲ್ಲ ಅಂತಲೇ ನಾವು ಗೆಸ್ ಮಾಡ್ಲಿಕ್ಕೆ ಆಗಲ್ಲ. ಸೊ 4 ರೆವಿನ್ಯೂ ಡಿವಿಜನ್ ಅಲ್ಲಿ ಎಲ್ಲೆಲ್ಲಿ ಕ್ಲೌಡ್ ಅವೈಲಬಲ್ ಇರುತ್ತೆ ಅಲ್ಲಿ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಅದನ್ನ ಮಾಡಿ.
0: ಇಂದು ಸೇವಾದಳದ ಸಂಸ್ಥಾಪಕ ಸ್ವಾತಂತ್ರ್ಯ ಹೋರಾಟಗಾರ ಡಾಕ್ಟರ್ ಎನ್ಎಸ್ ಹರ್ಡೀಕರ್ ಅವರ ಪುಣ್ಯತಿಥಿ. ಮಹಾತ್ಮ ಗಾಂಧಿ ಅವರ ಮಾರ್ಗದರ್ಶನದಲ್ಲಿ ದೇಶದ ಮೂಲೆ ಮೂಲೆಗಳಿಗೆ ಸಂಚರಿಸಿ ಯುವಕರನ್ನು ಸಂಘಟಿಸಿ ಮಾರ್ಗದರ್ಶಿಸಿದ ಕೀರ್ತಿ ಹರ್ಡೀಕರ್ ಅವರದು ಎಂದಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಎಕ್ಸ್ ಖಾತೆ ಮೂಲಕ ಹರ್ಡೀಕರ್ ಅವರ ಕೊಡುಗೆಗಳನ್ನು ಸ್ಮರಿಸಿ ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ಇಂದು ನಾಡಿನ ವಿವಿಧೆಡೆ ಮುಸ್ಲಿಂ ಬಾಂಧವರು ಶ್ರದ್ಧೆ ಹಾಗೂ ಸಂಭ್ರಮದೊಂದಿಗೆ ಈದ್ ಮಿಲಾದ್ ಹಬ್ಬವನ್ನು ಆಚರಿಸುತ್ತಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಹಲವು ಗಣ್ಯರು ನಾಡಿನ ಸಮಸ್ತ ಮುಸ್ಲಿಂ ಬಾಂಧವರಿಗೆ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ. ಆಕಾಶವಾಣಿಯ ಬಹುಶ್ರುತ ಮನ್ ಕಿ ಬಾತ್ ಕಾರ್ಯಕ್ರಮದ 137ನೇ ಆವೃತ್ತಿ 30ನೇ ತಾರೀಕು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ನಾಗರಿಕರು ತಮ್ಮ ಅನಿಸಿಕೆಗಳನ್ನು ಈ ತಿಂಗಳ 28ನೇ ತಾರೀಕು ರಾತ್ರಿ 11:45 ಕಳುಹಿಸಬಹುದು. ಬಾಗಲಕೋಟೆ ಜಿಲ್ಲೆಯ ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬು ಪೂರೈಸಿದ ರೈತರಿಗೆ ಪಾವತಿಸಬೇಕಾದ ಹೆಚ್ಚುವರಿ ಶೇಕಡ 50% ಬಾಕಿ ಹಣವನ್ನು ಕೂಡಲೇ ಪಾವತಿಸುವಂತೆ ಜಿಲ್ಲಾಧಿಕಾರಿ ಸಂಗಪ್ಪ ಸಕ್ಕರೆ ಕಾರ್ಖಾನೆಗಳ ಮಾಲೀಕರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಸಕ್ಕರೆ ಕಾರ್ಖಾನೆಗಳ ಮಾಲೀಕರೊಂದಿಗೆ ನಡೆದ ಸಭೆ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ರಾಜ್ಯದಲ್ಲಿ ಬದಲಾಗುತ್ತಿರುವ ಹವಾಮಾನದ ಹಿನ್ನೆಲೆ ಋತುಮಾನ ಜ್ವರದ ಪ್ರಕರಣಗಳು ಹೆಚ್ಚಾಗುವ ಸಾಧ್ಯತೆ ಇದ್ದು ಸಾರ್ವಜನಿಕರು ಅಗತ್ಯ ಮುನ್ನೆಚ್ಚರಿಕೆ ವಹಿಸುವಂತೆ ರಾಯಚೂರು ಜಿಲ್ಲಾ ಆರೋಗ್ಯ ಕಲ್ಯಾಣ ಇಲಾಖೆ ಅಧಿಕಾರಿ ಡಾ ನಂದಿತಾ ಎಂಎನ್ ತಿಳಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆಯವರ ಜನ್ಮ ಶತಮಾನೋತ್ಸವ ಆಚರಣೆ ಕಾರ್ಯಕ್ರಮ 29ನೇ ತಾರೀಖಿನಂದು ಮಧ್ಯಾಹ್ನ 2:45 ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಆಯೋಜಿತವಾಗಿದೆ. ಕೊಡಗು ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಅಬ್ಬರದ ಮಳೆ ಆಗುತ್ತಿರುವ ಹಿನ್ನೆಲೆ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರ ಅಣೆಕಟ್ಟೆಯ ಒಳಹರಿವಿನ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

ಇದು ವಿವಿಧ ಭಾರತಿಯ ಆಕಾಶವಾಣಿ ಕನ್ನಡ. ಸಮಯ 12:06. ಇನ್ನೀಗ ಕಾರ್ಯಕ್ರಮ ಕರೆಗೊಂದು ಹಾಡು. 1 ಗಂಟೆಗಳ ಕಾಲದಲ್ಲಿ ನಮ್ಮ ಕೇಳುಗರು ಕೇಳುವಂತಹ ಹಾಡುಗಳನ್ನು ಪ್ರಸಾರ ಮಾಡುವ ಕಾರ್ಯಕ್ರಮ ಕರೆಗೊಂದು ಹಾಡು. ಹಾಗೆ ಇನ್ನು ಮಧ್ಯಾಹ್ನದ ಪ್ರಸಾರದಲ್ಲಿ 1:20 ಬುಧವಾರದ ವಿಶೇಷ ಗೇಮ್ ಶೋ ಪದಬಂಧ ಕಾರ್ಯಕ್ರಮ ಇರುತ್ತೆ. ನೀವು ಕೂಡಿ ಆಡುವಂತಹ ಕಾರ್ಯಕ್ರಮ ಪದಬಂಧ. 2:15 ಸ್ಪಂದನ, 2:40 ಚಿತ್ರತಾನ. ಇವತ್ತಿನ ಚಿತ್ರತಾನದಲ್ಲಿ ನಂಬರ್ 1 ಚಿತ್ರದ ಗೀತೆಗಳನ್ನು ಕೇಳೋಣ. ಹಾಗೆ 3 ಗಂಟೆಗೆ ಹಿಂದಿಯಲ್ಲಿ ಸಖಿ ಸಹೇಲಿ ಹಾಗೂ ಇನ್ನಿತರೆ ಕಾರ್ಯಕ್ರಮಗಳು. 4 ಗಂಟೆಗೆ ಪರಿಮಳ. ಇವಿಷ್ಟು ಮಧ್ಯಾಹ್ನದ ಪ್ರಸಾರದಲ್ಲಿ ಮೂಡಿಬರೋ ಕಾರ್ಯಕ್ರಮಗಳು. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು, ಕನ್ನಡ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತೆಗಳು, ಪ್ರದೇಶ ಸಮಾಚಾರಗಳನ್ನು ಎಂದಿನಂತೆ ನಿಗದಿತ ಸಮಯದಲ್ಲಿ ಕೇಳುವಿರಿ ಕೇಳುಗರೆ. ಇನ್ನೀಗ ಕಾರ್ಯಕ್ರಮ ಕರೆಗೊಂದು ಹಾಡು. ಕಾರ್ಯಕ್ರಮವನ್ನು ಶೃಂಗಾರ ಕಾವ್ಯ ಚಿತ್ರದ ಗೀತೆಯೊಂದಿಗೆ ಆರಂಭಿಸೋಣ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ಧ್ವನಿಯಾಗಿರುವಂತಹ ಈ ಗೀತೆಗೆ ಸಾಹಿತ್ಯ ಹಾಗೂ ಸಂಗೀತ ನೀಡಿದ್ದಾರೆ ಹಂಸಲೇಖ. ಕರೆ ಮಾಡಬೇಕಾದ್ರೆ ನೀವೇನು ಮಾಡಬೇಕು ಕೇಳುಗರೆ, ನಿಮಗೆಲ್ಲ ಗೊತ್ತೇ ಇದೆ. ನಮ್ಮ ದೂರವಾಣಿ ಸಂಖ್ಯೆ 0802226257. ಮತ್ತೊಂದು ದೂರವಾಣಿ ಸಂಖ್ಯೆ 0802226297. ಕರೆ ಮಾಡಿ ನಿಮ್ಮ ನೆಚ್ಚಿನ ಗೀತೆ ಯಾವುದು ಅಂತ ತಿಳಿಸಿ, ಹಾಗೆ ಈ ಕ್ಷಣದಲ್ಲಿ ಈ ಗೀತೆ ನಿಮಗೆ ಯಾಕಾಗಿ ನೆನಪಾಗ್ತಾ ಇದೆ ಅಂತ ಕೂಡ ಹೇಳುವುದನ್ನು ಮರಿಬೇಡಿ. ಈಗ ಕೇಳಿ ಶೃಂಗಾರ ಕಾವ್ಯ ಚಿತ್ರದ ಗೀತೆಯನ್ನು.

0: ನಮ್ಮೆಲ್ಲ ಕೇಳುಗರ ಪ್ರೀತಿಯ ಸಂದೇಶಗಳಿಗೂ ಕೂಡ ವಂದನೆ. ಹಾಗೆ ಕರೆಗೊಂದು ಹಾಡು ಕಾರ್ಯಕ್ರಮದ ಮೊದಲ ಕರೆ ಯಾರು ಮಾಡಿದ್ದಾರೆ ಅಂತ ಕೇಳೋಣ, ಬನ್ನಿ. ನಮಸ್ತೆ ವಿವಿಧ ಭಾರತಿ, ಯಾರು ಮಾತಾಡ್ತಾ ಇರೋದು?
1: ನಮಸ್ಕಾರ ಮೇಡಮ್.
0: ನಮಸ್ತೆ ಸರ್, ನಿಮ್ಮ ಹೆಸರು?
1: ವಿಜಯನಗರ ಜಿಲ್ಲೆ ತಾಲೂಕು.
0: ಸೋಮಶೇಖರ್ ಅವರೇ, ವಿವಿಧ ಭಾರತಿ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹೇಳಿ, ಯಾವ ಚಿತ್ರದ ಗೀತೆಗಾಗಿ ಈ ಕ್ಷಣ ನೀವು ಕರೆ ಮಾಡಿದ್ದೀರಾ?
1: ಗಜಪತಿಯ ಗರ್ವ ಬಂದ ಚಿತ್ರದಿಂದ ಮೇಡಮ್. ಮದುವೆ ಎಲ್ಲೆಲ್ಲ ಸರ್.
0: ಈ ಹಾಡು ಈ ಕ್ಷಣ ಯಾಕೆ ಸರ್ ನಿಮ್ಗೆ ನೆನಪಾಯ್ತು?
1: ಚೆನ್ನಾಗಿದೆ ಮೇಡಮ್ ಹಾಡು ಕೇಳಕ್ಕೆ.
0: ಹೌದಾ, ಹಾಡು ಚೆನ್ನಾಗಿದೆ, ಬೇರೇನು ಕಾರಣ ಇಲ್ವಾ? ಮನೇಲಿ ಯಾರಾದ್ರೂ ಮದುವೆ ಆಗ್ಲಿಕ್ಕೆ ರೆಡಿ ಆಗಿದಾರಾ?
1: ಹಾ, ಮಗಳಿದ್ದಾರೆ ಮೇಡಮ್. ಬಿ ಫಾರ್ಮ್ ಫೈನಲ್ ಇಯರ್ ಹೋಗ್ತಾ ಇದ್ದಾರೆ, ಪುಷ್ಪಾ ಅಂತ.
0: ಸರಿ ಸರಿ, ಆಲ್ ದಿ ಬೆಸ್ಟ್ ಅವರಿಗೆ. ಮತ್ತೇನ್ ಮಾಡ್ಕೊಂಡಿದ್ದೀರಿ ಸೋಮಶೇಖರ್ ಸರ್? ಏನು,
1: ಕಿರಾಣಿ ಶಾಪ್ ಇದೆ.
0: ಕಿರಾಣಿ ಶಾಪ್ ಇದೆ. ಈಗ ಶಾಪ್ ಅಲ್ಲೇ ಇದ್ದೀರಾ ಅಥವಾ ಮನೆಗೆ ಬಂದಿದ್ದೀರಾ? ಹೌದಾ, ಸರಿ ಸರಿ, ಬನ್ನಿ ಕೇಳೋಣ ನಿಮ್ಮ ಗೀತೆಯನ್ನ. ನಮಸ್ಕಾರ. ಕೇಳಿ ಗಜಪತಿ ಗರ್ವಭಂಗ ಚಿತ್ರದ ಗೀತೆಯನ್ನ ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಉಪೇಂದ್ರ ಕುಮಾರ್.

ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನೀವು ನಮಗೆ ಕರೆ ಮಾಡಲು ಇರುವ ಸಂಖ್ಯೆ 0802226257 0802226327. ಮುಂದಿನ ಕರೆ ಯಾರು ಮಾಡಿದ್ದಾರೆ ಅಂತ ನೋಡುವ ಸಮಯ. ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿದ್ದೀರಿ? ಲೈನ್ ಕಟ್ ಆಗಿದೆ ಅಂತ ಅನ್ಸುತ್ತೆ. ಸುಬ್ರಹ್ಮಣ್ಯ ಅವರು ಕರೆ ಮಾಡಿ ಆಪ್ತಮಿತ್ರ ಚಿತ್ರದ ಗೀತೆಯನ್ನ ಕೇಳಿದ್ರು. ಉದಿತ್ ನಾರಾಯಣ್ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಗುರುಕಿರಣ್ ಅವರ ಸಂಗೀತವಿರುವಂತಹ ಈ ಗೀತೆ ನಿಮಗಾಗಿ.

0: ಇಷ್ಟೇ ಮೇಲ್ ಹೋದರೂ ಚಿಕ್ಕವನಾಗಿ ಹೀರೋ ಅನ್ನೋ ನೀತಿ ಪಾಠನ ಹೇಳ್ತು ಗುರು ಅನ್ನೋ ಸಾಹಿತ್ಯ ಏನಿದೆ ತುಂಬಾನೇ ಚೆನ್ನಾಗಿದೆ ಅಲ್ವಾ. ನಾವು ಕೂಡ ಇದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂಥದ್ದು. ಮುಂದಿನ ಕರೆ ಯಾರು ಮಾಡಿದ್ದಾರೆ ಅಂತ ನೋಡುವ ಸಮಯ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ. ನಮಸ್ತೆ.
1: ನಮಸ್ತೆ ಮೇಡಮ್.
0: ಯಾರು ಮಾತಾಡ್ತಿರೋದು?
1: ಮೇಡಮ್, ಕೂಡ್ಲಿಗೆ ತಾಲೂಕು ಚಿರತಗುಂಡುವಿನಿಂದ ಯರಳ ನಾಯಕ ಮಾಡುವ ನಮಸ್ಕಾರಗಳು ಮೇಡಮ್.
0: ನಮಸ್ತೆ ನಿಮ್ಗೆ.
1: ನಮಸ್ತೆ ಮೇಡಮ್.
0: ಹೇಳಿ, ಏನ್ ಮಾಡ್ಕೊಂಡಿದ್ದೀರಾ ನೀವು?
1: ಮೇಡಮ್, ರೈತರು ಮೇಡಮ್ ನಾವು.
0: ಹೌದಾ, ಏನ್ ಬೆಳೆ ಬೆಳಿತೀರಿ ನಿಮ್ ಗದ್ದೆನಲ್ಲಿ?
1: ಮೇಡಮ್, ಈಗ ಸದ್ಯ ಹತ್ತಿ ಎಲ್ಲ ಕಟಾವ್ ಮಾಡಿದ್ ಮೇಡಮ್. ಟೊಮೊಟೊ ಹಾಕಿದೀವಿ, ಇನ್ನ ಒಂದೆರಡು ತಿಂಗಳಲ್ಲಿ ಟೊಮೊಟೊ ಬರುತ್ತೆ ಮೇಡಮ್.
0: ಹೌದಾ, ಸಾಮಾನ್ಯ ಎಷ್ಟು ಎಕರೆ ಇರ್ಬೋದು?
1: ಮೇಡಮ್, ನಮ್ದು 2 ಎಕರೆ ಇದೆ ಮೇಡಮ್.
0: ಹೌದಾ, ಖುಷಿ ಆಯ್ತು ಕೇಳಿ. ಇವಾಗ ಯಾವ ಚಿತ್ರದ ಗೀತೆಗಾಗಿ ಕರೆ ಮಾಡಿದ್ದೀರಿ ನೀವು?
1: ಮೇಡಮ್, ಸಂಭ್ರಮ ಚಿತ್ರದಿಂದ ಯಾರು ಈ ಭೂಮಿಗೆ ಅಂತಂದು ಆಡಿದೆ ಅಲ್ಲ ಮೇಡಮ್, ಬೇಕಾಗಿತ್ತು ಕೇಳಕಂತ ಚೆನ್ನಾಗಿದೆ ಹಂಗಾಗ್ಬಿಟ್ಟು ಯಾರು ಕೇಳಂತ ಕಾಲ್ ಮಾಡಿದೆ ಮೇಡಮ್.
0: ಹೌದಾ, ಖಂಡಿತ ಪ್ರಸಾರ ಮಾಡೋಣ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
1: ನಮಸ್ಕಾರ ಮೇಡಮ್.
0: ಸಂಭ್ರಮ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ.

0: ನೀರಿನ ಮೂಲವನ್ನು ಬಲ್ಲೆವೇನು?
1: ಕಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು.
2: ಹೀಗೆ ಅನೇಕ ಎಡರು ತೊಡರುಗಳನ್ನು ಸಾಗುತ್ತಾ ಹಚ್ಚ ಹಸುರಿನ ಪಚ್ಚೆ ಕಾನನದಲ್ಲಿ ಭೋರ್ಗರೆದು ನೂರಾರು ಮೈಲಿಗಳನ್ನು ದಾಟಿ ಬರುವ ನೀರು ನಮ್ಮ ಬದುಕಿನ ಅತ್ಯಂತ ಅಗತ್ಯಗಳಲ್ಲಿ ಒಂದು. ನೀರು ನಮಗೆ ಮಾತೃಸ್ವರೂಪಿ. ಹುಟ್ಟಿನಿಂದ ಸಾಯುವವರೆಗೆ ನೀರು ಜೀವನಾಡಿ. ನೀರನ್ನು ಅದಕ್ಕೆ ನಾವು ಗಂಗೆ ಅನ್ನುತ್ತೇವೆ, ಪುಣ್ಯತೀರ್ಥ ಎಂದು ಸೇವಿಸುತ್ತೇವೆ. ದೇವರ ಮುಂದೆ ಇಟ್ಟು ಪೂಜಿಸುವುದು ಕೂಡ ಕೃತಜ್ಞತಾಪೂರ್ವಕವಾಗಿಯೇ.
3: ಕನ್ನಡ ನಾಡಿನ ಜೀವನದಿ ಕಾವೇರಿ.
2: ಇಂತಹ ಅಮೂಲ್ಯ ಜೀವಜಲವನ್ನು ಮಿತವಾಗಿ ಬಳಸಿ, ಹೆಚ್ಚು ಪೋಲು ಮಾಡದಿರಿ. ಒಂದು ಹನಿ ಉಳಿಸಿದರೆ ಬೆಳೆಸಿದ ಹನಿಗೆ ಸಮಾನ.
0: ನಲ್ಲಿಯಲ್ಲಿ ನೀರು ಸೋರುವುದು,
2: ತೊಟ್ಟಿ ತುಂಬಿ ಹರಿಯುತ್ತಿರುವುದು,
0: ಸ್ನಾನಕ್ಕೆ ಅಗತ್ಯಕ್ಕಿಂತಲೂ ಹೆಚ್ಚು ನೀರು ಬಳಸುವುದು, ವಾಹನಗಳನ್ನು ತೊಳೆಯುವಾಗ ಪೈಪಿನಲ್ಲಿ ನೀರನ್ನು ಹೆಚ್ಚು ಪೋಲು ಮಾಡುವುದು ನಮ್ಮ ನಾಶಕ್ಕೆ ನಾವೇ ಅಡಿಪಾಯ ಹಾಕಿದಂತೆ.
4: ಬಂಧುಗಳೇ, ಹಿರಿಯರ ನುಡಿಯಂತೆ ಯಾರು ನೀರನ್ನು ಗೌರವಿಸಲಾರರೋ ಅವರು ಬದುಕಿದ್ದರೂ ಸತ್ತಂತೆ. ಅಮೂಲ್ಯವಾದ ನೀರನ್ನು ಮಿತವಾಗಿ ಬಳಸೋಣ, ಅಂತರ್ಜಲವನ್ನು ಹೆಚ್ಚಿಸೋಣ, ಮುಂದಿನ ಪೀಳಿಗೆಗೆ ನೀರನ್ನ ಉಳಿಸೋಣ.
5: ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 12:32. ನಮ್ಮ ಕೇಳುಗರು ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಮತ್ತೊಮ್ಮೆ ದೂರವಾಣಿ ಸಂಖ್ಯೆಯನ್ನ ಹೇಳಿ ಅಂತ, 0802226125 0802226327. ನಿಮ್ಮ ಕರೆಗಳು ಈ ಸಂಖ್ಯೆಗಳಿಗೆ ಬರಲಿ. ಮುಂದಿನ ಕರೆ ಯಾರು ಮಾಡಿದ್ದಾರೆ ಅಂತ ನೋಡುವ ಸಮಯ. ನಮಸ್ತೆ ವಿವಿಧ ಭಾರತಿ.
6: ನಮಸ್ತೆ ಮೇಡಮ್.
5: ಹೇಳಿ, ಯಾರು ಮಾತಾಡ್ತಿದ್ದೀರಿ?
6: ಗೌರಮ್ಮ ಅಂತ ಮೇಡಮ್, ಬಾಬುಜಿ ನಗರ ಬೆಂಗಳೂರು ಮೇಡಮ್.
5: ಗೌರಮ್ಮ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ, ಏನ್ ಮಾಡ್ಕೊಂಡಿದ್ದೀರಿ?
6: ಮನೇಲೆ ಇದೀವಿ ಮೇಡಮ್, ನಾವ್ ವಯಸ್ಸಾದವರು.
5: ಹೌದಾ, ಆಯ್ತಾ ಅಡಿಗೆ ಎಲ್ಲ?
6: ಅಡಿಗೆ ಎಲ್ಲ ಆಯ್ತು ಮೇಡಮ್. ನಾವ್ ವಿವಿಧ ಭಾರತಿ ಅಭಿಮಾನಿ ಮೇಡಮ್.
5: ಹೌದಾ, ಧನ್ಯವಾದ. ಹೀಗೆ ಕೇಳ್ತಾ ಇರಿ ವಿವಿಧ ಭಾರತಿಯನ್ನ.
6: ಅಪ್ಪನು ವಯಸ್ಸಾದವ್ರ, ಅಪ್ಪನೇ ರೇಡಿ ಆಯ್ತು. ಅವಾಗೆಲ್ಲ ಆಗಿನ ಕಾಲದಲ್ಲಿ ಟಿವಿ ಇರಲಿಲ್ಲ ಮೇಡಮ್. ಅವಾಗ ಅಪ್ಪ ಹಾಕಿ ರೇಡಿ ಮಾಡಿ ಮೇಡಮ್, ನಮ್ಗೆ 15 ಇದ್ದಾಗೆ ಕೇಳ್ತಾ ಇದೀವಿ. ನಾವ್ ಟಿವಿ ಇಲ್ಲ ಮೇಡಮ್, ನಾವ್ FM ಅಭಿಮಾನಿನಿ ಮೇಡಮ್.
5: ಈಗಲೂ ಅಭ್ಯಾಸವನ್ನ ಹಾಗೆ ಇಟ್ಕೊಂಡಿದ್ದೀರಿ, ತುಂಬಾ ಖುಷಿ ಆಯ್ತು ಕೇಳಿ.
6: ಮೇಡಮ್, ನಂಗೆ ಗೆಜ್ಜೆ ಪೂಜೆ ಫಿಲಂ ಆಡ್ಬೇಕು ಮೇಡಮ್, ಪೂರ್ತಿ ಹಾಕಿ ಮೇಡಮ್ ಆ ಹಾಡು ಮಗುವೆ ನಿನ್ನ ಓನಗೆ.
5: ಖಂಡಿತ ಖಂಡಿತ, ಹಾಡೆಲ್ಲ ಪೂರ್ತಿ ಹಾಕೋಣ.
6: ಆಯ್ತು ಮೇಡಮ್. ನಾವು ಯಾವಾಗೂ ಮಾಡಲ್ಲ ಮೇಡಮ್, ಬೇರೆಯವ್ರಿಗೆ ಅವಕಾಶ ಕೊಡ್ತೀವಿ. ನೀವ್ ಹೇಳ್ತಿರಲ್ಲ FM ಅಲ್ಲಿ ಬೇರೆಯವ್ರಿಗೂ ಅವಕಾಶ ಕೊಡಿ ಅಂತ, ನಾನು ಹಂಗ್ ಮಾಡಕ್ ಹೋಗಲ್ಲ ಮೇಡಮ್. 3 ತಿಂಗಳಿಗೂ 6 ತಿಂಗಳಿಗೂ ಲೈನ್ ಸಿಕ್ಲಿಲ್ಲ ಅಂದ್ರೆ ಸಂತೋಷ ಆಯ್ತದೆ ಮೇಡಮ್.
5: ನೀವೇ ಹೀಗೆ ಜವಾಬ್ದಾರಿ ತಗೊಂಡ್ ಮಾಡಿದ್ರೆ ನಮ್ಗೆ ಹೇಳುವ ಅವಶ್ಯಕತೆ ಬೀಳೋದಿಲ್ಲ. ತುಂಬಾ ಖುಷಿ ಆಯ್ತು ನಿಮ್ಮ ಜೊತೆ ಮಾತನಾಡಿ. ಕೇಳಿ, ಗೆಜ್ಜೆ ಪೂಜೆ ಚಿತ್ರದ ಗೀತೆಯನ್ನ. ಧನ್ಯವಾದ ಕರೆ ಮಾಡಿದ್ದಕ್ಕೆ.
6: ನಮಸ್ತೆ ಮೇಡಮ್.
5: ನಮಸ್ತೆ. ಗೆಜ್ಜೆ ಪೂಜೆ ಚಿತ್ರದ ಗೀತೆ ಎಸ್ ಜಾನಕಿಯವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ. ಸಾಹಿತ್ಯ ವಿಜಯ ನರಸಿಂಹ, ಸಂಗೀತ ವಿಜಯ ಭಾಸ್ಕರ್.

0: ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಮುಂದಿನ ಕರೆಯನ್ನು ಸ್ವೀಕರಿಸುವ ಸಮಯ. ಕೇಳುಗರೆ, ಆದಷ್ಟು ಒಂದು ತಿಂಗಳು ಎರಡು ತಿಂಗಳ ಅಂತರವನ್ನು ನೀಡಿ ನೀವು ಕರೆ ಮಾಡೋದಕ್ಕೆ. ಕರೆ ಮಾಡಿದವರೇ ಮಾಡ್ತಾ ಇದ್ರೆ ಎಲ್ಲ ಕೇಳುಗರಿಗೂ ಅವಕಾಶವನ್ನು ಕೊಡುವುದು ಹೇಗೆ ಸಾಧ್ಯ ಅಲ್ವಾ? ನಮಸ್ತೆ, ಯಾರು ಮಾತಾಡ್ತಾ ಇದ್ದೀರಿ?
1: ನಮಸ್ತೆ ಮೇಡಮ್.
0: ನಮಸ್ತೆ, ನಿಮ್ಮ ಹೆಸರು?
1: ನನ್ನ ಹೆಸರು ರಾಠೋಡ್ ಬಾಬು ಅಂತ ಮೇಡಮ್, ಸಿಂದಗಿಯಿಂದ ಮಾತಾಡ್ತೇನೆ, ವಿಜಯಪುರ ಜಿಲ್ಲೆ.
0: ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಹೇಳಿ, ಯಾವ ಹಾಡಿಗಾಗಿ ಕರೆ ಮಾಡಿದ್ದೀರಿ?
1: ನಾನಿನ್ನ ಮರೆಯಲಾರೆಯಿಂದ ಮೇಡಮ್, ಎಲ್ಲಲ್ಲಿ ನೋಡಲಿ ನಿನ್ನೇ ಕಾಣುವೆ.
0: ಈ ಕ್ಷಣ ಯಾಕೆ ನೆನಪಾಯ್ತು, ಯಾರ ನೆನ್ಸ್ಕೊಂಡು ಹಾಡು ಕೇಳ್ತಿದ್ದೀರಾ?
1: ಇವತ್ತು ರಜೆ ಇದೆ ಮೇಡಮ್, ನಾವು ಡೈಲಿ ಡ್ರೈವಿಂಗ್ ಅಲ್ಲಿ ಇರ್ತೀವಿ, ಆಮೇಲೆ ತೋಟದಲ್ಲಿ ಇದೀವಿ, ಸುಮ್ನೆ ಹಿಂಗೆ ಕೇಳೋಣ ಅಂತ
0: ಟ್ರೈ ಮಾಡಿದೆ ಮೇಡಮ್. ನೋಡ್ತಾ ಯಾರನ್ನು ಕಾಣಿಸ್ತಾ ಇದೆ ನಿಮ್ಗೆ ಅಲ್ವಾ?
1: ಹಾಗೇನಿಲ್ಲ ಮೇಡಮ್.
0: ಖಂಡಿತ ಹಾಡನ್ನ ಪ್ರಸಾರ ಮಾಡೋಣ. ಧನ್ಯವಾದ ಕರೆ ಮಾಡಿದ್ದಕ್ಕೆ.
1: ಧನ್ಯವಾದಗಳು.
0: ನಾನಿ ನಮರೈಲಾರಿ ಚಿತ್ರದಿಂದ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯ ಸಂಗೀತ ರಾಜನ್ ನಾಗೇಂದ್ರ.

0: ಸಮಯ 12:42 55 ಸೆಕೆಂಡ್ಗಳಾಗಿದೆ. ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಮುಂದಿನ ಕರೆಯನ್ನ ಸ್ವೀಕರಿಸುವ ಸಮಯ. ನಮಸ್ತೆ ವಿವಿಧ ಭಾರತಿ.
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಿದ್ದೀರಿ?
1: ಮೇಡಮ್, ಸತೀಶ್ ಎನ್ಎಚ್ ನಾಗರಿಕರಿಂದ.
0: ಹೇಳಿ ಸತೀಶ್ ಅವರೇ, ಯಾವ ಹಾಡಿಗಾಗಿ ಕರೆ ಮಾಡಿದ್ದೀರಿ?
1: ಮೇಡಮ್ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ?
0: ಆರಾಮಾಗಿದ್ದೀವಿ ಸರ್, ಧನ್ಯವಾದ.
1: ಮೇಡಮ್, ನಿಮ್ ವಾಯ್ಸ್ ಕೇಳ್ತಿದ್ದ ಗೊತ್ತಾಯ್ತು, ನನ್ನ ಚಂದು ಮೇಡಮ್ ಇದ್ರು.
0: ಹೌದು,
1: ಕಾಬನಮ್ಮ ಇದ್ರಲ್ಲ ನಡೆಸ್ಕೊಟ್ರು, ಪರಿಮಳ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೆಸ್ಕೊಟ್ರು.
0: ಹೌದಾ?
1: ಆ ಜಾಗ ನೀವು ತುಂಬಿಸ್ತಾ ಇದ್ರ, ತುಂಬಾ ಧನ್ಯವಾದಗಳು ಮೇಡಮ್. ನೀವು
0: ಧನ್ಯವಾದಗಳು ಸರ್. ಹೇಳಿ ಸರ್, ಏನ್ ಮಾಡ್ಕೊಂಡಿದ್ದೀರಿ ನೀವು?
1: ಮೇಡಮ್, ನಾವು ಗಾರ್ಮೆಂಟ್ಸ್ ಅಲ್ಲಿ ಸೂಪರ್ವೈಸರ್.
0: ಗಾರ್ಮೆಂಟ್ಸ್ ಅಂದ್ರೆ ಯಾವ ತರದ ಬಟ್ಟೆಗಳು ಸರ್?
1: ನಮ್ದು ರೆಡಿಮೇಡ್.
0: ರೆಡಿಮೇಡ್?
1: ಡೊಮೆಸ್ಟಿಕ್.
0: ಡೊಮೆಸ್ಟಿಕ್ ಅಂದ್ರೆ ಮಕ್ಕಳದ್ದು, ಜೆಂಟ್ಸ್ ಲೇಡೀಸ್ ಎಲ್ಲಾನು ಅಥವಾ ಒಂದು ಪರ್ಟಿಕ್ಯುಲರ್ ಏಜ್ ಗ್ರೂಪ್?
1: ಪರ್ಟಿಕ್ಯುಲರ್ ಬಂದು ಬರೀ ಶರ್ಟ್ ಮಾತ್ರ.
0: ಶರ್ಟ್ ಮಾತ್ರ? ಓಕೆ,
1: ಶರ್ಟ್ ಮಾತ್ರ.
0: ಹಾ ಹಾ,
1: ಅದು ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಅದನ್ನ ನಾವು ಫಿನಿಶಿಂಗ್ ಮಾಡ್ತೀವಿ.
0: ಓಕೆ ಓಕೆ.
1: ಟ್ರಿಮ್ಮಿಂಗ್, ಚೆಕಿಂಗ್ ಮತ್ತೆ ಐರನ್ ಮಾಡಿ ಪ್ಯಾಕ್ ಮಾಡಿ ಗೂಡ್ಸ್ ಕಳಿಸೋದು.
0: ಇವತ್ತು ರಜೆ ಆಗಿದ್ರೆ ನಿಮ್ಗೆ?
1: ಮೇಡಮ್, ಇವತ್ತು ವೀಕ್ಲಿ ಆಫ್ ಇತ್ತು.
0: ಸರಿ ಸರಿ.
1: ನಾನು ಪ್ರತಿದಿನ ಕೇಳ್ತಾ ಇರ್ತೀನಿ. ನನ್ನ ಚಂದ ಮೇಡಮ್ ಇದ್ರು, ಮೊನ್ನೆ ಇವ್ರು ಇದ್ರು, ವರುಣ್ ಸರ್, ಇವರೆಲ್ಲ ಪ್ರತಿದಿನ ಕೇಳ್ತಾ ಇರ್ತೀನಿ. ನಮ್ಮ ಇದು ನಮ್ಮ ಟೀಮ್ ಅಲ್ಲಿ ಫಿನಿಶಿಂಗ್ ಅಲ್ಲಿ ವಿವಿಧ ಭಾರತಿ
0: ಕೇಳ್ತಾ ನಿಮ್ ಕೆಲಸ ಆಗತ್ತೆ ಅಂತ ಆಯ್ತಾಗಿದ್ರೆ.
1: ಯಾಕೆ ಅಲ್ಲ, ಡಿಸ್ಟರ್ಬೆನ್ಸ್ ಇರಲ್ಲ ಮೇಡಮ್. ಯಾಕಂದ್ರೆ ಯಾರು ಅವ್ರು ಇವ್ರು ಏನು ಮಾತಾಡಲ್ಲ, ಮಾತುಗಳು ಕೇಳ್ತಾ ಇರ್ತಾರೆ, ಅವ್ರ ಪರ ಅವ್ರ ಕೆಲಸ ಮಾಡ್ತಾ ಇರ್ತಾರೆ, ನಾನ್ ಪ್ರೊಡಕ್ಷನ್ ಜಾಸ್ತಿ ಬರ್ತಾ ಇರತ್ತೆ.
0: ಖುಷಿ ಆಯ್ತು ನೀವು ಹೇಳುದನ್ನ ಕೇಳಿ. ವಿವಿಧ ಭಾರತಿ ನಿಮ್ಮ ಅನುದಿನದ ಸಂಗಾತಿ ಅನ್ನೋದನ್ನ ಮತ್ತೆ ನೀವು ಪ್ರೂವ್ ಮಾಡಿದೀರಾ.
1: ಮೇಡಮ್, ಹಾಕ್ಬಿಟ್ಬಿಟ್ರೆ ಬೆಳಗ್ಗೆ ಒಂದು 9 ಗಂಟೆ ಸ್ಟಾರ್ಟ್ ಆಗುತ್ತೆ.
0: ಸರಿ ಸರಿ.
1: 9 ಗಂಟೆಗೆ ಫ್ಯಾಕ್ಟರಿ ಓಪನ್ ಆಯ್ತು ಅಂತಂದ್ರೆ, ವರ್ಲ್ಡ್ ಇಸ್ ಗೋಲ್ಡ್ ಇಂದ ಕಲಾಭಾರತಿಯಿಂದ ಬ್ಯಾಕ್ ಟು ಬ್ಯಾಕ್. ಮೇಡಮ್, ನನ್ಗೆ ಒಂದು ರಿಕ್ವೆಸ್ಟ್, ರಜತಾಂತರಂಗ ಅದು ತುಂಬಾ ಕೇಳ್ತಾ ಇರೋ ನಮ್ ಜನ ಎಲ್ಲ, ಅದೊಂದು ಬೇಜಾರ ಮೇಡಮ್.
0: ಅದೇ ಚಿತ್ರದ ಕುರಿತಾಗಿ ಪರಿಮಳ ಇದೆಯಲ್ಲ, ಸಾಯಂಕಾಲ ಪರಿಮಳದಲ್ಲೂ ಬರುತ್ತೆ.
1: ಹೌದು ಹೌದು
0: ಹೌದು. ಯಾವ ಚಿತ್ರದ ಗೀತೆ ಬೇಕಿತ್ತು ನಿಮ್ಗೆ?
1: ಮೇಡಮ್, ಬಡವರ ಬಂದಿಯಿಂದ.
0: ಗೀತೆ
1: ನಿನ್ನ ಕಂಗಳ ನುಡಿಯ ಕೇಳಿದೆ.
0: ಈ ಗೀತೆ ಈ ಕ್ಷಣ ನಿಮ್ಗೆ ಯಾಕೆ ನೆನಪಾಯ್ತು ಅಂತ ಹೇಳ್ಬೋದಾ?
1: ಮೇಡಮ್, ಈಗ ನಮ್ಮ ಫಾದರ್ ಎಕ್ಸ್ಪರ್ಟ್ ಆಗಿ.
0: ಓ

0: ಸರಿ ಸರಿ,
1: ಅದಕ್ಕೋಸ್ಕರ
0: ಸರಿ ಸರ್.
1: ಅದ್ಯಾಕೋ ಸುಮ್ನೆ ವೆದರ್ ಆಯ್ತು, ಇವತ್ತು ರಜೆ ಬೇರೆ ಐತಲ್ಲ, ಟ್ರೈ ಮಾಡೋ ಅಂತ ಮಾಡ್ದೆ. ಪ್ರತಿದಿನ ಮಾಡೋರು ಮಾಡ್ತಾನೆ ಇರ್ತಾರ, ಅವ್ರಿಗೆ ಲೈನ್ ಸಿಗುತ್ತೆ. 387 ಸಲ ಕಾಲ್ ಮಾಡಿದ್ದೆ ಮೇಡಮ್ ನಾನು.
0: ಹೌದಾ, ಇವತ್ತಾ?
1: 387 ಸಲ ಕಾಲ್ ಮಾಡಿದ್ದೆ, ಸದ್ಯ ಸಿಕ್ತದ ಅಂತ ಪುಣ್ಯ.
0: ಆಯ್ತು ಸರ್, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಕೇಳ್ತಾ ಇದ್ದೀವಿ ಭಾರತೀನ. ಬಡವರ ಬಂಧು ಚಿತ್ರದ ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಆಲಿಸೋಣ. ಚಿ ಉದಯಶಂಕರ್ ಅವರ ಸಾಹಿತ್ಯ, ಎಂ ರಂಗಾರಾವ್ ಅವರ ಸಂಗೀತ ಇರುವಂತಹ ಈ ಗೀತೆ.

0: ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಮುಂದಿನ ಕರೆ ಸ್ವೀಕರಿಸುವ ಸಮಯ. ನಮಸ್ತೆ ವಿವಿಧ ಭಾರತಿ.
1: ನಮಸ್ಕಾರ ಮೇಡಮ್.
0: ಹೇಳಿ ಸರ್, ಯಾರು ಕರೆ ಮಾಡಿದ್ದೀರಿ?
1: ಮಾಧವನ್ ಅಂತ, ಚೆನ್ನೈನಿಂದ.
0: ಹೇಳಿ ಮಾಧವನ್ ಅವರ, ಯಾವ ಗೀತೆಗಾಗಿ ಕರೆ ಮಾಡಿದ್ದೀರಿ?
1: ವೀರಕೇಸರಿ ಚಿತ್ರದ ಮೇಡಮ್, ಸ್ವಾಭಿಮಾನದ ನಲ್ಲಿ.

0: ಹೌದು ಖಂಡಿತ ನಿಮ್ಮ ಹಾಡನ್ನ ಪ್ರಸಾರ.
1: ನಮ್ಮ ಹೆಸರು ಮೇಡಮ್
0: ಅಖಿಲ.
1: ಅಖಿಲ, ತುಂಬಾ ಸಂತೋಷ ನಿಮ್ ಜೊತೆ ಮಾತಾಡಿ.
0: ಸಂತೋಷ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಧನ್ಯವಾದಗಳು. ಧನ್ಯವಾದಗಳು.
0: ಈಗ ಕೇಳಿ ವೀರಕೇಸರಿ ಚಿತ್ರದ ಗೀತೆಯನ್ನ ಘಂಟಸಾಲ ಅವರ ಧ್ವನಿಯಲ್ಲಿ, ಕೋರ ಸೀತಾರಾಮ ಶಾಸ್ತ್ರಿಯವರ ಸಾಹಿತ್ಯ ಸಂಗೀತ ಘಂಟಸಾಲ.

0: ಕಡೆಗೊಂದು ಹಾಡು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ಕೊನೆಯ ಕರೆಯನ್ನು ತೆಗೆದುಕೊಳ್ಳುವ ಸಮಯ. ಇಷ್ಟೊತ್ತು ಸಾಕಷ್ಟು ಜನ ಕರೆಗಳನ್ನು ಮಾಡಿದ್ದೀರಿ. ಕರೆ ಸಿಗದಿದ್ದವರು ಖಂಡಿತ ನಾಳೆ ಕೂಡ ಇದೇ ಸಮಯಕ್ಕೆ ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ಕೊನೆಯ ಕರೆಯನ್ನು ತೆಗೆದುಕೊಳ್ಳುವ ಸಮಯ. ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ನಮಸ್ತೆ ಮೇಡಮ್ ರೀ.
0: ಹೇಳಿ, ಯಾರು ಮಾತಾಡ್ತಾ ಇದ್ದೀರಿ?
1: ಮೇಡಮ್ ರೀ, ನಾನು ರಾಯಬಾಗ್ ತಾಲೂಕು ಮೂಲಕೊಡದಿಂದ ಶಿವಲಿಂಗಯ್ಯ ಹಿರೇಮಠದ ಮಾತಾಡಿದ್ರಿ.
0: ಹೇಳಿ ಶಿವಲಿಂಗಯ್ಯ ಅವರೇ.
1: ಮೇಡಮ್ ರೀ, ಎಲ್ಲಾ ಕೇಳುಗರಿಗೂ, ಎಲ್ಲಾ ಸಿಬ್ಬಂದಿಗೂ ಮತ್ತು ಎಲ್ಲ ಸಮಸ್ತ ಮುಸ್ಲಿಂ ಬಾಂಧವರಿಗೂ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು ರೀ.
0: ಖಂಡಿತ ಖಂಡಿತ ಹೇಳಿ.
1: ಅವರಿಗಾಗಿ ಚಿತ್ರ ಮುಕುಂದ ಮುರಾರಿ ರೀ. ನೀನೇ ಅಲ್ಲ ನೀನೇ ರಾಮ ಸಂಗತಿ ನೋಡ್ರಿ ಮೇಡಮ್.
0: ನೀನೇ ರಾಮ ನೀನೇ ಶ್ಯಾಮ. ಖಂಡಿತ ಈ ಗೀತೆಯನ್ನು ಪ್ರಸಾರ ಮಾಡ್ತೇವೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮುಕುಂದ ಮುರಾರಿ ಚಿತ್ರದಿಂದ ಶಂಕರ್ ಮಹಾದೇವನ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ನಾಗೇಂದ್ರ ಪ್ರಸಾದ್ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತವಿರುವಂತಹ ಈ ಗೀತೆ ಕರೆಗೊಂದು ಹಾಡು ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿಬರ್ತಾ ಇದೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವಿರೋಧ ಪಕ್ಷಗಳ ಒತ್ತಡದ ಹಿನ್ನೆಲೆಯಲ್ಲಿ ಯೋಜನೆ ಮತ್ತು ಸಾಂಖ್ಯಿಕ ಖಾತೆ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ನೀಡುವ ಸಾಧ್ಯತೆ ಇದೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಇಂದು ತುಮಕೂರಿನ ಸಿದ್ದಗಂಗಾ ಸ್ವಾಮಿಗಳನ್ನು ಭೇಟಿ ಮಾಡಿ ಸಮಾಲೋಚನೆ ನಡೆಸಿದರು. ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ 2026 ಅಂಗವಾಗಿ ಮೇರಾ ಯುವ ಭಾರತ್ ಆಯೋಜಿಸಿರುವ ಖೇಲೋ ಇಂಡಿಯಾ ಸಂವಾದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಳೆ ವರ್ಚುವಲ್ ಮೂಲಕ ಭಾಷಣ ಮಾಡಲಿದ್ದಾರೆ. ದಕ್ಷಿಣದ ರಾಜ್ಯವಾದ ಕೇರಳದ ಹೆಸರನ್ನು ಕೇರಳಂ ಎಂದು ಅಧಿಕೃತವಾಗಿ ಮರುನಾಮಕರಣ ಮಾಡಿ ಕೇಂದ್ರ ಗೃಹ ಸಚಿವಾಲಯ ಅಧಿಸೂಚನೆ ಹೊರಡಿಸಿದ್ದು ಈ ಹೊಸ ಹೆಸರು ಜಾರಿಗೆ ಬಂದಿದೆ. ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿರುವ ಪಾಕಿಸ್ತಾನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಆಸ್ಪತ್ರೆಯ ಸ್ತ್ರೀರೋಗ ವಿಭಾಗದಲ್ಲಿ ಇಂದು ಸಂಭವಿಸಿದ ಭೀಕರ ಅಗ್ನಿ ಅವಘಡದಲ್ಲಿ ಕನಿಷ್ಠ 15 ನವಜಾತ ಶಿಶುಗಳು ಸಜೀವ ದಹನವಾಗಿವೆ. ಭಾರತ ಮತ್ತು ಕೆನಡಾ ಜಗತ್ತಿನ ಅತ್ಯಂತ ಸ್ವಾಭಾವಿಕ ಪಾಲುದಾರ ದೇಶಗಳಾಗಿದ್ದು ಉಭಯ ದೇಶಗಳ ಬಾಂಧವ್ಯ ಯಾವುದೇ ವ್ಯಾಪಾರ ಒಪ್ಪಂದಗಳಿಗಿಂತಲೂ ಅತ್ಯುನ್ನತವಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವ 2026 ಗಜಪಯಣಕ್ಕೆ ಇಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಹುಣಸೂರು ಸಮೀಪದ ವೀರನ ಹೊಸಹಳ್ಳಿಯಲ್ಲಿ ಸಾಂಪ್ರದಾಯಿಕವಾಗಿ ಚಾಲನೆ ನೀಡಿದರು. ಬೆಂಗಳೂರಿನಲ್ಲಿ ನಡೆಯುತ್ತಿರುವ ದುಲೀಪ್ ಟ್ರೋಫಿ ಕ್ರಿಕೆಟ್ ಪಂದ್ಯಾವಳಿಯ ಕ್ವಾರ್ಟರ್ ಫೈನಲ್ನಲ್ಲಿ ಉತ್ತರ ವಲಯ ಪಶ್ಚಿಮ ವಲಯವನ್ನು 52 ರನ್ಗಳಿಂದ ಸೋಲಿಸಿದೆ. ಕೊಲಂಬೋದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಶ್ರೀಲಂಕಾ ನಡುವಿನ 2ನೇ ಟೆಸ್ಟ್ ಕ್ರಿಕೆಟ್ ಪಂದ್ಯದ 4ನೇ ದಿನದ ಆಟದಲ್ಲಿ ಇಂದು ಶ್ರೀಲಂಕಾ ವಿರುದ್ಧ ಫಾಲೋ ಆನ್ ಏರಲಾಗಿದೆ. ತನ್ನ 2ನೇ ಇನ್ನಿಂಗ್ಸ್ನಲ್ಲಿ ಶ್ರೀಲಂಕಾ ಇತ್ತೀಚಿನ ವರದಿಯಂತೆ 2 ವಿಕೆಟ್ ನಷ್ಟಕ್ಕೆ 99 ರನ್ ಮಾಡಿ ಆಟವಾಡುತ್ತಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 5 ಗಂಟೆಗೆ.

0: ವಿವಿಧ ಭಾರತಿ ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಪ್ರತಿ ಬ್ಯಾಂಕಿನಲ್ಲೂ ಬೇರೆ ಬೇರೆ ಪೇಪರ್ಸ್, ಒಂದೇ ಕಿಲಿಕ ಇದ್ರೆ ಚೆನ್ನಾಗಿರ್ತಿತ್ತು.
2: ಇದೆಯಪ್ಪ ಸಿಕೆವೈಸಿ ಐಡಿ.
1: ಸಿಕೆವೈಸಿನ ಏನದು?
2: ಬ್ಯಾಂಕ್ ನಿಮ್ಮ ಕೆವೈಸಿ ಡೀಟೇಲ್ಸ್ ಅನ್ನ ಸಿಕೆವೈಸಿ ರಿಜಿಸ್ಟ್ರಿಯಲ್ಲಿ ಅಪ್ಲೋಡ್ ಮಾಡುತ್ತೆ, ಮತ್ತೆ ನಿಮಗೆ ಸಿಗುತ್ತೆ ಒಂದು ಯೂನಿಕ್ 14 ಡಿಜಿಟ್ ಸಿಕೆವೈಸಿ ಐಡಿ. ಅದು ಎಲ್ಲಾ ಹಣಕಾಸಿನ ವಹಿವಾಟಿನಲ್ಲಿ ವ್ಯಾಲಿಡ್ ಆಗಿರುತ್ತೆ. ಒಂದು ಕಡೆ ಕೆವೈಸಿ ಅಪ್ಡೇಟ್ ಮಾಡಿದರೆ ಎಲ್ಲ ಬ್ಯಾಂಕ್ ಹಣಕಾಸು ಸಂಸ್ಥೆಗಳಲ್ಲಿ ಅಪ್ಡೇಟ್ ಆಗಿ ಬಿಡುತ್ತೆ.
1: RBI ಹೇಳುತ್ತೆ,
2: ಕೆವೈಸಿ ಸುರಕ್ಷಿತ ಬ್ಯಾಂಕಿಂಗ್ ಕಡೆಗೆ ಮೊದಲ ಹೆಜ್ಜೆ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: ಸಮಯ ಆಗಿದೆ 1:04:38. ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಕೇಳುವರೆ, 11 ಗಂಟೆಯಿಂದ ನಮ್ಮ ಕಾರ್ಯಕ್ರಮಗಳನ್ನು ಮೆಚ್ಚಿ ಕಳುಹಿಸಿರುವಂತಹ ಸಂದೇಶಗಳನ್ನು ಓದುವ ಸಮಯ ಈಗ. ಒಂದೊಂದಾಗಿ ಸಂದೇಶಗಳನ್ನು ನೋಡ್ತಾ ಹೋಗೋಣ. ಜಗದಾಂಬಿಕಾ ಹಂಸವೇಣಿಯವರು, ಹಾಗೆ ಉಮೇಶ್ ಅವರು ಸಿರಿಗೆರೆಯಿಂದ, ಗುರುತಗುಡ್ಡದಿಂದ, ಇವರ ಹೆಸರನ್ನು ಇವರು ನಮೂದಿಸಿಲ್ಲ, ವಿರೂಪಾಕ್ಷ ಅವರು, ಹಾಗೆ ಶ್ರೀ ಹೂವೆಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ, ಹಾಗೆ ಸೋಮಶೇಖರ್ ತಟ್ಟಿ ಹಂಪಸಾಗರದಿಂದ, ಇವರೆಲ್ಲ ಕಲಾಭಾರತಿಯಲ್ಲಿ ನಟ ರವಿಶಂಕರ್ ಗೌಡ ಅವರ ಕುರಿತಾಗಿ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕಾಗಿ ಮೆಚ್ಚಿ ಸಂದೇಶಗಳನ್ನು ಕಳುಹಿಸಿಕೊಟ್ಟಿದ್ದಾರೆ. ಬಹಳಷ್ಟು ಜನ ರವಿಶಂಕರ್ ಗೌಡ ಅವರ ಹೆಸರು ನಮಗೆ ತಿಳಿದಿರಲಿಲ್ಲ, ಡಾಕ್ಟರ್ ವಿಠಲ್ರಾವ್ ಅಂತಲೇ ನಾವು ತಿಳ್ಕೊಂಡಿದ್ವಿ ಅಂತ ಸಂದೇಶಗಳನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆ ಹರೀಶ್ ಅವರು ಮಲ್ಲೇಶ್ವರದಿಂದ, ಕೌಸಲ್ಯ ಅವರು ಬನಶಂಕರಿಯಿಂದ, ಹಾಗೆ ಕವಿತಾ ಶ್ರೀನಿವಾಸ್ ಅವರು ವೈಎಸ್ ಕಾಲೋನಿ ಧಾರವಾಡದಿಂದ ಕಾರ್ಯಕ್ರಮವನ್ನು ಮೆಚ್ಚಿ ಸಂದೇಶಗಳನ್ನು ಕಳಿಸಿಕೊಟ್ಟಿದ್ದಾರೆ. ಹೇಳ್ತಾ ಇದ್ದಾರೆ, ನಮಗೆ ಕರೆ ಸಿಗೋದಿಲ್ಲ, ಯಾರು ಒಳ್ಳೆ ಒಳ್ಳೆ ಗೀತೆಗಳನ್ನು ಕೇಳಿ ಪ್ರಸಾರ ಮಾಡಲಿಕ್ಕೆ ಹೇಳ್ತಾರೆ ಅವುಗಳನ್ನು ಕೇಳಿ ಖುಷಿ ಪಡ್ತಾ ಇದ್ದೇವೆ ಅಂತ ಧನ್ಯವಾದಗಳು. ಹಾಗೆ ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ, ವಾಣಿಶ್ರೀಯವರು ಧಾರವಾಡದಿಂದ, ಹಾಗೆ ಲೋಕೇಶ್ ಅವರು ಕುಣಿಗಲ್ಲಿಂದ, ಸ್ವರೂಪ್ ಲೋಕೇಶ್ ಅವರು ಕುಣಿಗಲ್ಲಿಂದ, ಮತ್ತು ಯಾರಿವರು

ಇವರ ಹೆಸರು ಹಾಂ ಮಯೂರ ಕೋಟಿ ಜನಾಪುರ ಭದ್ರಾವತಿಯಿಂದ. ಹಾಗೆ ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆಯಿಂದ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಸಂದೇಶಗಳನ್ನು ಕಳುಹಿಸಿಕೊಟ್ಟಂತಹ ಹಾಗೆ ಸಂದೇಶಗಳನ್ನು ಕಳುಹಿಸದಿದ್ದರೂ ಕೂಡ ಕಾರ್ಯಕ್ರಮವನ್ನು ಇಷ್ಟೊತ್ತು ಆಲಿಸಿದಂತಹ ನಮ್ಮೆಲ್ಲ ಕೇಳುಗರಿಗೆ ಪ್ರೀತಿಯ ಧನ್ಯವಾದಗಳು.

0: ಸಮಯ 1:10 ಆಗ್ತಾ ಇದೆ. ಕೇಳಿ ಕನ್ನಡದಲ್ಲಿ ವಾರ್ತೆಗಳು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಖೇಲೋ ಇಂಡಿಯಾ ಸಂವಾದವನ್ನು ಉದ್ದೇಶಿಸಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಭಾರತ ಕೆನಡಾ ಸ್ವಾಭಾವಿಕ ಪಾಲುದಾರ ರಾಷ್ಟ್ರಗಳು ಟೊರೊಂಟೋದಲ್ಲಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅಭಿಮತ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ವೇಷ್ಯಾಧಾರಿತ ಚರ್ಚೆ. ಆಹಾರ ಭದ್ರತೆ ಮತ್ತು ಜಾಗತಿಕ ಸಂಘರ್ಷಗಳ ಕುರಿತು ಭಾರತ ಕಳವಳ. ಇಂದು ಈದ್ ಮಿಲಾದ್ ಉನ್ ನಬಿ ಮತ್ತು ತಿರು ಓಣಂ ಹಬ್ಬಗಳ ಸಂಭ್ರಮ. ರಾಷ್ಟಪತಿ, ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಶುಭಾಶಯ. ಟೆಸ್ಟ್ ಕ್ರಿಕೆಟ್, ಭಾರತದ ವಿರುದ್ದ ಫಾಲೋ ಆನ್ ಬಳಿಕ ಎರಡನೇ ಇನ್ನಿಂಗ್ಸ್ ಮುಂದುವರಿಸಿರುವ ಶ್ರೀಲಂಕಾ. ವಾರ್ತೆಗಳ ವಿವರ. ರಾಷ್ಟೀಯ ಕ್ರೀಡಾ ದಿನಾಚರಣೆ 2026 ಅಂಗವಾಗಿ ಮೇರಾ ಯುವ ಭಾರತ್ ಆಯೋಜಿಸಿರುವ ಖೇಲೋ ಇಂಡಿಯಾ ಸಂವಾದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿಯವರು ನಾಳೆ ವರ್ಚುವಲ್ ಮೂಲಕ ಭಾಷಣ ಮಾಡಲಿದ್ದಾರೆ. ದೇಶದ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪ್ರತಿಯೊಂದು ಜಿಲ್ಲೆಯ ತಲಾ 2 ಕಾಲೇಜುಗಳ ಯುವ ಜನತೆ ಈ ಬೃಹತ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಕ್ರೀಡೆ, ಯುವ ನಾಯಕತ್ವ, ನಾಗರಿಕ ಜವಾಬ್ದಾರಿ ಮತ್ತು ರಾಷ್ಟ್ರ ನಿರ್ಮಾಣವನ್ನು ಒಂದೇ ವೇದಿಕೆಗೆ ತರುವ ಈ ಉಪಕ್ರಮವು ಯುವಜನತೆಯ ಆಶೋತ್ತರಗಳನ್ನು ದೇಶದ ಕ್ರೀಡಾ ನೀತಿಯ ಭಾಗವಾಗಿಸಲು ನೇರ ಅವಕಾಶವನ್ನು ಕಲ್ಪಿಸುತ್ತದೆ. ಕಾರ್ಯಕ್ರಮದ ನಂತರ ಸ್ಥಳೀಯ ಕ್ರೀಡಾಪಟುಗಳು, ಮೈ ಭಾರತ್ ಸ್ವಯಂ ಸೇವಕರು, ಯುವಕರು ಮತ್ತು ಸಾರ್ವಜನಿಕ ಪ್ರತಿನಿಧಿಗಳ ನಡುವೆ ಸ್ಥಳೀಯ ಸಂವಾದಗಳು ಜರುಗಲಿವೆ. ಪ್ರಮುಖವಾಗಿ ಭಾರತದ ಖ್ಯಾತ ಕ್ರೀಡಾಪಟುಗಳು ಮತ್ತು ಪದಕ ವಿಜೇತರೊಂದಿಗೆ ಯುವಕರು ನೇರವಾಗಿ ಚರ್ಚಿಸುವ ವಿಶೇಷ ಅವಕಾಶವನ್ನು ಕಲ್ಪಿಸಲಾಗಿದೆ. ಭಾರತ ಮತ್ತು ಕೆನಡಾ ಜಗತ್ತಿನ ಅತ್ಯಂತ ಸ್ವಾಭಾವಿಕ ಪಾಲುದಾರ ದೇಶಗಳಾಗಿದ್ದು ಉಭಯ ದೇಶಗಳ ಬಾಂಧವ್ಯ ಯಾವುದೇ ವ್ಯಾಪಾರ ಒಪ್ಪಂದಗಳಿಗಿಂತಲೂ ಆಳವಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. 4 ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ಕೆನಡಾಕ್ಕೆ ಭೇಟಿ ನೀಡಿರುವ ಅವರು ಟೊರೊಂಟೋದಲ್ಲಿ ಭಾರತೀಯ ಮೂಲದ ಉದ್ಯಮಿಗಳ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದರು. ಪ್ರಜಾಪ್ರಭುತ್ವ ಮತ್ತು ಸಾಂಸ್ಕೃತಿಕ ವೈವಿಧ್ಯಮಯ ಬಲದಿಂದ ಎರಡೂ ದೇಶಗಳ ಸಂಬಂಧವು ಗಮನಾರ್ಹವಾಗಿ ವೃದ್ಧಿಸಿದೆ ಎಂದ ಅವರು, 2030 ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು $70 ಬಿಲಿಯನ್ ಕೆನಡಿಯನ್ ಡಾಲರ್ಗೆ ಹೆಚ್ಚಿಸುವ ಗುರಿ ಹೊಂದಲಾಗಿದೆ ಎಂದು ಹೇಳಿದ್ದಾರೆ. ಭಾರತವು ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿದ್ದು ಯುಪಿಐ ಮತ್ತು ಗಿಫ್ಟ್ ಸಿಟಿ ಮೂಲಕ ಕೆನಡಾದ ಬ್ಯಾಂಕುಗಳು ಮತ್ತು ಹೂಡಿಕೆದಾರರಿಗೆ ಬೃಹತ್ ಅವಕಾಶಗಳನ್ನು ಒದಗಿಸುತ್ತಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಜಾಗತಿಕ ಮತ್ತು ಪ್ರಾದೇಶಿಕ ಸಂಘರ್ಷಗಳ ಹಿನ್ನೆಲೆಯಲ್ಲಿ ಉಂಟಾಗುತ್ತಿರುವಂತಹ ಮಾನವೀಯ ಬಿಕ್ಕಟ್ಟುಗಳನ್ನು ನಿಯಂತ್ರಿಸುವುದು ಮತ್ತು ಆಹಾರ ಭದ್ರತೆಯನ್ನು ಕಾಯ್ದುಕೊಳ್ಳುವುದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ತಕ್ಷಣದ ಆದ್ಯತೆಯಾಗಬೇಕು ಎಂದು ಭಾರತ ಪ್ರತಿಪಾದಿಸಿದೆ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ನಡೆದ ಫುಡ್ ಅಂಡರ್ ಫೈರ್ ವಿಷಯಾಧಾರಿತ ಬಹಿರಂಗ ಚರ್ಚೆಯನ್ನು ಉದ್ದೇಶಿಸಿ ಮಾತನಾಡಿದ ವಿಶ್ವಸಂಸ್ಥೆಯಲ್ಲಿನ ಭಾರತದ ಖಾಯಂ ಪ್ರತಿನಿಧಿ ಪಿ ಹರೀಶ್, ಸಂಘರ್ಷ ಪೀಡಿತ ಪ್ರದೇಶಗಳಿಗೆ ಸುರಕ್ಷಿತ, ಶೀಘ್ರ ಮತ್ತು ತಡೆರಹಿತ ಮಾನವೀಯ ನೆರವು ತಲುಪಿಸಲು ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಭದ್ರತಾ ಮಂಡಳಿಯು ವಿಧಿಸುವ ನಿರ್ಬಂಧಗಳು ಅಥವಾ ಕೈಗೊಳ್ಳುವ ಕ್ರಮಗಳು ಮಾನವೀಯ ನೆರವು ಹಾಗೂ ಕಾನೂನುಬದ್ಧ ಆಹಾರ ಮತ್ತು ಕೃಷಿ ವ್ಯಾಪಾರಕ್ಕೆ ಯಾವುದೇ ರೀತಿಯಲ್ಲಿ ಅಡೆತಡೆಯಾಗದಂತೆ ಎಚ್ಚರ ವಹಿಸಬೇಕು ಎಂದು ಅವರು ಕರೆ ನೀಡಿದ್ದಾರೆ. ಇಂಧನ ಮಾರುಕಟ್ಟೆ, ರಸಗೊಬ್ಬರ ಪೂರೈಕೆ, ಕಡಲ ಸಾರಿಗೆ ಮತ್ತು ಕೃಷಿ ವ್ಯಾಪಾರದಲ್ಲಾಗುವಂತಹ ಅಡೆತಡೆಗಳು ಜಗತ್ತಿನಾದ್ಯಂತ ಆಹಾರ ಭದ್ರತೆಯ ಮೇಲೆ ದುಷ್ಪರಿಣಾಮ ಬೀರುತ್ತವೆ ಎಂದು ಭಾರತೀಯ ರಾಯಭಾರಿ ತಿಳಿಸಿದ್ದಾರೆ. ಪ್ರವಾದಿ ಹಜರತ್ ಮೊಹಮ್ಮದ್ ಅವರ ಜನ್ಮದಿನವಾದ ಇಂದು ಅವರ ಸ್ಮರಣಾರ್ಥ ಆಚರಣೆ ಮಾಡಲಾಗುವಂತಹ ಈದ್ ಮಿಲಾದ್ ಉನ್ ನಬಿ ಹಬ್ಬವನ್ನು ದೇಶದಾದ್ಯಂತ ವಿವಿಧ ಭಾಗಗಳಲ್ಲಿ ಅತ್ಯಂತ ಶ್ರದ್ದೆ ಮತ್ತು ಭಕ್ತಿ ಹಾಗೆ ಸಂಭ್ರಮದಿಂದ ಆಚರಣೆ ಮಾಡಲಾಗುತ್ತಿದೆ. ಈ ಪವಿತ್ರ ದಿನದ ಅಂಗವಾಗಿ ಪ್ರವಾದಿ ಅವರ ದಿವ್ಯ ಜೀವನ ಮತ್ತು ಸಂದೇಶಗಳನ್ನು ಪ್ರಸಾರ ಮಾಡುವ ಉದ್ದೇಶದಿಂದ ವಿವಿಧೆಡೆ ಮಿಲಾದ್, ಮೆಹ್ವಿಲ್ ಮತ್ತು ಸೀತಾರ್ ಗೋಷ್ಠಿಗಳನ್ನು ಆಯೋಜನೆ ಮಾಡಲಾಗಿದೆ. ರಾಷ್ಟಪತಿ, ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಹಲವು ಗಣ್ಯರು ಜನತೆಗೆ ವಿಶೇಷವಾಗಿ ಮುಸ್ಲಿಂ ಬಾಂಧವರಿಗೆ ಶುಭಾಶಯ ಕೋರಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ತಮ್ಮ ಸಂದೇಶದಲ್ಲಿ ಈ ಹಬ್ಬ ಪ್ರವಾದಿ ಮೊಹಮ್ಮದ್ ಅವರ ಬೋಧನೆಗಳನ್ನು ಸ್ಮರಿಸುವ ಸಂದರ್ಭವಾಗಿದ್ದು ಅವರ ಕರ್ತವ್ಯ ನಿಷ್ಠೆಯ ಮಾರ್ಗವನ್ನು ಅನುಸರಿಸಲು ನಾಗರಿಕರಿಗೆ ಸ್ಫೂರ್ತಿ ನೀಡುತ್ತವೆ ಎಂದು ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಈ ಹಬ್ಬ ಸಮಾಜದಲ್ಲಿ ಸಹಬಾಳ್ವೆ ಮತ್ತು ಸಂತಸವನ್ನು ನೆಲೆಸುವಂತೆ ಮಾಡಲಿ ಎಂದು ಹೇಳಿದ್ದಾರೆ. ವಿಶ್ವದಾದ್ಯಂತ ನೆಲೆಸಿರುವ ಕೇರಳ ಮೂಲದ ಜನರು ಇಂದು ಮಹಾರಾಜ ಮಹಾಬಲಿಯನ್ನು ಭಕ್ತಿಯಿಂದ ಸ್ವಾಗತಿಸುವಂತಹ ತಿರು ಓಣಂ ಹಬ್ಬವನ್ನು ಅತ್ಯಂತ ಸೌಹಾರ್ದತೆ ಮತ್ತು ವೈಭವದಿಂದ ಆಚರಣೆ ಮಾಡುತ್ತಿದ್ದಾರೆ. ಮನೆಗಳ ಮುಂದೆ ವರ್ಣರಂಜಿತವಾಗಿ ಬಿಡಿಸಲಾದಂತಹ ಸಾಂಪ್ರದಾಯಿಕ ಹೂವಿನ ಹಾಸು ಓಣ ಪೂಕಳಂನೊಂದಿಗೆ ಇಂದಿನ ಹಬ್ಬದ ಆಚರಣೆಗಳು ಅಧಿಕೃತವಾಗಿ ಚಾಲನೆ ಪಡೆದುಕೊಂಡಿವೆ. ಕೇರಳಂನ ಕೊಯ್ಲು ಹಬ್ಬವಾದ ಓಣಂ ಅನ್ನು ಜಾತಿ, ಮತ ಮತ್ತು ಧರ್ಮದ ಗಡಿಗಳನ್ನು ಮೀರಿ ಪ್ರತಿಯೊಬ್ಬರೂ ಒಂದಾಗಿ ಆಚರಣೆ ಮಾಡುತ್ತಾರೆ. ಹಬ್ಬದ ನಿಮಿತ್ತ ಪ್ರಸಿದ್ಧ ಶಬರಿಮಲೆ, ಅರನ್ಮುಲ ಮತ್ತು ಗುರುವಾಯೂರು ಸೇರಿದಂತೆ ವಿವಿಧ ದೇಗುಲಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗುತ್ತಿದ್ದು, ಮಳೆಯ ನಡುವೆಯೂ ಅಪಾರ ಸಂಖ್ಯೆಯ ಭಕ್ತಾದಿಗಳು ಆಗಮಿಸುತ್ತಿದ್ದಾರೆ. ಸಾಂಪ್ರದಾಯಿಕ ಸಸ್ಯಹಾರಿ ಭೋಜನ ಓಣ ಸದ್ಯ ಈ ಹಬ್ಬದ ಪ್ರಮುಖ ಆಕರ್ಷಣೆಯಾಗಿದೆ. ಇದರ ಜೊತೆಗೆ ಇಂದು ಮಧ್ಯಾಹ್ನದಿಂದ ರಾಜ್ಯದಾದ್ಯಂತ ಅಧಿಕೃತ ಆಚರಣೆಗಳು ಸೇರಿದಂತೆ ಸಾವಿರಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಸಾಂಪ್ರದಾಯಿಕ ಕ್ರೀಡಾಕೂಟಗಳು ಆಯೋಜನೆಗೊಂಡಿವೆ. ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿದಂತೆ ಹಲವು ಗಣ್ಯರು ಜನತೆಗೆ ತಿರು ಓಣಂ ಹಬ್ಬದ ಶುಭಾಶಯ ಕೋರಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಎ

0: ಐಆರ್ ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ದಕ್ಷಿಣದ ರಾಜ್ಯವಾದ ಕೇರಳದ ಹೆಸರನ್ನು ಕೇರಳಂ ಎಂದು ಅಧಿಕೃತವಾಗಿ ಮರುನಾಮಕರಣ ಮಾಡಿ ಕೇಂದ್ರ ಗೃಹ ಸಚಿವಾಲಯವು ಅಧಿಸೂಚನೆ ಹೊರಡಿಸಿದ್ದು, ಈ ಹೊಸ ಹೆಸರು ನಿನ್ನೆಯಿಂದ ಜಾರಿಗೆ ಬಂದಿದೆ. ಕಳೆದ ಆಗಸ್ಟ್ 11 ಲೋಕಸಭೆಯಲ್ಲಿ ಹಾಗೂ ಮಾರನೇ ದಿನ ರಾಜ್ಯಸಭೆಯಲ್ಲಿ ಕೇರಳ ಹೆಸರು ಬದಲಾವಣೆ ವಿಧೇಯಕಕ್ಕೆ ಕಾಯ್ದೆಯಾಗಿ ಮಂಜೂರಾತಿ ಸಿಕ್ಕಿತ್ತು. ಈ ತಿಂಗಳ ಆರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಈ ವಿಧೇಯಕಕ್ಕೆ ತಮ್ಮ ಒಪ್ಪಿಗೆ ಸೂಚಿಸುವ ಮೂಲಕ ಶಾಸನಕ್ಕೆ ಅಂತಿಮ ಅನುಮೋದನೆ ನೀಡಿದ್ದರು. ಇದರ ಬೆನ್ನಲ್ಲೇ ಗೃಹ ಸಚಿವಾಲಯವು ಅಧಿಕೃತ ಆದೇಶ ಹೊರಡಿಸಿದ್ದು, ರಾಜ್ಯದ ಅಧಿಕೃತ ಹೆಸರು ಇನ್ಮುಂದೆ ಕೇರಳಂ ಎಂದು ಬದಲಾಗಿದೆ. ಮೀನುಗಾರಿಕೆ ಕ್ಷೇತ್ರ ಮತ್ತು ಕಡಲ ಆರ್ಥಿಕತೆ ಎರಡೂ ದೇಶಗಳ ಆರ್ಥಿಕ ಪ್ರಗತಿ, ಗ್ರಾಮೀಣ ಉದ್ಯೋಗ ಸೃಷ್ಟಿ ಮತ್ತು ಸುಸ್ಥಿರ ಅಭಿವೃದ್ಧಿಗೆ ನಿರ್ಣಾಯಕ ಸ್ತಂಭಗಳಾಗಿವೆ ಎಂದು ಭಾರತ ಮತ್ತು ಸೆಷಲ್ಸ್ ಗುರುತಿಸಿವೆ. ಈ ನಿಟ್ಟನಲ್ಲಿ ದ್ವಿಪಕ್ಷೀಯ ಬಾಂಧವ್ಯವನ್ನು ಮತ್ತಷ್ಟು ಸದೃಢಗೊಳಿಸಲು ಭಾರತದ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹಾಲಿನ ಉತ್ಪಾದನೆ ಸಚಿವಾಲಯವು ಸೆಷಲ್ಸ್ನ ಮೀನುಗಾರಿಕೆ, ಕೃಷಿ ಮತ್ತು ಕಡಲ ಆರ್ಥಿಕತೆ ಸಚಿವ ವಾಲ್ಲೇಸ್ ಕಾಸ್ಗೋ ಅವರ ನೇತೃತ್ವದ ನಿಯೋಗದೊಂದಿಗೆ ನಿನ್ನೆ ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಸಿತು. ಈ ಸಭೆಯಲ್ಲಿ ಪ್ರಸ್ತುತ ಇರುವ ಸಹಕಾರ ಚೌಕಟ್ಟನ್ನು ಪರಾಮರ್ಶೆ ಮಾಡಲಾಯಿತು. ಸುಸ್ಥಿರ ಸಾಮುದ್ರಿಕ ಸಂಪನ್ಮೂಲಗಳ ಬಳಕೆ, ಆಕ್ವಾಕಲ್ಚರ್, ಸುಧಾರಿತ ವೈಜ್ಞಾನಿಕ ಸಂಶೋಧನೆ ಮತ್ತು ತಾಂತ್ರಿಕ ಸಾಮರ್ಥ್ಯ ವೃದ್ಧಿಯ ಕ್ಷೇತ್ರಗಳಲ್ಲಿ ಜಂಟಿ ಸಹಯೋಗವನ್ನು ವಿಸ್ತರಿಸಲು ಭಾರತ ತನ್ನ ಬದ್ಧತೆಯನ್ನು ವ್ಯಕ್ತಪಡಿಸಿತು. ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಆರ್ಥಿಕ ಸ್ಥಿರತೆ, ಆಹಾರ ಮತ್ತು ಪೌಷ್ಟಿಕಾಂಶದ ಭದ್ರತೆಯನ್ನು ಹೆಚ್ಚಿಸಲು ಎರಡೂ ದೇಶಗಳು ನಿಕಟ ಬಾಂಧವ್ಯದ ಅಗತ್ಯತೆ ಇದೆ ಎಂಬುದನ್ನು ಸಭೆಯಲ್ಲಿ ಪ್ರತಿಪಾದಿಸಲಾಯಿತು. ಭಾರತ ಮತ್ತು ಸೆಷಲ್ಸ್ ನಡುವಿನ ಸುದೀರ್ಘ ಸಾಮುದ್ರಿಕ ಸಮೃದ್ಧಿಯನ್ನು ಕಾಯ್ದುಕೊಳ್ಳಲು ರಾಜತಾಂತ್ರಿಕ ಬದ್ಧತೆಗಳನ್ನು ಫಲಪ್ರದ ಯೋಜನಾ ಚೌಕಟ್ಟನ್ನಾಗಿ ಪರಿವರ್ತಿಸುವ ಜಂಟಿ ನಿರ್ಧಾರದೊಂದಿಗೆ ಸಭೆಯು ಯಶಸ್ವಿಯಾಗಿ ಮುಕ್ತಾಯಗೊಂಡಿತು. ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿರುವಂತಹ ಪಾಕಿಸ್ತಾನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಆಸ್ಪತ್ರೆಯ ಸ್ತ್ರೀರೋಗ ವಿಭಾಗದಲ್ಲಿ ಇಂದು ಸಂಭವಿಸಿದ ಭೀಕರ ಅಗ್ನಿ ಅವಘಡದಲ್ಲಿ ಕನಿಷ್ಠ 15 ನವಜಾತ ಶಿಶುಗಳು ಸಜೀವ ದಹನವಾಗಿವೆ. ಮುಂಜಾನೆ ಸುಮಾರು 6:45 ವೇಳೆಗೆ ಆಸ್ಪತ್ರೆಯ ತಾಯಿ ಮತ್ತು ಮಗು ಆರೋಗ್ಯ ವಿಭಾಗದ ನರ್ಸರಿಯಲ್ಲಿದ್ದಂಥ ಏರ್ ಕಂಡೀಷನರ್ ಕಂಪ್ರೆಸರ್ ಸ್ಫೋಟಗೊಂಡಿದ್ದೇ ಈ ದುರಂತಕ್ಕೆ ಕಾರಣ ಎನ್ನಲಾಗಿದೆ. 16 ನವಜಾತ ಶಿಶುಗಳಲ್ಲಿ ಕೇವಲ ಒಂದು ಶಿಶುವನ್ನು ರಕ್ಷಿಸಲು ಸಾಧ್ಯವಾಗಿದೆ. ಶ್ರೀಲಂಕಾ ವಿರುದ್ದ ನಡೆಯುತ್ತಿರುವಂತಹ 2ನೇ ಟೆಸ್ಟ್ ಪಂದ್ಯದ 4ನೆಯ ದಿನದಾಟದಲ್ಲಿ ಭಾರತ ತಂಡವು ಪಂದ್ಯದ ಮೇಲಿನ ತನ್ನ ಪೂರ್ಣ ಹಿಡಿತವನ್ನು ಸಾಧಿಸಿದೆ. ಪ್ರಥಮ ಇನ್ನಿಂಗ್ಸ್ನಲ್ಲಿ 503 ರನ್ಗಳ ಬೃಹತ್ ಮೊತ್ತವನ್ನು ಗಳಿಸಿ ಡಿಕ್ಲೇರ್ ಮಾಡಿಕೊಂಡಿದ್ದ ಭಾರತದ ವಿರುದ್ದ ಶ್ರೀಲಂಕಾ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 290 ರನ್ಗಳಿಗೆ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡಿತು. ಇದರೊಂದಿಗೆ ಭಾರೀ ಮುನ್ನಡೆ ಸಾಧಿಸಿದ ಭಾರತ ತಂಡವು ಶ್ರೀಲಂಕಾ ತಂಡಕ್ಕೆ ಫಾಲೋ ಆನ್ ಹೇರಿದ್ದು, ದ್ವಿತೀಯ ಇನ್ನಿಂಗ್ಸ್ ಆರಂಭಿಸಿರುವ ಶ್ರೀಲಂಕಾ ಇತ್ತೀಚಿನ ವರದಿಯ ಪ್ರಕಾರ 2 ವಿಕೆಟ್ನಷ್ಟಕ್ಕೆ 106 ರನ್ ಗಳಿಸಿ ಆಟ ಆಡುತ್ತಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖೇಲೋ ಇಂಡಿಯಾ ಸಂವಾದವನ್ನು ಉದ್ದೇಶಿಸಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಭಾರತ ಕೆನಡಾ ಸ್ವಾಭಾವಿಕ ಪಾಲುದಾರ ರಾಷ್ಟ್ರಗಳು, ಟೊರೊಂಟೋದಲ್ಲಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅಭಿಮತ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ವಿಷಯಾಧಾರಿತ ಚರ್ಚೆ, ಆಹಾರ ಭದ್ರತೆ ಮತ್ತು ಜಾಗತಿಕ ಸಂಘರ್ಷಗಳ ಕುರಿತು ಭಾರತ ಕಳವಳ. ಇಂದು ಈದ್ ಮಿಲಾದ್ ಉನ್ ನಬಿ ಮತ್ತು ತಿರು ಓಣಂ ಹಬ್ಬಗಳ ಸಂಭ್ರಮ, ರಾಷ್ಟಪತಿ, ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರ ಶುಭಾಶಯ. ಟೆಸ್ಟ್ ಕ್ರಿಕೆಟ್, ಭಾರತ ವಿರುದ್ಧ ಫಾಲೋ ಆನ್ ಬಳಿಕ 2ನೇ ಇನ್ನಿಂಗ್ಸ್ ಮುಂದುವರೆಸಿರುವ ಶ್ರೀಲಂಕಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಗಂಟೆಗೆ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ನಿಮ್ಮ ಅನುದಿನದ ಸಂಗಾತಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ 1:22. ಬುಧವಾರದ ಮಧ್ಯಾಹ್ನದ ವಿಶೇಷ ಕಾರ್ಯಕ್ರಮ ನಮ್ಮ ನಿಮ್ಮ ಬಂಧ ಅನುಬಂಧ ಪದಬಂಧ. ಇವತ್ತು ಆಗಸ್ಟ್ ತಿಂಗಳ 26ನೇ ತಾರೀಕು ಬುಧವಾರ. ಬುಧವಾರದ ವಿಶೇಷ ಗೇಮ್ ಶೋ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳುಗರಿಗೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಪದಬಂಧ ಕಾರ್ಯಕ್ರಮದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ, ಆದರೂ ಇನ್ನೊಮ್ಮೆ ಹೇಳೋಣ. ನಾವು ಕೇಳುವಂತಹ ಸರಳವಾದ ಪ್ರಶ್ನೆಗಳಿಗೆ ಸಂದೇಶಗಳ ಮುಖಾಂತರ ನಿಮ್ಮ ಚುಟುಕಾದ ಉತ್ತರಗಳನ್ನು ನಿಮ್ಮ ಊರು ಹಾಗೂ ಹೆಸರಿನೊಂದಿಗೆ ಕಳುಹಿಸಿಕೊಡಿ. ದಯಮಾಡಿ ಉತ್ತರಗಳೊಂದಿಗೆ ಮತ್ತಾವುದೇ ವಿಷಯಗಳನ್ನು ಸೇರಿಸಬೇಡಿ. ಇದು ನಾವು ನೀವು ಸೇರಿ ಆಡುವಂತಹ ಮೋಜಿನ ಆಟ. ಹಾಗೆ ಪ್ರತಿ ಉತ್ತರಕ್ಕೂ ಪ್ರತಿಯೊಬ್ಬರ ಹೆಸರುಗಳನ್ನು ಹೇಳೋದು ಕಷ್ಟ ಆಗುತ್ತೆ, ನೀವು ಅರ್ಥ ಮಾಡ್ಕೋತೀರಾ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಶುರು ಮಾಡೋಣ. ಮೊದಲಿಗೆ ಎರಡು ಪ್ರಶ್ನೆಗಳನ್ನು ಕೇಳ್ತೇವೆ. ಎರಡು ಪ್ರಶ್ನೆಗಳಿಗೂ ಸರಿಯಾದ ಉತ್ತರವನ್ನು ನೀಡಿದವರ ಹೆಸರುಗಳನ್ನು ತೆಗೆದುಕೊಳ್ಳಲಾಗುತ್ತೆ ಸರಿಯಾದ ಉತ್ತರ ಅಂತ ಹೇಳಿ. ನಮ್ಮ ವಾಟ್ಸಪ್ ಸಂಖ್ಯೆ 9483091019. ಈ ಸಂಖ್ಯೆಗೆ ನಿಮ್ಮ ಉತ್ತರಗಳು ಬರಬೇಕು. ಹಾಗಾದರೆ ಪ್ರಶ್ನೆಗಳನ್ನು ಕೇಳೋಣ, ಓಕೆನಾ? ಮೊದಲನೇ ಪ್ರಶ್ನೆ ಹೀಗಿದೆ. ಬಸವಣ್ಣನವರ ತುಂಬ ದೊಡ್ಡದಾದ ನಿವಾಸ. ಸರಿಯಾಗಿ ಕೇಳ್ಕೊಳ್ಳಿ. ಬಸವಣ್ಣನವರ ತುಂಬ ದೊಡ್ಡದಾದ ನಿವಾಸ, 4 ಅಕ್ಷರಗಳಿರುವಂತಹ ಪದ ಇದು. ಇದು ಮೊದಲನೇ ಪ್ರಶ್ನೆ. ನಿಮ್ಮ ಹತ್ರ ಪೆನ್ನು ಪೇಪರ್ ಇಟ್ಕೊಂಡಿರ್ತೀರ ಅಂತ ಗೊತ್ತಿದೆ, ಬರ್ಕೊಳ್ಳಿ ಪ್ರಶ್ನೆಯನ್ನ. ಮತ್ತೊಂದು ಪ್ರಶ್ನೆ, ಮಂದಾರ ಪರ್ವತದ ಕಡೆಯಿಂದ ಬೀಸಿದ ಮೆಲುಗಾಳಿ. ಎರಡನೇ ಪ್ರಶ್ನೆ, ಮಂದಾರ ಪರ್ವತದ ಕಡೆಯಿಂದ ಬೀಸಿದ ಮೆಲುಗಾಳಿ. ಉತ್ತರಗಳು ಬರೋದಕ್ಕೆ ಶುರುವಾಗಿದೆ. ಇನ್ನೊಮ್ಮೆ ಪ್ರಶ್ನೆಯನ್ನು ಕೇಳಿ ಅಂತಲೂ ಸಂದೇಶ ಬರ್ತಾ ಇದೆ. ಮೊದಲನೇ ಪ್ರಶ್ನೆ, ಬಸವಣ್ಣನವರ ತುಂಬ ದೊಡ್ಡದಾದ ನಿವಾಸ, ಇದು 4 ಅಕ್ಷರವಿರುವಂತಹ ಒಂದು ಪದ. ಎರಡನೇ ಪ್ರಶ್ನೆ, ಮಂದಾರ ಪರ್ವತದ ಕಡೆಯಿಂದ ಬೀಸಿದ ಮೆಲುಗಾಳಿ, ಇದು ಕೂಡ 4 ಅಕ್ಷರಗಳಿರುವಂತಹ ಪದ, ಒಂದೇ ಪದ, ಸರಿನಾ? ಹಾಗಾಗಿ ಎರಡು ಉತ್ತರಗಳನ್ನು ಈಗ ನೀವು ಕಳಿಸ್ಬೇಕು. ನಿಮ್ಮ ಕಾಲಾವಕಾಶ ಶುರುವಾಗುತ್ತೆ ಈ ಗೀತೆಯೊಂದಿಗೆ. ಎರಡನೇ ಪ್ರಶ್ನೆ ಕೂಡ 4 ಅಕ್ಷರ ಇರುವಂತಹ ಪದ ಕೇಳುಗರೇ.

ಪದಬಂಧ ಕಾರ್ಯಕ್ರಮದಲ್ಲಿ ಎರಡು ಪ್ರಶ್ನೆಗಳನ್ನು ಕೇಳಿದ್ವಿ. ಬಸವಣ್ಣನವರ ತುಂಬಾ ದೊಡ್ಡದಾದ ನಿವಾಸ, ಹಾಗೆ ಮತ್ತೊಂದು ಪ್ರಶ್ನೆ ಮಂದಾರ ಪರ್ವತದ ಕಡೆಯಿಂದ ಬೀಸಿದ ಮೆಲುಗಾಳಿಯಿಂದ. ಕೆಲವೊಬ್ಬರಲ್ಲ ಸಾಕಷ್ಟು ಜನ ಮೆಲುಗಾಳಿ, ಪವನಜ, ಹಾಗೆ ಇನ್ನೊಂದಿಷ್ಟು ಉತ್ತರಗಳನ್ನು ಕಳುಹಿಸಿಕೊಟ್ಟಿದ್ದೀರಿ. ಆ ಉತ್ತರಗಳು ತಪ್ಪಾಗಿದೆ. ಹಾಗೆ ಸರಿಯಾದ ಉತ್ತರಗಳನ್ನು, ಎರಡು ಸರಿಯಾದ ಉತ್ತರಗಳನ್ನು ಕಳುಹಿಸಿದವರ ಹೆಸರುಗಳನ್ನು ಈಗ ಹೇಳ್ತಾ ಹೋಗ್ತೇನೆ. ಉಪಾತ್ಯಕ ಸರಿಯಾದ ಉತ್ತರ ಅಲ್ಲ, ಪರಿಮಳ ಕೂಡ ಸರಿಯಾದ ಉತ್ತರ ಅಲ್ಲ. ಸರಿಯಾದ ಉತ್ತರವನ್ನು ನೀಡಿದವರು ಯಾರ್ಯಾರಂತ ನೋಡ್ತಾ ಹೋಗೋಣ. ಜಗದಾಂಬಿಕಾ ಹಂಸವೇಣಿಯವರು, ಹಾಗೆ ರಾಜಾಜಿನಗರದಿಂದ ಸುಜಾತಾ ಆರ್ ಗಣೇಶ್ ಅವರು, ಒಂದೇ ಉತ್ತರವನ್ನು ಸರಿಯಾಗಿ ನೀಡಿದ್ದೀರಿ ನೀವು, ಇದನ್ನು ಗಣನೆಗೆ ತೆಗೆದುಕೊಳ್ಳಲಾಗುವುದಿಲ್ಲ. ಹಾಗೆ ಸರಿಯಾದ ಉತ್ತರವನ್ನು ನೀಡಿದವರು ಎಂ ಈಶಣ್ಣ ಮೂತಿಗಾರನಹಳ್ಳಿಯಿಂದ. ಹಾಗೆ ಬರೀ ಹೆಸರನ್ನು ಕಳಿಸಿದರೆ ಓದೋದಕ್ಕಾಗೋದಿಲ್ಲ, ನಿಮ್ಮ ಉತ್ತರವನ್ನು ಕೂಡ ನೀವು ಕಳಿಸಿಕೊಡಬೇಕು. ಉಮೇಶ್ ಸಂಕೇಶ್ವರ ಅವರು, ಹಾಗೆ ಸಭಾಂಗಣ ಅನ್ನೋ ಉತ್ತರ ಸರಿಯಾಗಿಲ್ಲ. ಮುಂದೆ ಭೋಪಾ ವೆಂಕಟೇಶ್ ಅವರು, ಹಾಗೆ ದಯಮಾಡಿ ಉತ್ತರಗಳನ್ನು ಕಳುಹಿಸಿ, ಆಮೇಲೆ ನಿಮ್ಮ ಹೆಸರು ಹಾಗೂ ಊರನ್ನು ಕಳುಹಿಸಿಕೊಡಿ, ನಮಗೂ ಓದುವುದಕ್ಕೆ ಸುಲಭ ಆಗುತ್ತೆ. ಮಂದಮಾರುತ ಸರಿಯಾದ ಉತ್ತರ ಅಲ್ಲ, ಅರಿವಿನ ಮನೆ ಕೂಡ ಸರಿಯಾದ ಉತ್ತರ ಅಲ್ಲ. ಚೈತ್ರ ಡಿ ಎಂ ಕಾಮಲಾಪುರ, ಹಾಗೆ ಮಹಾಸೌಧ ಸರಿಯಾದ ಉತ್ತರ ಅಲ್ಲ. ಕೇಳುಗರೆ, ಬಿರುಗಾಳಿ ಕೂಡ ಸರಿಯಾದ ಉತ್ತರ ಅಲ್ಲ, ಮೆಲುಗಾಳಿ ಅಂತ ಹೇಳಿದ್ದೀನಿ. ಸರಿಯಾದ ಉತ್ತರವನ್ನು ನೀಡಿದಂತಹ ನಮ್ಮೆಲ್ಲ ಕೇಳುಗರಿಗೆ ಪ್ರೀತಿಯ ಚಪ್ಪಾಳೆ. ಸರಿಯಾದ ಉತ್ತರ ಆಗಿತ್ತು ಬಸವಣ್ಣನವರ ತುಂಬ ದೊಡ್ಡದಾದ ನಿವಾಸ ಮಹಾಮನೆ. ಮಂದಾರ ಪರ್ವತದ ಕಡೆಯಿಂದ ಬೀಸಿದ ಮೆಲುಗಾಳಿ ಮಂದಾನಿಲ. ಆದಷ್ಟು ಎಲ್ಲರ ಹೆಸರುಗಳನ್ನು ಓದಿದ್ದೇನೆ, ತಪ್ಪಾಗಿ ಉತ್ತರ ನೀಡಿದವರ ಹೆಸರುಗಳನ್ನು ಗಣನೆಗೆ ತೆಗೆದುಕೊಳ್ಳಲಾಗುವುದಿಲ್ಲ. ಮುಂದಿನ ಪ್ರಶ್ನೆ ಹೀಗಿದೆ. ಕರಿದ ವಸ್ತುವನ್ನು ತುಂಬಿರಿಸಿದ ಬುಟ್ಟಿ ಬರ್ಕೊಳ್ಳಿ. ಕರಿದ ವಸ್ತುವನ್ನು ತುಂಬಿರಿಸಿದ ಬುಟ್ಟಿ, ಮೂರು ಅಕ್ಷರಗಳ ಪದ ಇದು. ಮತ್ತೊಂದು ಪ್ರಶ್ನೆ ಕೂಡ ಇದೆ. ಮಾಧುರಿ ಕರೆತಂದ ಮುಖಂಡ ಇವನೇ, ಮಾಧುರಿ ಕರೆತಂದ ಮುಖಂಡ ಇವನೇ. ಮತ್ತೊಮ್ಮೆ ಪ್ರಶ್ನೆಗಳನ್ನು ಹೇಳ್ತೇನೆ. ಕರಿದ ವಸ್ತುವನ್ನು ತುಂಬಿರಿಸಿದ ಬುಟ್ಟಿ, ಮೂರು ಅಕ್ಷರಗಳ ಪದ. ಎರಡನೇ ಪ್ರಶ್ನೆ, ಮಾಧುರಿ ಕರೆತಂದ ಮುಖಂಡ ಇವನೇ, ಇದು ಕೂಡ ಮೂರು ಅಕ್ಷರಗಳ ಒಂದು ಪದ. ಎರಡೂ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕಳುಹಿಸಿಕೊಟ್ಟಿದ್ದೀರಿ ಈಗಾಗಲೇ. ಖಂಡಿತ ಉಳಿದವರು ಕೂಡ ಕಳುಹಿಸಿಕೊಡ್ಲಿ, ಈ ಒಂದು ಕಾಹಾಡಿನ ಕಾಲಾವಕಾಶ ನಿಮಗಿದೆ.

ಬುಧವಾರದ ಮಧ್ಯಾಹ್ನದ ಪ್ರಸಾರದಲ್ಲಿ ಪದಬಂಧ ಗೇಮ್ ಶೋ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಸಮಯ 1:38 ಆಗಿದೆ. ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಆಗಲೇ ಎರಡು ಪ್ರಶ್ನೆಗಳನ್ನ ಕೇಳಿದ್ವಿ. ಮೂರು ಅಕ್ಷರಗಳಿರುವಂತಹ ಪದಗಳನ್ನ ಕಳಿಸಿಕೊಡಿ ಅಂತಾನು ಕೂಡ ಹೇಳಿದ್ವಿ. ಮೊದಲನೇ ಪ್ರಶ್ನೆ ಆಗಿತ್ತು, ಕರಿದ ವಸ್ತುವನ್ನು ತುಂಬಿರಿಸಿದ ಬುಟ್ಟಿ. ಸಾಕಷ್ಟು ಜನ ಬೇರೆ ಬೇರೆ ಬೇರೆ ಬೇರೆ ಉತ್ತರಗಳನ್ನು ಕಳಿಸಿಕೊಟ್ಟಿದ್ದೀರಿ. ಬಹಳ ಬೆರಳೆಣಿಕೆಯಷ್ಟು ಜನ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದೀರಿ. ಜರಡಿ, ಆಮೇಲೆ ಮುಂದಾಳು, ಇವುಗಳೆಲ್ಲ ಸರಿಯಾದ ಉತ್ತರ ಅಲ್ಲ. ಕಡುಬು ಸಕ್ಕರೆ ಅಂತ ಕೂಡ ಕಳಿಸಿಕೊಟ್ಟಿದ್ದೀರಿ. ಅದು ಹೇಗೆ ಕಡುಬು ಸಕ್ಕರೆ ಆಗುತ್ತೆ ಅಲ್ವಾ? ಮತ್ತೊಂದು ಪ್ರಶ್ನೆ ಕೇಳಿದ್ವಿ, ಮಾಧುರಿ ಕರೆತಂದ ಮುಖಂಡ ಇವನೇ ಅಂತ. ಈ ಪ್ರಶ್ನೆಗೆ ಒಂದಷ್ಟು ಜನ ಸರಿಯಾಗಿ ಉತ್ತರವನ್ನು ಕಳಿಸಿಕೊಟ್ಟಿದ್ದೀರಿ. ಆದರೆ ಎರಡೂ ಪ್ರಶ್ನೆಗೆ ಸರಿಯಾದ ಉತ್ತರ ಯಾರು ನೀಡಿದ್ದಾರೆ ಅವರ ಹೆಸರುಗಳನ್ನು ಓದ್ತಾ ಸಾಗೋಣ. ರೇಖಾ ಅವರು ಯಲಹಂಕದಿಂದ, ಜಗದಾಂಬಿಕಾ ಹಂಸಭೇಣಿ ಅವರು, ಹಾಗೆ ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ರಾಜಾಜಿನಗರದಿಂದ ಸುಜಾತ ಆರ್ ಗಣೇಶ್ ಅವರು, ನಂತರ ಮುಂದಾಳು ಸರಿಯಾದ ಉತ್ತರ ಅಲ್ಲ ಕೇಳುಗರೆ. ಬಹಳಷ್ಟು ತಪ್ಪು ಉತ್ತರ ಇರೋ ಕಾರಣ ಹುಡುಕ್ಬೇಕಾಗ್ತಾ ಇದೆ ಸರಿಯಾದ ಉತ್ತರವನ್ನ. ಉತ್ತರಗಳನ್ನ ಮೊದಲಿಗೆ ಕಳುಹಿಸಿಕೊಡಿ, ನಿಮ್ಮ ಹೆಸರುಗಳನ್ನ ತದನಂತರದಲ್ಲಿ ಹಾಕಿ. ಇಷ್ಟ ಜನ ಸರಿಯಾದ ಉತ್ತರವನ್ನ ನೀಡಿರುವಂತವರು. ಸರಿಯಾದ ಉತ್ತರವನ್ನ ನೀಡಿದ ನಮ್ಮೆಲ್ಲ ಕೇಳುಗರಿಗೆ ಪ್ರೀತಿಯ ಚಪ್ಪಾಳೆ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದಾಗಿತ್ತು? ಕರಿದ ವಸ್ತುವನ್ನ ತುಂಬಿರಿಸಿದ ಬುಟ್ಟಿ, ಮಂಕರಿ, ಮಾಧುರಿ ಕರೆತಂದ ಮುಖಂಡ ಇವನೇ, ಯಾರಿವನು? ಧುರೀಣಾ.

ಅಭಿನಂದನೆಗಳು ನಮ್ಮೆಲ್ಲ ಕೇಳುಗರಿಗೆ ಸರಿಯಾದ ಉತ್ತರವನ್ನ ನೀಡಿದ್ದಕ್ಕಾಗಿ. ಮುಂದಿನ ಪ್ರಶ್ನೆಗೆ ಹೋಗುವ ಸಮಯ ಈಗ. ಕಳಂಕ ಅಮರಿಕೊಂಡಿತೆಂದು ಉಂಟಾದ ಕಸಿಬಿಸಿಯ ಗೊಂದಲ, ಸರಿಯಾಗಿ ಕೇಳಿಸಿಕೊಳ್ಳಿ ಪ್ರಶ್ನೆಯನ್ನ. ಕಳಂಕ ಅಮರಿಕೊಂಡಿತೆಂದು ಉಂಟಾದ ಕಸಿವಿಸಿಯ ಗೊಂದಲ, ನಾಲ್ಕಕ್ಷರದ ಪದ ಇದು, ನಾಲ್ಕೇ ನಾಲ್ಕಕ್ಷರ ಇದೆ. ಇನ್ನೊಂದು ಪ್ರಶ್ನೆ, ಅಂಗಾಂಗದ ಮೇಲೆ ಕರವಿರಿಸಿಕೊಂಡು ಕುಳಿತ ಮಂಗಳ ಗ್ರಹ, ಅಂಗಾಂಗದ ಮೇಲೆ ಕರವಿರಿಸಿಕೊಂಡು ಕುಳಿತ ಮಂಗಳ ಗ್ರಹ, ಇದು ಕೂಡ ನಾಲ್ಕು ಅಕ್ಷರದ ಪದ. ಈ ಒಂದು ಹಾಡಿನ ಕಾಲಾವಕಾಶ ಇರುತ್ತೆ ನಿಮ್ಮ ಉತ್ತರಗಳು ಬರುವುದಕ್ಕೆ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಮೊದಲಿಗೆ ಎರಡೂ ಪ್ರಶ್ನೆಯ ಉತ್ತರಗಳು, ತದನಂತರದಲ್ಲಿ ನಿಮ್ಮ ಹೆಸರುಗಳಿರಲಿ, ನಮಗೂ ಓದುವುದಕ್ಕೆ ಅನುಕೂಲ ಆಗುತ್ತೆ.

ಕೇಳಿದರೆ ಈಗಾಗಲೇ ಕೇಳಿರೋ ಪ್ರಶ್ನೆ ಹೀಗಿದೆ, ಕಳಂಕ ಅಮರಿಕೊಂಡಿತ್ತೆಂದು ಉಂಟಾದ ಕಸಿವಿಸಿಯ ಗೊಂದಲ ಅಂತ ಪ್ರಶ್ನೆ ಕೇಳಿದ್ವಿ. ನಿಷ್ಕಳಂಕ ಅಂತ ಕಳಿಸಿಕೊಟ್ಟಿದ್ದೀರಾ, ಅಕಳಂಕ ಅಂದಿದ್ದೀರಾ, ತಳಮಳ, ಗಲಿಬಿಲಿ, ಕಸಿವಿಸಿ ಅಂತ. ಆದರೆ ಸರಿಯಾದ ಉತ್ತರ ಇದಲ್ಲ. ಮತ್ತೊಂದು ಪ್ರಶ್ನೆ ಕೇಳಿದ್ವಿ, ಅಂಗಾಂಗದ ಮೇಲೆ ಕರವಿರಿಸಿಕೊಂಡು ಕುಳಿತ ಮಂಗಳ ಗ್ರಹ ಅಂತ. ಸಾಕಷ್ಟು ಜನ ಇದಕ್ಕೆ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದೀರಿ. ಆದರೆ ಒಂದೇ ಉತ್ತರ ಸರಿಯಾಗಿ ಹೇಳಿದವರ ಹೆಸರುಗಳನ್ನು ಓದಲಾಗುವುದಿಲ್ಲ. ಮೊದಲನೇದಾಗಿ ಸುದರ್ಶನ್ ರಾಜಗೋಪಾಲ್ ನಗರದಿಂದ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆ ಕಬಾಡಿ ಇಂದಿರಾ ವೆಂಕಟೇಶ್ ಬಿನ್ನಿಪೇಟೆಯಿಂದ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಇನ್ನು ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟವರಲ್ಲಿ ವಿಜಯಕುಮಾರ್ ಮುಳೆ ಶಿರಾಳಕೊಪ್ಪದಿಂದ, ಮೋನಿಕಾ ಅವರು ಹಾಸನದಿಂದ, ಅನುಪಮಾ ಕುಮಾರ ಪಾರ್ಕಿನಿಂದ, ಹಾಗೆ ಸಿದ್ದಲಿಂಗಮೂರ್ತಿಯವರು ಸಿರಿಗೆರೆಯಿಂದ. ಒಂದೊಂದೇ ಉತ್ತರವನ್ನು ತೆಗೆದುಕೊಳ್ಳಲಾಗುವುದಿಲ್ಲ. ಪ್ರವೀಣ್ ಅವರು ಹೊಸಕೋಟೆ ನವೋದಯ ನಗರ ಬೆಂಗಳೂರಿನಿಂದ, ಹಾಗೆ ಉದಯ ಕರ್ಕೇರ ಅವರು ಉಡುಪಿಯಿಂದ, ಉಮೇಶ್ ಸಂಕೇಶ್ವರ ಅವರು, ಹಾಗೆ ಚನ್ನಗೌಡ ಮಾಕನೂರಿನಿಂದ ಸ್ಫೂರ್ತಿ ಶ್ರೇಯಾ ಅವರು, ಹಾಗೆ ಲಲಿತಮಣಿ ಅವರು ಕಳಸದಿಂದ, ಸತೀಶ್ ಚಾಣಕ್ಯ ತುರುವೇಕೇರಿಯಿಂದ, ಬೆಂಗಳೂರಿನಿಂದ ಬಿ ಎನ್ ಭರತ್, ವಿಜಯನಗರ ಜಿಲ್ಲೆ ಹರಿಬೊಮ್ಮನಹಳ್ಳಿಯಿಂದ ಎ ವಿ ರಾಜು ಅವರು, ಇಂದಿರಾ ಅವರು ಹೈದರಾಬಾದ್ನಿಂದ, ಹಾಗೆ ವೈ ಎಸ್ ಕಾಲೋನಿಯಿಂದ ಕವಿತಾ ಶ್ರೀನಿವಾಸ್ ಅವರು ಧಾರವಾಡದಿಂದ. ಇನ್ನಷ್ಟು ಉತ್ತರಗಳೀಗ ಬರ್ತಾ ಇದೆ, ಹೆಸರುಗಳನ್ನು ಹೇಳ್ತಾ ಹೋಗ್ತೀನಿ. ಮೀನಾಕ್ಷಿ 8ನೇ ಮೈಲ್ನಿಂದ, ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ. ಒಂದೊಂದೇ ಉತ್ತರಗಳನ್ನು ಗಣನೆಗೆ ತೆಗೆದುಕೊಳ್ಳಲಾಗುವುದಿಲ್ಲ ಕೇಳುಗರೆ. ಹಾಂ, ಇವಿಷ್ಟು ಸರಿಯಾದ ಉತ್ತರಗಳು. ಸರಿಯಾದ ಉತ್ತರವನ್ನು ನೀಡಿದ ನಮ್ಮೆಲ್ಲ ಕೇಳುಗರಿಗೆ ಪ್ರೀತಿಯ ಚಪ್ಪಾಳೆ. ಹಾಗಾದರೆ ಏನಾಗಿತ್ತು ಸರಿಯಾದ ಉತ್ತರ? ಕಳಂಕ ಅಮರಿಕೊಂಡಿತೆಂದು ಉಂಟಾದ ಕಸಿವಿಸಿಯ ಗೊಂದಲ. ನಿಷ್ಕಳಂಕ ಆಗೋದಿಲ್ಲ, ಕಸಿವಿಸಿನೂ ಆಗೋದಿಲ್ಲ. ಯಾಕೆಂತಂದರೆ ಕಸಿವಿಸಿ ಅಂತ ಪ್ರಶ್ನೆಯಲ್ಲೇ ಈಗಾಗಲೇ ಕೇಳಾಗಿದೆ. ಅಕಳಂಕನೂ ಆಗೋದಿಲ್ಲ. ಉತ್ತರ ಕಳವಳ. ಅಂಗಾಂಗದ ಮೇಲೆ ಕರವಿರಿಸಿಕೊಂಡು ಕುಳಿತ ಮಂಗಳ ಗ್ರಹ ಏನು ಹೇಳಿ? ಅಂಗಾರಕ. ಇದಾಗಿತ್ತು ಈ ಎರಡು ಪ್ರಶ್ನೆಗಳ ಸರಿಯಾದ ಉತ್ತರ. ಪದಬಂದ ಕಾರ್ಯಕ್ರಮದ ಕೊನೆಯ ಎರಡು ಪ್ರಶ್ನೆಗಳನ್ನು ಕೇಳುವ ಸಮಯ ಆಗಿದೆ. ಸಮಯ 1:50 ಪ್ರಶ್ನೆ ಹೀಗಿದೆ, ಹುಡುಕಾಡಿದರೆ ಸಿಗಬಲ್ಲ ಸಣ್ಣ ಪುಟ್ಟ ನಾಣ್ಯ. ಹುಡುಕಾಡಿದರೆ ಸಿಗಬಲ್ಲ ಸಣ್ಣ ಪುಟ್ಟ ನಾಣ್ಯ. ಮತ್ತೊಂದು ಪ್ರಶ್ನೆ, ಪುರದ ಜನರಿಗೆ ಮನ್ನಣೆ ನೀಡಿ ಸಲ್ಲಿಸಿದ ಗೌರವ. ಪುರದ ಜನರಿಗೆ ಮನ್ನಣೆ ನೀಡಿ ಸಲ್ಲಿಸಿದ ಗೌರವ. ಪ್ರಶ್ನೆ ಮತ್ತೊಮ್ಮೆ ಹೇಳ್ತೇನೆ, ಹುಡುಕಾಡಿದರೆ ಸಿಗಬಲ್ಲ ಸಣ್ಣ ಪುಟ್ಟ ನಾಣ್ಯ 4 ಅಕ್ಷರದ 1 ಪದ ಇದು. ಎರಡನೇ ಪ್ರಶ್ನೆ, ಪುರದ ಜನರಿಗೆ ಮನ್ನಣೆ ನೀಡಿ ಸಲ್ಲಿಸಿದ ಗೌರವ, ಇದು ಕೂಡ 4 ಅಕ್ಷರದ 1 ಪದ. ನಿಮ್ಮ ಉತ್ತರಗಳು ಸರಿಯಾಗಿ, 2 ಉತ್ತರಗಳನ್ನು ಕಳುಹಿಸಿಕೊಡಿ. ಒಂದು ಹಾಡಿನ ಕಾಲಾವಕಾಶ ಇದೆ. ಹಾ, ಕೆಲವೊಬ್ಬರ ಹೆಸರನ್ನು ಈಗಾಗಲೇ ಹೇಳಿರೋ ಕಾರಣ ಪುನಃ ಹೇಳಲಿಲ್ಲ. ಯಾರ ಹೆಸರು ಹೇಳಲಿಲ್ಲ ಸರಿಯಾದ ಉತ್ತರ ಹೇಳಿದವರನ್ನು, ಅವರನ್ನು ಈಗ ಹೇಳ್ತಾ ಇದ್ದೇವೆ. ಈಗಾಗಲೇ ಸರಿಯಾದ ಉತ್ತರಗಳನ್ನು ಕೂಡ ನೀವು ಕಳುಹಿಸಿಕೊಡ್ತಾ ಇದ್ದೀರಿ. ಖುಷಿ ಆಗ್ತಾ ಇದೆ ನಿಮ್ಮ ಜೊತೆ ಇವತ್ತು ನನಗೂ ಆಟ ಆಡೋದಕ್ಕೆ. ಈ ಗೀತೆಯ ಕಾಲಾವಕಾಶ ನಿಮಗೆ.

ಈಗಾಗಲೇ ಎರಡು ಪ್ರಶ್ನೆಗಳನ್ನ ಕೇಳಿದ್ವಿ. ಹುಡುಕಾಡಿದರೆ ಸಿಗಬಲ್ಲ ಸಣ್ಣ ಪುಟ್ಟ ನಾಣ್ಯ. ಮತ್ತೊಂದು ಪ್ರಶ್ನೆ ಆಗಿತ್ತು, ಪುರದ ಜನರಿಗೆ ಮನ್ನಣೆ ನೀಡಿ ಸಲ್ಲಿಸಿದ ಗೌರವ ಅಂತ. ಕೇಳುವರೆ ಹೇಳಿದ್ದೆ ಈಗಾಗಲೇ ನಾಲ್ಕು ಅಕ್ಷರದ ಪದ ಅಂತ, ಚಿಲ್ಲರೆ ಅಂತ ಕಳಿಸಿಕೊಟ್ಟಿದ್ದೀರಿ, ಕಾಂಚಾಣ ಅಂದಿದ್ದೀರಿ, ನಾಲ್ಕು ಅಕ್ಷರದ ಪದ ಇದಾಗೋದಿಲ್ಲ. ಹಾಗೆ ಅನ್ವೇಷಣೆ, ನಯಾ ಪೈಸೆ, ಬಿಡಿಕಾಸು, ಬಿಡಿಕಾಸನ್ನು ನಾನು ಪರಿಗಣನೆ ಮಾಡಬಹುದು. ಇವಿಷ್ಟು ಸರಿಯಾದ ಉತ್ತರ ಆಗಿರಲಿಲ್ಲ. ಹಾಗಾದರೆ ಸರಿಯಾದ ಉತ್ತರವನ್ನು ನೀಡಿದವರು ಯಾರ್ಯಾರು ಅಂತ ನೋಡೋಣ. ವಿಜಯನಗರ ಜಿಲ್ಲೆ ಹರಿಬೊಮ್ಮನಹಳ್ಳಿಯಿಂದ ಎ ಬಿ ರಾಜು ಅವರು ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆ ಲಿಂಗರಾಜು ಅವರು ಬೊಮ್ಮನಹಳ್ಳಿಯಿಂದ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ.

ಮಡಿಕೇರಿಯಿಂದ ಕಸ್ತೂರಿಯವರು ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಇನ್ನು ಸರಿಯಾದ ಉತ್ತರವನ್ನು ಕಳುಹಿಸಿಕೊಟ್ಟವರಲ್ಲಿ ರಾಜ್ಕುಮಾರ್ ಕಾತರಗಿ, KHP ಕಾಲೋನ್ ಹರಿಹರ, ಇಂದುಮತಿ ನಾಯಕ್ ಅವರು ಹೆಬ್ರಿಯಿಂದ, ಹಾಗೆ ಸುರೇಶ್ ಅವರು ಮಾಯಸಂದ್ರದಿಂದ, ಪುಷ್ಪಾ ಶಾನುಭೋಗ ಅವರು ಗದಗದಿಂದ, ಇವರ ಉತ್ತರ, ಹಾಗೆ ಸುಭಾನ್ ಕೋರಿ ಹಂಪಸಾಗರದಿಂದ, ಆನಂದ ದೇಸಾಯಿ ಅವರು ಬೆಂಗಳೂರಿನಿಂದ, GS ಚಂದನ ಅವರು ಚಿತ್ರದುರ್ಗದಿಂದ, ಸ್ವರೂಪ್ ಲೋಕೇಶ್ ಅವರು ಕುಣಿಗಲ್ನಿಂದ, ಪ್ರಸಾದ್ ಅವರು ಚಿಕ್ಕೋಡಿಯಿಂದ, ಹಾಗೆ ಗಗನ್ ರಾಜ್ಕುಮಾರ್ ಮಾರಿಕಣಿವೆ ಹಿರಿಯೂರು ತಾಲೂಕಿನಿಂದ, ಮೋನಿಕಾ ಅವರು, ಹಾಗೆ ಮತ್ತೆ ಇವ್ರು ಯಾರು, ಹೆಸರುಗಳು ಕೆಲವೊಮ್ಮೆ ನೀವು ಆ ಕಡೆ ಈ ಕಡೆ ಮಾಡಿ ಕಳಿಸಿಕೊಟ್ಟಿರ್ತೀರಿ, ನಮಗೆ ಉತ್ತರಗಳನ್ನು ಹುಡುಕಬೇಕಾಗ್ತಾ ಇದೆ. ಅದಕ್ಕೆ ಹೇಳೋದು, ಮೊದಲು ಉತ್ತರಗಳನ್ನು ಕಳುಹಿಸಿಕೊಡಿ, ತದನಂತರದಲ್ಲಿ ನಿಮ್ಮ ಹೆಸರು ಹಾಗೂ ಊರಿರಲಿ ಅಂತ. ಬನಶಂಕರಿ ಎರಡನೇ ಹಂತದಿಂದ ಸದಾಶಿವ ಹಲಗೂರು ಅವರು ಸರಿಯಾದ ಉತ್ತರವನ್ನು ಕಳುಹಿಸಿಕೊಟ್ಟಿದ್ದಾರೆ. ಸರಿಯಾದ ಉತ್ತರವನ್ನು ನೀಡಿದ ನಮ್ಮೆಲ್ಲ ಕೇಳುಗರಿಗೆ ಪ್ರೀತಿಯ ಚಪ್ಪಾಳೆ ಹಾಗೂ ಅಭಿನಂದನೆಗಳು. ಕೇಳುಗರೆ, ಎಷ್ಟು ಸಂದೇಶಗಳು ಬಂದಿದೆ ಅಂದರೆ 100ಕ್ಕಿಂತಲೂ ಅಧಿಕ ಸಂದೇಶಗಳು ಬಂದಿದೆ. ಅಷ್ಟು ಹೆಸರುಗಳನ್ನು ಓದೋದು ಸಾಧ್ಯ ಇಲ್ಲ. ಆದಷ್ಟು ಹುಡುಕಿ ಹುಡುಕಿ ಹೆಸರು, ಯಾರ ಹೆಸರು ಹೇಳಲಿಲ್ಲ ಇಲ್ಲಿ ತನಕ, ಅವರುಗಳ ಹೆಸರುಗಳನ್ನು ಹೇಳುವುದಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ನಿಮ್ಮ ಹೆಸರು ಹೇಳಲಿಲ್ಲ ಅಂತ ದಯಮಾಡಿ ಬೇಜಾರು ಮಾಡ್ಕೋಬೇಡಿ. ಮುಂದಿನ ಕಾರ್ಯಕ್ರಮದಲ್ಲಿ ಖಂಡಿತ ನಿಮ್ಮ ಹೆಸರನ್ನು ಹೇಳೋಣ. ಸಮಯ 1:59 ಮಧ್ಯಾಹ್ನದ ಪ್ರಸಾರದಲ್ಲಿ ಬುಧವಾರದ ವಿಶೇಷ ಗೇಮ್ ಶೋ ನಮ್ಮ ನಿಮ್ಮ ಬಂಧ ಪದಬಂಧ ಕಾರ್ಯಕ್ರಮದಲ್ಲಿ ಇಷ್ಟು ಹೊತ್ತು ನಾವು ನೀವು ಸೇರಿ ಆಡಿದಂತಹ ಈ ಆಟ ಬಹಳ ಸೊಗಸಾಗಿ ಮೂಡಿಬಂತು ಅಂತ ಹೇಳೋದಕ್ಕೆ ಬಹಳ ಖುಷಿಯಾಗ್ತಾ ಇದೆ. ನಿಮ್ಮೆಲ್ಲರ ಪಾಲ್ಗೊಳ್ಳುವಿಕೆ ಕೂಡ ಶ್ಲಾಘನೀಯ. ಹೀಗೆ ಇರಲಿ ನಿಮ್ಮ ಪ್ರೀತಿ ವಿವಿಧ ಭಾರತೀಯ ಮೇಲೆ. ಇದಾಗಿತ್ತು ಈ ಹೊತ್ತಿನ ಕಾರ್ಯಕ್ರಮ ಪದಬಂಧ. 2 ಗಂಟೆಗೆ ಸರಿಯಾಗಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ, 2:15 ನಮ್ಮ ನಿಮ್ಮ ಮಾತು ಸ್ಪಂದನ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಮತ್ತೆ 2:30 ಪ್ರದೇಶ ಸಮಾಚಾರ, 2:40 ಚಿತ್ರತಾಣದಲ್ಲಿ ಒಂದೇ ಚಿತ್ರದ ಗೀತೆಗಳನ್ನು ಆಲಿಸ್ತೀರಿ ಕೇಳಿದರೆ.

0: ಸೊ ಇವರು ದಯವಿಟ್ಟು ಯಾವ ಸಮಯದಲ್ಲಿ ನಿಮಗೆ ಒಂದು ಗಂಟೆಗಳ ಕಾಲ ಕಾಲಾವಕಾಶ ಕೊಡಬೇಕು ಅನ್ನೋದನ್ನು ನೀವು ಸ್ಪಷ್ಟವಾಗಿ ಮತ್ತೊಮ್ಮೆ ನಮಗೆ ಕನ್ನಡ ವಿವಿಧ ಭಾರತಿ ಈ ಒಂದು ಇಮೇಲ್ ವಿಳಾಸಕ್ಕೆ ನೀವು ನಿಮ್ಮ ಸ್ಪಷ್ಟವಾದಂತಹ ಒಂದು ಸಂದೇಶ ಬರಲಿ. ಆ ನಂತರ ಇವರ ಒಂದು ಏನು ಪ್ರಶ್ನೆಗೆ ನಾವು ಉತ್ತರ ಕೊಡೋಣ.
1: ಇನ್ನು ಮುಂದುವರಿತ ನಾಗರಾಜ್ ಶರ್ಮಾ ಅವರು ಹೇಳ್ತಾರೆ, ಸ್ಪಂದನ ಕಾರ್ಯಕ್ರಮದಲ್ಲಿ ನನ್ನ ಪ್ರಶ್ನೆಗೆ ತಾವು ಖಂಡಿತ ಉತ್ತರ ಕೊಡಲೇಬೇಕು ಅಂತ ಮುಂಚೆನೆ ಆರ್ಡರ್ ಮಾಡಿಬಿಟ್ಟಿದ್ದಾರೆ. ಯಾವುದೇ ಒಬ್ಬ ನಿರೂಪಕರು ನನ್ನ ಕೋರಿಕೆ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇಲ್ಲ ಅನ್ನೋದು ಇವರ ಒಂದು ಬೇಸರದ ಸಂಗತಿ. ನನ್ನ ಗೀತೆಯನ್ನು ಪ್ರಸಾರ ಮಾಡಬಾರ್ದು ಅಂತ ಎಲ್ಲರೂ ಒಗ್ಗಟ್ಟಿನಿಂದ ನಿರ್ಧಾರ ಮಾಡಿದಾರೋ ಹೇಗೆ ಅಂತ ಹೇಳ್ತಾ ಇದ್ದಾರೆ ಇವರು.
0: ಖಂಡಿತ ಇಲ್ಲ, ಯಾರ ಬಗ್ಗೆ ಏನು ನಮ್ಮ ವಿವಿಧ ಭಾರತಿಗೆ ದ್ವೇಷನೇ ಇಲ್ಲ, ಅಸೂಯೇನಿಲ್ಲ. ಅಥವಾ
1: ಯಾಕೆ ಬೇಸರ ಪಟ್ಕೊಂಡಿದ್ದಾರೆ ನಾಗರಾಜ್ ಶರ್ಮಾ ಅವರು?
0: ನಾಗರಾಜ್ ಶರ್ಮಾ ಅವರು ಅವ್ರ ಹಾಡುಗಳು ಪ್ರಸಾರ ಆಗಿಲ್ಲ ಅಂತ ಈಗ ತಾನೇ ನನಗೆ ಗೊತ್ತಾಗ್ತಿರೋದು. ಇಲ್ಲಿವರೆಗೂ ಕೂಡ ಯಾರು ಕೂಡ ಈ ಥರ ಒಂದು ಏನು ಪ್ರಶ್ನೆ ದೂರು ನಮಗೆ ಕೇಳಿಲ್ಲ, ನಮ್ಮ ಗಮನಕ್ಕೆ ಬಂದಿಲ್ಲ. ಆದರೂ ಕೂಡ ಇವರ ಒಂದು ಕೋರಿಕೆಯಂತೆ ನಮ್ಮ ಎಲ್ಲ ಅನೌನ್ಸರ್ಸ್ಗೆ ಆರ್ ಜೆಗಳಿಗೆ ಕೇಳಿ ನೋಡ್ತೀನಿ, ಏನು ಇವರಿಂದ ಕೋರಿಕೆ ಬಂದಿದೆಯಾ, ನೀವು ಪ್ರಸಾರ ಮಾಡಿದ್ದೀರಾ ಮಾಡಿಲ್ವಾ, ಏನು ಸಮಸ್ಯೆ ಅನ್ನೋದನ್ನು ನಾವು ಕೂಲಂಕುಷವಾಗಿ ಒಂದು ಸಲ ಎಲ್ಲರ ಜೊತೆ ಮಾತಾಡ್ತೀನಿ. ಆಮೇಲೆ ಇವರ ಕೋರಿಕೆಯಂತೆ ಚಿತ್ರಗೀತೆಗಳು ಪ್ರಸಾರ ಆದರೆ ಇವರು ಕೂಡ ಖುಷಿ ಆಗಲಿ. ಇನ್ ಕೇಸ್ ಆಗಲಿಲ್ಲ ಅನ್ನೋದಾದರೆ ನಮ್ಗೆ ಗೊತ್ತಾಗುತ್ತೆ ಯಾಕೆ ಆಗಿಲ್ಲ, ಏನಾಗಿಲ್ಲ ಅಂದ್ಕೊಂಡು.
1: ಭೇದ ಭಾವ
0: ಅಂತೂ ಖಂಡಿತ ಇಲ್ಲ. ಮೊದಲಿಂದನೇ ಹೇಳ್ತಾನೆ ಇದ್ದೀನಿ, ನಮ್ಮ ವಿವಿಧ ಭಾರತಿ ಅಥವಾ ಆಕಾಶವಾಣಿ ಎಲ್ಲರಿಗೂ ಸಮಾನ ವೇದಿಕೆ, ಎಲ್ರಿಗೂ ಕೂಡ ಸಮಾನ ಅವಕಾಶಗಳಿರುತ್ತೆ. ಯಾರಿಗೂ ಕೂಡ ತಾರತಮ್ಯ ಮಾಡೋದಿಲ್ಲ. ಯಾರಿಗೂ ನಾವು ದ್ವೇಷ ಅಸೂಯೆ ಇನ್ನೊಂದು ಮತ್ತೊಂದು ಇಟ್ಕೊಂಡು ಹಾಡನ್ನು ಪ್ರಸಾರ ಮಾಡಬಾರ್ದು, ಅವ್ರ ಜೊತೆ ಮಾತಾಡಬಾರ್ದು ಅನ್ನೋದು ಯಾರ ಜೊತೆಗೂ ನಾವು ಆ ಥರ
1: ಮನೋಭಾವ
0: ಇಲ್ಲ.
1: ಇನ್ನು ವೈದ್ಯಕೀಯ ಸಚಿವರನ್ನ, ಕೃಷಿ ಸಚಿವರನ್ನ, ಲೋಕೋಪಯೋಗಿ ಸಚಿವರನ್ನ ಕರೆಸಿ ಅವ್ರ ಜೊತೆ ನೇರ ಫೋನಿನ ಕಾರ್ಯಕ್ರಮ ಮಾಡಿಸಿ ನಮ್ಮೂರಿನ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದಕ್ಕೆ ನಮಗೊಂದು ಅವಕಾಶ ಸಿಕ್ಕಂಗಾಗತ್ತೆ, ಇದನ್ನ ಪೂರೈಸ್ತೀರಾ ನಮ್ಮ ಆಸೆನಾ ಅಂತ ಕೇಳ್ತಾ ಇರೋದು ಯಾರಪ್ಪ ಅಂತಂದ್ರೆ ಶಿವಲಿಂಗಪ್ಪ ಭದ್ರೆ ಮಾದನ ಹಿಪ್ಪರ್ಗಿ ಇವ್ರು ಕೇಳ್ತಾ ಇದ್ದಾರೆ.
0: ಹೊಸ ಒಂದು ಕ್ಯಾಬಿನೆಟ್ ಫಾರ್ಮೇಶನ್ ಆಗಿದೆ, ಅವರು ಇನ್ನೂ ಸ್ವಲ್ಪ ಸೆಟ್ರೇಟ್ ಆಗಬೇಕು, ನಮ್ಮ ಕಾಲಾವಕಾಶ ಕೊಡಿ, ಟೈಮ್ ಕೊಡಿ ಅಂತೇಳಿ ಹೇಳ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಖಂಡಿತ ಅವ್ರನ್ನ ಕರೆಸ್ತೀವಿ, ನೇರ ಅವ್ರ ಜೊತೆಗೆ ಮಾತುಕತೆ ಮಾತಾಡಿ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೋಬಹುದು.
1: ಶಿವಲಿಂಗಪ್ಪ ಭದ್ರೆ ಮಾದನ ಹಿಪ್ಪರಿಗೆ ಇವರಿಗೆ ಉತ್ತರ ಸಿಕ್ತು ಅಂತ ಅಂದ್ಕೊಳ್ಳೋಣ. ಇನ್ನು ನಾವು ಹಾಗೆ ಮುಂದುವರಿತಾ ನೋಡೋದಾದ್ರೆ ವಿವಿಧ ಭಾರತಿ, ಆಕಾಶವಾಣಿ, ಕನ್ನಡ, ಬೆಂಗಳೂರು ತನ್ನ ವಿಶಿಷ್ಟ ಕಾರ್ಯಕ್ರಮಗಳ ಮೂಲಕ ಮಾಹಿತಿ ಹಾಗೆಯೇ ಮನರಂಜನೆಯನ್ನ ಸಮರ್ಪಕವಾಗಿ ಒದಗಿಸ್ತಾ ಇದೆ. ಇದೊಂದು ಹೆಮ್ಮೆಯ ವಿಷಯ. ಪ್ರಸಾರದಲ್ಲಿ ಶಿಸ್ತು, ಸಮಯ ಪಾಲನೆ ಹಾಗೆ ಗುಣಮಟ್ಟವನ್ನ ಕಾಪಾಡಿಕೊಳ್ಳೋದ್ರಲ್ಲಿ ಕೇಂದ್ರ ಮಾದರಿಯಾಗಿದೆ ಅಂತಾನೆ ಹೇಳಬಹುದು. ಶ್ರೋತೃಗಳ ಅಭಿಪ್ರಾಯಗಳು, ಅಹವಾಲುಗಳು ಹಾಗೆಯೇ ಪ್ರತಿಕ್ರಿಯೆಗಳನ್ನ ಮುಕ್ತವಾಗಿ ಹಂಚಿಕೊಳ್ಳೋದಕ್ಕೆ ಸ್ಪಂದನ ಕಾರ್ಯಕ್ರಮ ಒಂದು ಉತ್ತಮ ವೇದಿಕೆ ಆಗ್ತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಕೇಳುಗರು ತಮ್ಮ ಪ್ರಶ್ನೆಗಳನ್ನ ಕೇಳಿ ಹಾಗೆಯೇ ಅವರ ಸಮಸ್ಯೆಗಳನ್ನ ಕೂಡ ತಿಳಿಸಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ನಿಜವಾಗ್ಲೂ ಒಂದು ರೀತಿಯ ಶ್ಲಾಘನೀಯ ಕಾರ್ಯಕ್ರಮ ಇದು. ಆದಾಗ್ಯೂ ಕೆಲವೊಮ್ಮೆ ಕೆಲವು ಶ್ರೋತೃಗಳು ಕೇಳುವ ಅನಗತ್ಯ ಅಥವಾ ಕಾರ್ಯಕ್ರಮಕ್ಕೆ ಸಂಬಂಧಪಡದ ಪ್ರಶ್ನೆಗಳಿಗೆ ಸ್ಪಷ್ಟ ಹಾಗೆಯೇ ದೃಢವಾದ ಉತ್ತರವನ್ನು ನೀವುಗಳು ನೀಡಬೇಕಾಗತ್ತೆ, ಅಂದರೆ ಕಾರ್ಯಕ್ರಮ ಮುಖ್ಯಸ್ಥರು ನೀಡಬೇಕಾಗತ್ತೆ. ಆಕಾಶವಾಣಿಯ ಆಡಳಿತಾತ್ಮಕ ನಿಯಮಗಳು, ಪ್ರಸಾರ ನೀತಿ ಹಾಗೂ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ಮಾರ್ಗಸೂಚಿಗಳನ್ನು ಸ್ಪಷ್ಟವಾಗಿ ತಿಳಿಸಬೇಕು ಅಂತ ನಾನಿಲ್ಲಿ ವಿನಮ್ರವಾಗಿ ಸಲಹೆಯನ್ನು ನೀಡ್ತಾ ಇದ್ದೇನೆ. ಇದರಿಂದ ಪುನರಾವರ್ತಿತವಾಗಿ ಒಂದೇ ಪ್ರಶ್ನೆಗಳನ್ನು ಕೇಳೋ ಶ್ರೋತೃಗಳಿಗೆ ಸ್ಪಷ್ಟ ಹಾಗೆಯೇ ಸೂಕ್ತ ಉತ್ತರ ನೀಡೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಕಾರ್ಯಕ್ರಮದ ಸಮಯ ಮತ್ತೆ ಗುಣಮಟ್ಟವನ್ನ ಕಾಪಾಡಿಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ಮುಂದೆ ಬರೀತಾರೆ ಯಾರು ಅಂತ ಹೇಳ್ತೇನೆ ಆಮೇಲೆ.
0: ಏನಿಷ್ಟು ಸುದೀರ್ಘವಾದಂತ ಮೇಲ್ ಮಾಡಿದ್ದಾರೆ.
1: ಅದೇ ರೀತಿ ನೇರ ಪ್ರಸಾರದ ಫೋನಿನ್ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಹಲವು ಶ್ರೋತೃಗಳು ಪದೇ ಪದೇ ಕರೆ ಮಾಡಿ ಒಂದೇ ರೀತಿಯ ಹಾಡುಗಳನ್ನ ಮನವಿಯನ್ನ ಮಾಡ್ತಾ ಇರೋದು ಕಂಡು ಬರ್ತಾ ಇದೆ. ಹಾಗಾಗಿ ಹೊಸ ಶ್ರೋತೃಗಳಿಗೆ ಕರೆ ಮಾಡಿ ಅವರ ಇಷ್ಟದ ಹಾಡುಗಳನ್ನ ಕೇಳೋದಕ್ಕೆ ಅಥವಾ ಕೇಳಿಸಿಕೊಳ್ಳೋದಕ್ಕೆ ಅವಕಾಶ ಕಡಿಮೆ ಆಗ್ತಾ ಇದೆ. ಪ್ರತಿಯೊಬ್ಬ ಶ್ರೋತೃಗಳಿಗೆ ಸಮಾನ ಅವಕಾಶ ಕಲ್ಪಿಸೋ ನಿಟ್ಟಿನಲ್ಲಿ ಒಬ್ಬ ಶ್ರೋತೃಗೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಅಥವಾ ಒಂದು ಕಾರ್ಯಕ್ರಮದಲ್ಲಿ ಒಂದಕ್ಕಿಂತ ಹೆಚ್ಚು ಬಾರಿ ಕರೆ ಮಾಡಬೇಡಿ ಅಂತ ನೀವು ಯಾಕೆ ಹೇಳ್ತಾ ಇಲ್ಲ? ಈ ತರ ಹೇಳಿದ್ರೆ ಮಾತ್ರ ಹೊಸ ಶ್ರೋತೃಗಳಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶನ ನೀವು ಕೊಟ್ಟ ಹಾಗೆ ಆಗತ್ತೆ. ಈ ಎಲ್ಲ ಸಲಹೆಗಳನ್ನ ದಯವಿಟ್ಟು ಪರಿಗಣನೆ ಮಾಡಿ ಸ್ಪಂದನ ಹಾಗೆಯೇ ಫೋನಿನ್ ಕಾರ್ಯಕ್ರಮಗಳ ನಿರ್ವಹಣೆಗೆ ಸ್ಪಷ್ಟ ಮಾರ್ಗಸೂಚಿಗಳನ್ನ ರೂಪಿಸಿ ಜಾರಿಗೊಳಿಸಿ ಅಂತ ನಾನು ವಿನಮ್ರವಾಗಿ ಕೋರ್ತಾ ಇದ್ದೇನೆ ಅಂತ ಹೇಳೋರು ಯಾರಪ್ಪ ಅಂತಂದ್ರೆ ಲಿಂಗರಾಜು ಎಸ್ ಇವ್ರು ಕೇಳ್ತಾ ಇದ್ದಾರೆ ಸರ್. ಸುದೀರ್ಘವಾಗಿ ಮೇಲ್ ಮಾಡಿದ್ದಾರೆ ಇವರು.
0: ಲಿಂಗರಾಜ್ ಅವರೇ, ನಿಮ್ಮ ಸುದೀರ್ಘ ಒಂದು ಸಂದೇಶ ಏನಿದೆ ಗೊತ್ತಾಯ್ತು. ತುಂಬಾ ಅಧಿಕ ಪ್ರಸಂಗ ಮಾಡೋರು ಇದ್ದಾರೆ, ಇರುವಂತಹ ಕಡಿಮೆ ಕಾಲಾವಕಾಶದಲ್ಲಿ

0: ಹೇಳಿದ್ದೆ ಕೇಳೋದು ಹ್ಞೂ ಅನ್ನೋ ತನಕ ಬಿಡೋದಿಲ್ಲ, ಆ ಥರ ಮಾತಾಡುವಂಥವ್ರು ಇದ್ದಾರೆ. ಇನ್ನು ಕೆಲವರು ಇದ್ದಾರೆ ನೇರ ಫೋನಿನ ಕಾರ್ಯಕ್ರಮಕ್ಕೆ ಸುಮಾರು 4-5 ಫೋನ್ ಇಟ್ಕೊಂಡಿರಬಹುದು ಅವರು, 4-5 ಫೋನಿಂದ ಒಟ್ಟಿಗೆ ಅವರು ನಮ್ಮ ಜೊತೆಗೆ ಸಂಪರ್ಕಕ್ಕೆ ಪ್ರಯತ್ನ ಮಾಡಿ ಮಾಡ್ತಾರೆ ಅನ್ನೋ ಕಥೆ ಗೊತ್ತಿಲ್ಲ.
1: ಅಷ್ಟು ಪ್ರೀತಿನ?
0: ಹೌದು ಇರಬಹುದು, ಪ್ರೀತಿನೇ ಇರಬಹುದು ಅಥವಾ ಒಂಥರ ಜಿದ್ದುನೇ ಇರಬಹುದು, ಅದು ಎರಡು ಥರ ಅಂದ್ಕೋಬಹುದು. ಒಬ್ಬ ವ್ಯಕ್ತಿ ಒಂದ್ಸಲ ಮಾತಾಡಿದ್ಮೇಲೆ, ಒಂದಿನ ಮಾತಾಡಿದ್ಮೇಲೆ ಬೇರೆಯವ್ರು ಕೂಡ ಅವಕಾಶ ಮಾಡಿಕೊಡ್ಬೇಕು. ಪ್ರತಿ ದಿನ ಕೂಡ ಅವರೇ ಕಾಲ್ ಮಾಡ್ತಾ ಇದ್ರೆ, ಅವರೇ ನಮ್ಮ ಜೊತೆಗೆ ಮಾತಾಡ್ತಾ ಇದ್ರೆ, ಇವ್ರು ಹೇಳೋದು ನಿಜ, ಕಾರ್ಯಕ್ರಮ ಶುರುವಾಗ್ತಿದ್ದಂಗೆ ನಮ್ಮ ಜೊತೆಗೆ ಸಂಪರ್ಕಕ್ಕೆ ಬರ್ತಾರೆ, ಅವರ ಕೇಳಿದಂಥ ಚಿತ್ರಗೀತೆ ಪ್ರಸಾರ ಆಗಲೇಬೇಕು. ಈ ಥರದಲ್ಲಿ ಒಂದು ಜಿದ್ದಾಜಿದ್ದಿಗೆ ಬಿದ್ದುಬಿಟ್ಟು ನಮ್ಮ ಜೊತೆಗೆ ಬರ್ತಾರೆ, ಆದರೆ ಇಂಥವ್ರ ಕಡೆಯಿಂದ ನಮ್ಮ ಕರೆ ಬರ್ತಾ ಇದೆ ಅಂತೇಳಿ ಗೊತ್ತಾಗಲ್ಲ, ಯಾಕಂದ್ರೆ ಲ್ಯಾಂಡ್ಲೈನ್ ಆಗಿರೋದ್ರಿಂದ. ದಯವಿಟ್ಟು ನಮ್ಮ ಕೇಳುಗರು ಅರ್ಥ ಮಾಡ್ಕೋಬೇಕು, ಬೇರೆಯವ್ರಿಗೆ ಹೊಸಬರಿಗೆ ಏನು ಅಪರೂಪಕ್ಕಾಗಿ ನಮ್ಮ ಜೊತೆಗೆ ಸಂಪರ್ಕಕ್ಕೆ ಬರ್ತಾರೆ, ಅವರು ಏನೋ ಒಂದು ಅವರಲ್ಲಿ ಇರುತ್ತೆ ಹೇಳ್ಕೊಳ್ಳುವಂಥದ್ದು, ಅವ್ರ ಕೋರಿಕೆ ಚಿತ್ರಗೀತೆ ಇರಬಹುದು ಅಥವಾ ಅವರ ಒಂದು ಸಲಹೆ ಸೂಚನೆ. ನಾವು ಹೊಸಬರ ಜೊತೆ ಮಾತಾಡಿದಾಗ ಹೊಸ ವಿಷಯಗಳು ಬರ್ತದೆ, ಅದನ್ನು ಇವರು ಅರ್ಥ ಮಾಡ್ಕೋಬೇಕು. ದಯವಿಟ್ಟು ಪದೇ ಪದೇ ಕರೆ ಮಾಡೋದಕ್ಕೆ ನೀವು ಪ್ರಯತ್ನ ಮಾಡಬೇಡಿ, ಮಾಡಿ ತಿಂಗಳಲ್ಲಿ ಒಂದು ಸಲ ಎರಡು ಸಲ ಮಾಡಿ, ಪ್ರತಿದಿನ ಕರಿಗೊಂದು ಹಾಡು ಅಂದ ತಕ್ಷಣವೇ ಫೋನ್ ಮಾಡಿ ನಮ್ಮ ಜೊತೆಗೆ ಸಂಪರ್ಕಕ್ಕೆ ಬರೋದು, ಬೇರೆಯವ್ರಿಗೆ ತೊಂದರೆ ಕೊಡೋದು, ವಿವಿಧ ಭಾರತಿ ಕೇಳೋದಕ್ಕೆ ಇದೇನಪ್ಪ ದಿನ ಅವ್ರ ಜೊತೆ ಮಾತಾಡ್ತಾರೆ, ಏನು ಅವ್ರ ಫ್ರೆಂಡ ಇವರು ಅನ್ನೋ ಥರದಲ್ಲಿ ಇವರೆಲ್ಲ ಬಿಂಬಿಸ್ತಾರೆ, ಅದು ಬೇಡ. ನಮ್ಮಲ್ಲಿ ಅಲ್ಲದೆ ಕೂಡ FM ರೈನ್ಬೋ 101.3 ಅಲ್ಲಿ ಕೂಡ ಮಾಡ್ತಾರೆ, ಎಲ್ಲೋ ಒಂದು ಕಡೆ ಒಟ್ಟಿನಲ್ಲಿ ಅವರ ಒಂದು ಏನು ವಾಯ್ಸು ಆನೇರಲ್ಲಿ ಹೋಗ್ಬೇಕು ಅನ್ನೋದು ಕೆಲವರ ಒಂದು ನಿರ್ಧಾರ ಆಗಿಬಿಟ್ಟಿರುತ್ತೆ. ದಯವಿಟ್ಟು ಇದನ್ನ ಬಿಟ್ಬಿಡಿ. ಯಾರು ಹೊಸದಾಗಿ ಅಪರೂಪಕ್ಕೆ ನಮ್ಮ ಜೊತೆಗೆ ಮಾತಾಡ್ತಾರೆ ಅವ್ರಿಗೆ ನೀವು ಅವಕಾಶ ಮಾಡಿಕೊಡಿ. ನಾವು ಕೂಡ ಸುಮಾರು ಸಲ ಹೇಳಿದ್ದೀವಿ, ನಯವಾಗಿ ಹೇಳಿದ್ದೀವಿ, ತುಂಬ ಜಾಗರೂಕತೆಯಿಂದ ಕೂಡ ಮಾತಾಡಿದ್ದೀವಿ. ಕೆಲವ್ರಿಗೆ ಅರ್ಥ ಆಗದಿರ ತುಂಬ ಒರ್ಟೊಟ್ಟಾಗಿ ಮಾತಾಡೋದು, ವಾದ ಮಾಡೋದು ಇವೆಲ್ಲ ಮಾಡ್ತಾರೆ, ದಯವಿಟ್ಟು ಆ ಥರ ಮಾಡಬೇಡಿ. ಆಕಾಶವಾಣಿ ವಿವಿಧ ಭಾರತಿ ಇದು ಯಾರ ಒಂದು ಆಸ್ತಿನೂ ಅಲ್ಲ, ಇದು ಸಾರ್ವಜನಿಕರ ಆಸ್ತಿ. ನಾವು ಎಲ್ರಿಗೂ ಕೂಡ ಸಮಾನವಾದಂಥ ಒಂದು ಸಮಾನ ಅವಕಾಶವನ್ನು ನಾವು ಕಲ್ಪಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ.
1: ಓಕೆ, ಧನ್ಯವಾದಗಳು ಲಿಂಗರಾಜು ಅವರಿಗೆ.
0: ನಾಗರತ್ನ ಅವರೇ, ನಮ್ಮ ಕೇಳುಗರಿಗಾಗಿ ಒಂದು ಹಾಡನ್ನು ಈಗ ಪ್ರಸಾರ ಮಾಡೋಣ, ಏನಂತೀರಾ?
1: ಖಂಡಿತವಾಗ್ಲು ಖಂಡಿತವಾಗ್ಲು.

0: ಕೇಳುಗ್ರೆ, ಹಾಡಿನ ನಂತರ ಸ್ಪಂದನ ಕಾರ್ಯಕ್ರಮಕ್ಕೆ ಪುನಃ ಸ್ವಾಗತ.
1: ಇನ್ನು ವಿ ಪ್ರಭಾಕರ್ ಅವರ ಮೇಲನ್ನ ನಾವು ನೋಡೋದಾದ್ರೆ, ವಿವಿಧ ಭಾರತೀಯ ಕಾರ್ಯಕ್ರಮಗಳು ತುಂಬಾ ಮನರಂಜನೆಯನ್ನ ನೀಡುತ್ತವೆ ನಮಗೆ. ಲೋಕನಾಥ್ ಅವರ ಸಂದರ್ಶನವನ್ನ ದಯವಿಟ್ಟು ಪ್ರಸಾರ ಮಾಡೋದಕ್ಕೆ ಆಗುತ್ತಾ? ಇದು ನನ್ನ ವಿನಮ್ರ ವಿನಂತಿ ಅಂತ ಕೇಳ್ತಾ ಇದ್ದಾರಪ್ಪ.

0: ಸರಿ, ಇವರು ಏನ್ ಕಾರ್ಯಕ್ರಮ ಪ್ರಸಾರ ಮಾಡಬೇಕು?
1: ಲೋಕನಾಥ್ ಅವರ ಇಂಟರ್ವ್ಯೂ ಕೇಳ್ತಾ ಇದ್ದಾರೆ.
0: ಇಂಟರ್ವ್ಯೂ ಕೇಳ್ತಿದ್ದಾರೆ ಅವ್ರು. ಲೋಕನಾಥ್ ಅವ್ರದ್ದು ಸುಮಾರು ನಮ್ಮಲ್ಲಿ 2-3 ತರದ ಸಂದರ್ಶನಗಳಿದ್ದಾವೆ, ಆದರೂ ಸಮಯ ಸಂದರ್ಭ ನೋಡಿ ಈ ಒಂದು ವಿಶೇಷ ದಿನವನ್ನು ನೋಡಿ ನಾವು ಪ್ರಸಾರ ಮಾಡ್ತೀವಿ. ಪ್ರತಿದಿನ ಕೂಡ ನಾವು ಕಲಾವಿದರ ಅವ್ರ ವಿಶೇಷತೆ ಏನಿದೆ ಅನ್ನೋದನ್ನು ನೋಡಿಕೊಂಡು ನಾವು ಕಾರ್ಯಕ್ರಮಗಳನ್ನು ನಾವು ಪ್ರಸಾರ ಮಾಡ್ತೀವಿ. ಅವ್ರ ಸಂದರ್ಶನವನ್ನು ಇವರ ಕೋರಿಕೆ ಅಂತ ಖಂಡಿತ ನಾವು ಪ್ರಸಾರ ಮಾಡ್ತೀವಿ, ನಿರೀಕ್ಷೆಯಲ್ಲಿ ಇರಲಿ. ಸ್ಪಷ್ಟವಾಗಿ ಕೂಡ ಬರೀಬೇಕಿತ್ತು, ಲೋಕನಾಥ್ ಅವರ ಸಂದರ್ಶನ ನೀವು ಪ್ರಸಾರ ಮಾಡೋದಾದರೆ ಅವರ ಹುಟ್ಟಿದಬ್ಬ ಇದು ಅಥವಾ ಇನ್ನೊಂದು ವಿಶೇಷತೆ ಇಂಥ ದಿನ ಇದೆ ಅಂಥೇಳಿ ಅವರು ದಿನಾಂಕವನ್ನು ನಮ್ಗೆ ತಿಳಿಸಿದರೆ ಆವತ್ತು ಅವರು ಕಾರ್ಯಕ್ರಮ ಪ್ರಸಾರ ಮಾಡೋದಕ್ಕೆ ನಮಗೂ ಕೂಡ ಅನುಕೂಲ ಆಗುತ್ತೆ. ಅವರು ಅದನ್ನು ಗಮನಿಸಿ ಇಮೇಲ್ ಮುಖಾಂತರ ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗಿ ಬರೆದು ಕಳಿಸಿದ್ರೆ ನಮ್ಗೆ ಅನುಕೂಲ ಆಗುತ್ತೆ, ಅವ್ರು ಕೂಡ ಕರೆಕ್ಟಾಗಿ ಅದನ್ನು ಕಾರ್ಯಕ್ರಮವನ್ನು ಕೇಳುವುದಕ್ಕೆ ನಿರೀಕ್ಷೆ ಮಾಡಬಹುದು.
1: ವೈ ಪ್ರಭಾಕರ್ ಅವರಿಗೆ ಉತ್ತರ ಸಿಕ್ತು ಅಂತ ಅನ್ಕೊಳ್ಳೋಣ. ಇನ್ನು ಕೆಂಪಣ್ಣ ವಾಡಪ್ಪಗೋಳ ಅವರು ಎಲ್ಲಿಂದ ಮೇಲ್ ಮಾಡಿದ್ದಾರೆ ಅಂತಂದ್ರೆ ರಾಣಿ ಚೆನ್ನಮ್ಮ ನಗರ ಚಿಕ್ಕೋಡಿ ಇಲ್ಲಿಂದ ಮೇಲ್ ಮಾಡಿದ್ದಾರೆ. ದಿನಾಲು ರಾತ್ರಿ ಪ್ರಸಾರ ಆಗೋ ಹಿಂದಿ ಮೆಲೋಡಿ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಸ್ವಲ್ಪ ಬದಲಾವಣೆ ಮಾಡಿ ಕೇಳುಗರ ಕೋರಿಕೆಯ ಮೇರೆಗೆ ಹಿಂದಿ ಹಾಡುಗಳನ್ನು ಯಾಕೆ ಪ್ರಸಾರ ಮಾಡಬಾರ್ದು ಅಂತ ಕೇಳ್ತಾ ಇದ್ದಾರೆ. ಅಂದರೆ ಈಗ ಲಿಸ್ನರ್ಸ್ ಚಾಯ್ಸ್ ಯಾಕೆ ನೀವು ಮಾಡಬಾರ್ದು ಅನ್ನೋದು ಅವ್ರದ್ದೊಂದು ಪ್ರಶ್ನೆ ಕೆಂಪಣ್ಣ ಅವ್ರದ್ದು.
0: ಈಗ ನಮ್ಗೆ ಇಷ್ಟ ಬಂದಿದ್ದು ಪ್ರಸಾರ ಮಾಡ್ತಾ ಇದ್ದೀವಿ, ಕೇಳುಗರು ಇಷ್ಟದಂತೆ ನೀವು ಯಾಕೆ ಪ್ರಸಾರ ಮಾಡಬಾರ್ದು? ಹಿಂದಿ ಮೆಲೋಡೀಸನ್ನು ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ಸುಮಾರು 45 ನಿಮಿಷಗಳ ಕಾಲ ನಾವು ಹಿಂದಿ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಇವರ ಕೋರಿಕೆಯಂತೆ ಹಿಂದಿ ಕಾರ್ಯಕ್ರಮಗಳಿಗೂ ಕೂಡ ಒಂದು ಕೋರಿಕೆಯನ್ನು ನಾವು ತಗೊಂಡು ಕೋರಿಕೆಯ ಆಧಾರದ ಮೇಲೆ ಹಿಂದಿ ಚಿತ್ರಗೀತೆಗಳನ್ನು ಪ್ರಸಾರ ಮಾಡೋದಕ್ಕೆ ನಾವು ತಯಾರಾಗ್ತೀವಿ.
1: ನಿರೀಕ್ಷಿಸಿ ಅಂತ
0: ಇವರು ಕೂಡ ನಿರೀಕ್ಷಿಸಿ ಖಂಡಿತ ಕೂಡ ಅದು ಪ್ರಸಾರ ಮಾಡೇ ಮಾಡ್ತೀವಿ ನಾವು. ಇದಾಗಿತ್ತು ಇಂದಿನ ಸ್ಪಂದನ ಕಾರ್ಯಕ್ರಮ. ನಾಳೆ ಮತ್ತೆ ಸ್ಪಂದನ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಭೇಟಿಯಾಗ್ತೀವಿ ಕೇಳುಗರೆ.
1: ನಮ್ಮ ಹೊಸ ಕೇಳುಗರು ಯಾರಾದರೂ ಇದ್ರೆ ಸರ್, ಅವ್ರಿಗೆ ನಿಮ್ಮ ಮೇಲ್ ಐಡಿನ ಹೇಳೋಕ್ಕಾಗತ್ತಾ?
0: ಖಂಡಿತ, ಹೊಸ ಕೇಳುಗರು ಇದ್ರಲ್ಲ ಇದ್ದಾರೆ, ಆದ್ರೆ ನಮ್ಮ ಜೊತೆಗೆ ಅವ್ರ ಸಂಪರ್ಕಕ್ಕೆ ಬಂದಿಲ್ಲ. ಹೊಸ ಕೇಳುಗರು ಸಂಖ್ಯೆ ಜಾಸ್ತಿ ಇದೆ. ಸೊ ನಮ್ಮ ಇಮೇಲ್ ವಿಳಾಸ ಹೇಗಿದೆ ಕೇಳುಗರೆ? kannadavividabharati@gmail.com
1: kannadavividabharati@gmail.com.
0: ಹೌದು,
1: ಇಮೇಲ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು, ಸಲಹೆ, ಸೂಚನೆಗಳು ಏನೇ ಇದ್ರೂ ಕೂಡ ಖಂಡಿತವಾಗ್ಲೂ ಮೇಲ್ ಮಾಡಿ,
0: ಜೊತೆಗೆ ಪತ್ರಗಳನ್ನು ಕೂಡ ತಾವು ಬರೀಬಹುದು. ನಮ್ಮ ವಿಳಾಸ ಹೀಗಿದೆ: ನಿಲಯದ ನಿರ್ದೇಶಕರು, ವಿವಿಧ ಭಾರತಿ ಆಕಾಶವಾಣಿ ಕೇಂದ್ರ, ಸ್ಪಂದನ ವಿಭಾಗ, ರಾಜಭವನ ರಸ್ತೆ, ಬೆಂಗಳೂರು 560001. ಈ ವಿಳಾಸಕ್ಕೆ ಪತ್ರಗಳನ್ನು ಕೂಡ ನಮ್ಮ ಕೇಳುಗರು ಬರೆದು ನಮಗೆ ಕಳಿಸಬಹುದು. ಕೇಳುಗರೆ, ಇದಾಗಿತ್ತು ಇಂದಿನ ಸ್ಪಂದನ ಕಾರ್ಯಕ್ರಮ. ನಾಳೆ ಮತ್ತೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.
1: ನಮಸ್ಕಾರ ಶ್ರೋತೃಗಳೇ.
2: ಇಷ್ಟೊತ್ತು ಸ್ಪಂದನ ಕಾರ್ಯಕ್ರಮವನ್ನು ಆಲಿಸಿದಿರಿ. ಸಮಯ 2:30. ಕೇಳಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಆಭರಣ ಪಾರ್ಕ್ ಸ್ಥಾಪನೆಗೆ ಸರ್ಕಾರ ನಿರ್ಧಾರ. ಸಚಿವರು, ಶಾಸಕರು, ಪಕ್ಷದ ಶಿಸ್ತಿನ ಸಿಪಾಯಿಗಳು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಮತ. ವಿಶ್ವವಿಖ್ಯಾತ ಮೈಸೂರು ದಸರಾ ಮೊದಲ ಹಂತದ ಗಜಪಯಣಕ್ಕೆ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಚಾಲನೆ. ಮಂಗಳೂರು ವ್ಯಾಪ್ತಿಯ ರೈಲು ಜಾಲವನ್ನು ನೈಋತ್ಯ ರೈಲ್ವೆ ವಲಯಕ್ಕೆ ಸೇರ್ಪಡೆಗೊಳಿಸಲು ಆಡಳಿತಾತ್ಮಕ ಸಹಕಾರ ನೀಡುವಂತೆ ಮುಖ್ಯಮಂತ್ರಿಗೆ ಸಂಸದ ಬ್ರಿಜೇಶ್ ಚೌಟ ಮನವಿ. ರಾಜ್ಯದೆಲ್ಲೆಡೆ ಇಂದು ಈದ್ ಮಿಲಾದ್ ಸಂಭ್ರಮ, ಮುಸ್ಲಿಂ ಬಾಂಧವರಿಂದ ವಿಶೇಷ ಪ್ರಾರ್ಥನೆ. ವಾರ್ತೆಗಳ ವಿವರ. ಕರ್ನಾಟಕ ಜ್ಯುವೆಲ್ಲರಿ ಅಸೋಸಿಯೇಷನ್ ಸಂಘದ ಅಧ್ಯಕ್ಷ ಟಿಎ ಶರ್ಮಾ ನೇತೃತ್ವದಲ್ಲಿ ಸಂಘದ ಸದಸ್ಯರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಜ್ಯುವೆಲ್ಲರಿ ಪಾರ್ಕ್ ಸ್ಥಾಪಿಸಲು ಜಮೀನು ಮಂಜೂರು ಮಾಡುವಂತೆ ಮನವಿ ಸಲ್ಲಿಸಿದರು. ಮನವಿಗೆ ಸ್ಪಂದಿಸಿದ ಮುಖ್ಯಮಂತ್ರಿಗಳು ದಕ್ಷಿಣ ಬೆಂಗಳೂರಿನಲ್ಲಿ ಅಂತಾರಾಷ್ಟೀಯ ಗುಣಮಟ್ಟದ ಜ್ಯುವೆಲ್ಲರಿ ಪಾರ್ಕ್ ಸ್ಥಾಪಿಸುವುದಾಗಿ ಭರವಸೆ ನೀಡಿದ್ದಾರೆ. ವಿರೋಧ ಪಕ್ಷಗಳ ಒತ್ತಡದ ಹಿನ್ನೆಲೆಯಲ್ಲಿ ಯೋಜನೆ ಮತ್ತು ಸಾಂಖ್ಯಿಕ ಖಾತೆ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ನೀಡುವ ಸಾಧ್ಯತೆ ಇದೆ ಎಂದು ಐಎನ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಪಕ್ಷದ ಹಿತದೃಷ್ಟಿಯಿಂದ ರಾಜೀನಾಮೆ ನೀಡಲು ಸಿದ್ದ ಇರುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಸಚಿವ ನಾಗೇಂದ್ರ ತಿಳಿಸಿದ್ದಾರೆ ಎಂದು ವರದಿಯಾಗಿದೆ. ಈ ಕುರಿತಂತೆ ಬೆಂಗಳೂರಿನಲ್ಲಿ ಇಂದು ಪ್ರತಿಕ್ರಿಯಿಸಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಚಿವರು, ಶಾಸಕರು, ಕಾರ್ಯಕರ್ತರು ಪಕ್ಷದ ಸಿಪಾಯಿಗಳು ಎಂದು ತಿಳಿಸಿದ್ದಾರೆ. ನಾಗೇಂದ್ರ ರಾಜೀನಾಮೆ ವಿಚಾರವನ್ನು ತಳ್ಳಿಹಾಕದ ಮುಖ್ಯಮಂತ್ರಿ ಈ ಕುರಿತಂತೆ ಪ್ರತಿಕ್ರಿಯಿಸಲು ನಿರಾಕರಿಸಿ ಸ್ಥಳದಿಂದ ನಿರ್ಗಮಿಸಿದ್ದಾರೆ. ಪ್ರತಿಪಕ್ಷಗಳು ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ

0: ಸದನದಲ್ಲೂ ಪ್ರತಿಭಟನೆ ನಡೆಸಿದ್ದರಿಂದ ವಿಧಾನಮಂಡಲ ಅಧಿವೇಶನವನ್ನು ಅರ್ಧಕ್ಕೆ ಮೊಟಕುಗೊಳಿಸಲಾಗಿತ್ತು. ಇದೀಗ ಪ್ರತಿಪಕ್ಷ ಜೆಡಿಎಸ್ ಹಾಗೂ ಬಿಜೆಪಿ ಪಾದಯಾತ್ರೆ ನಡೆಸಲು ನಿರ್ಧರಿಸಿರುವುದು ಸರ್ಕಾರಕ್ಕೆ ಮುಜುಗರ ಉಂಟುಮಾಡಿದೆ. ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವ 2026 ಗಜ ಪಯಣಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಇಂದು ಹುಣಸೂರು ಸಮೀಪದ ವೀರಣ ಹೊಸಹಳ್ಳಿಯಲ್ಲಿ ಸಾಂಪ್ರದಾಯಿಕವಾಗಿ ಚಾಲನೆ ನೀಡಿದರು. ನಾಡಹಬ್ಬ ದಸರಾದಲ್ಲಿ ಪಾಲ್ಗೊಳ್ಳುವ ಗಜಪಡೆಗೆ ಅರಣ್ಯದಿಂದ ನಾಡಿಗೆ ಆಹ್ವಾನಿಸುವ ಪರಂಪರೆಯಂತೆ ಧಾರ್ಮಿಕ ಪೂಜೆ ಸಲ್ಲಿಸಿ ಬೀಳ್ಕೊಡಲಾಯಿತು. ಮೊದಲ ಹಂತದಲ್ಲಿ ಮಹೇಂದ್ರ, ಶ್ರೀಕಂಠ, ಲಕ್ಷ್ಮಿ, ಏಕಲವ್ಯ, ಧನಂಜಯ, ಗೋಪಿ, ಕಾವೇರಿ, ಪ್ರಶಾಂತ ಮತ್ತು ಶ್ರೀರಾಮ ಸೇರಿ ಒಟ್ಟು 9 ಆನೆಗಳು ಮೈಸೂರಿನತ್ತ ಪಯಣ ಬೆಳೆಸಿದವು. ಇದೇ ವೇಳೆ ಕಳೆದ ಕೆಲವು ವರ್ಷಗಳಿಂದ ಯಶಸ್ವಿಯಾಗಿ ಅಂಬಾರಿ ಹೊತ್ತು ಪ್ರಸ್ತುತ ನಿವೃತ್ತಿಯಾಗುತ್ತಿರುವಂತಹ ಅಭಿಮನ್ಯು ಆನೆಗೆ ಗೌರವಪೂರ್ವಕವಾಗಿ ಬೀಳ್ಕೊಡುಗೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಶಾಸಕರಾದ ಅನಿಲ್ ಚಿಕ್ಕಮಾಧು, ಜಿಡಿ ಹರೀಶ್ ಗೌಡ, ಡಿ ರವಿಶಂಕರ್, ವಿಧಾನ ಪರಿಷತ್ ಸದಸ್ಯ ಸಿಎನ್ ಮಂಜೇಗೌಡ, ಪ್ರಾದೇಶಿಕ ಆಯುಕ್ತ ನಿತೀಶ್ ಪಾಟೀಲ್, ದಕ್ಷಿಣ ವಲಯದ ಐಜಿಪಿ ಬೋರ್ಲಿಂಗಯ್ಯ, ಜಿಲ್ಲಾಧಿಕಾರಿ ಜಿ ಲಕ್ಷ್ಮೀಕಾಂತರೆಡ್ಡಿ ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒ ಎಸ್ ಯುಕೇಶ್ ಕುಮಾರ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮಂಗಳೂರು ವ್ಯಾಪ್ತಿಯ ರೈಲು ಜಾಲವನ್ನು ನೈಋತ್ಯ ರೈಲ್ವೆ ವಲಯಕ್ಕೆ ಸೇರ್ಪಡೆಗೊಳಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಐತಿಹಾಸಿಕ ನಿರ್ಧಾರ ಕೈಗೊಂಡಿದೆ. ಈ ಬಗ್ಗೆ ರೈಲ್ವೆ ಮಂಡಳಿ ಹೊರಡಿಸಿರುವ ಅಧಿಸೂಚನೆಯನ್ನು ಕಾರ್ಯರೂಪಕ್ಕೆ ತರುವುದಕ್ಕೆ ರಾಜ್ಯ ಸರ್ಕಾರವು ಪೂರ್ಣ ರೀತಿಯ ಆಡಳಿತಾತ್ಮಕ ಸಹಕಾರ ನೀಡಬೇಕು ಎಂದು ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆದು ಒತ್ತಾಯಿಸಿದ್ದಾರೆ. ಮಂಗಳೂರು ರೈಲು ಜಾಲವನ್ನು ಕೇರಳಂನ ಪಾಲ್ಘಾಟ್ ವಿಭಾಗದಿಂದ ಬೇರ್ಪಡಿಸಿ ಮೈಸೂರು ವಿಭಾಗಕ್ಕೆ ಸೇರಿಸಲಾಗಿದೆ. ಈ ಮೂಲಕ ಕರಾವಳಿ ಜನತೆಯ ಬಹುವರ್ಷಗಳ ಬೇಡಿಕೆ ಈಡೇರಿರುವುದರಿಂದ ಈ ಭಾಗಕ್ಕೆ ಮಾತ್ರವಲ್ಲ ಸಮಗ್ರ ಕರ್ನಾಟಕದ ರೈಲು ಜಾಲ ಬಲವರ್ಧನೆಗೂ ಇದೊಂದು ಮಹತ್ವದ ಹೆಜ್ಜೆಯಾಗಿದೆ. ಶೀಘ್ರವೇ ಮಂಗಳೂರು ರೈಲು ಭಾಗವನ್ನು ಮೈಸೂರು ವಿಭಾಗದ ಜೊತೆಗೆ ಸೇರಿಸುವಂತಹ ಪ್ರಕ್ರಿಯೆ ಪೂರ್ಣಗೊಳಿಸುವುದಕ್ಕೆ ರಾಜ್ಯ ಸರ್ಕಾರ ಹೆಚ್ಚಿನ ಮುತುವರ್ಜಿ ವಹಿಸಬೇಕು ಎಂದು ಪತ್ರದಲ್ಲಿ ಮನವಿ ಮಾಡಿದ್ದಾರೆ. ಹಾಸನ ತಾಲೂಕಿನ ಹಂದಿನಕೆರೆ ಏತ ನೀರಾವರಿ ಯೋಜನೆಗೆ ಪರಿಹಾರ ನೀಡದೆ ಭೂಮಿ ನೀಡುವುದಿಲ್ಲ ಎಂದು ರೈತರು ಪಟ್ಟು ಹಿಡಿದ ಹಿನ್ನೆಲೆಯಲ್ಲಿ ಯೋಜನಾ ಸ್ಥಳಕ್ಕೆ ಅಬಕಾರಿ ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಂ ಶಿವಲಿಂಗೇಗೌಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಹಂದಿನಕೆರೆ ಏತ ನೀರಾವರಿ ಯೋಜನೆಯಿಂದ ಹಾಸನದ ಸತ್ಯಮಂಗಲ ಹಾಗೂ ಚನ್ನಪಟ್ಟಣ ಕೆರೆ ತುಂಬಿಸುವ ಯೋಜನೆ ಕಾಮಗಾರಿ ವಿಳಂಬವಾಗಿತ್ತು. ರೈತರು ಪರಿಹಾರಕ್ಕೆ ಪಟ್ಟು ಹಿಡಿದ ಕಾರಣ ಕಳೆದ 5 ವರ್ಷದಿಂದ ಕಾಮಗಾರಿ ಪೂರ್ಣಗೊಳ್ಳದೆ ಬಾಕಿ ಉಳಿದಿತ್ತು. ಈ ಹಿನ್ನೆಲೆಯಲ್ಲಿ ಇಂದು ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಸೇರಿದಂತೆ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳ ಜೊತೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕಾಮಗಾರಿಗಾಗಿ 32 ಗುಂಟೆ ಜಮೀನು ನೀಡಬೇಕಿದ್ದ 5 ರೈತರನ್ನು ಕರೆದು ಸ್ಥಳದಲ್ಲೇ ಪರಿಹಾರ ಚೆಕ್ ವಿತರಿಸಿದ ಸಚಿವರು 2 ದಿನದಲ್ಲಿ ಕೆರೆಗಳಿಗೆ ನೀರು ಹರಿಸಬೇಕು ಎಂದು ಸೂಚನೆ ನೀಡಿದರು. ಈ ವೇಳೆ ಮಾತನಾಡಿದ ಸಚಿವ ಕೆಎಂ ಶಿವಲಿಂಗೇಗೌಡ, ಹಂದಿನಕೆರೆ ಏತ ನೀರಾವರಿ ಯೋಜನೆಯ ಮೂಲಕ ಕೆರೆಗಳಿಗೆ ನೀರು ಹರಿಸುವ ಸದುದ್ದೇಶಕ್ಕೆ ಎಲ್ಲರೂ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ರಾಜ್ಯದ ವಿವಿಧ ಕಡೆ ಇಂದು ಮುಸ್ಲಿಂ ಬಾಂಧವರ ಪವಿತ್ರ ಹಬ್ಬ ಈದ್ ಮಿಲಾದ್ ಅನ್ನು ಶ್ರದ್ದಾಭಕ್ತಿ ಸಡಗರದಿಂದ ಆಚರಣೆ ಮಾಡಲಾಗುತ್ತಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಜನ್ಮದಿನಾಚರಣೆಯ ಅಂಗವಾಗಿ ವಿವಿಧ ಮಸೀದಿಗಳಲ್ಲಿ ಮೌಲಿದ್ ಪಾರಾಯಣ ನಡೆಯಿತು. ಮುಸ್ಲಿಂ ಬಾಂಧವರು ಪರಸ್ಪರ ಈದ್ ಶುಭಾಶಯಗಳನ್ನು ಕೋರುವ ಮೂಲಕ ಸಂಭ್ರಮಿಸಿದರು. ಕೋಲಾರ ನಗರದಲ್ಲಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ಅಂಗವಾಗಿ ಈದ್ ಮಿಲಾದ್ ಆಚರಣೆ ಮಾಡಲಾಯಿತು. ನಗರದ ಮಸೀದಿಗಳನ್ನು ವಿಶೇಷವಾಗಿ ಅಲಂಕರಿಸಲಾಗಿದೆ. ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕನಿಕಾ ಸಿಕ್ರಿವಾಲ್ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಈದ್ ಮಿಲಾದ್ ಹಬ್ಬವನ್ನು ದಾವಣಗೆರೆ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಮುಸಲ್ಮಾನ ಬಾಂಧವರು ಭಕ್ತಿ ಶ್ರದ್ಧೆ ಮತ್ತು ಸೌಹಾರ್ದತೆಯಿಂದ ಆಚರಿಸಿದರು. ಚಿಕ್ಕಮಗಳೂರು ನಗರದಲ್ಲಿ ಈದ್ ಮಿಲಾದ್ ಅಂಗವಾಗಿ ಮುಸ್ಲಿಂ ಬಾಂಧವರು ಮುಂಜಾನೆಯಿಂದಲೇ ಮಸೀದಿಗಳಿಗೆ ತೆರಳಿ ವಿಶೇಷ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ. ಇಂದು ಸಂಜೆ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಮೆರವಣಿಗೆಯಲ್ಲಿ ಸುಮಾರು 10,000 ಜನರು ಪಾಲ್ಗೊಳ್ಳಲಿದ್ದಾರೆ.

ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನಗರದಲ್ಲಿ ಹೆಚ್ಚಿನ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಕೊಡಗು ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರ ಅಣೆಕಟ್ಟೆಯ ಒಳ ಹರಿವಿನ ಪ್ರಮಾಣ ಏರಿಕೆಯಾಗಿದೆ. ಏರಿಕೆ ಕಂಡಿರುವ ಅರ್ಧ ಪ್ರಮಾಣದ ನೀರು ತಮಿಳುನಾಡಿಗೆ ಹರಿದು ಹೋಗುತ್ತಿದೆ. 124.80 ಅಡಿ ವಿಸ್ತೀರ್ಣದ ಅಣೆಕಟ್ಟೆಯಲ್ಲಿ ಇಂದು 9,438 ಕ್ಯೂಸೆಕ್ ನೀರಿನ ಒಳ ಹರಿವು ಇದ್ದರೆ 4,478 ಕ್ಯೂಸೆಕ್ ಹೊರ ಹರಿವಿದೆ. ತಮಿಳುನಾಡಿಗೆ ನಿತ್ಯ 9,000 ಕ್ಯೂಸೆಕ್ ನೀರು ಬಿಡಬೇಕೆಂಬ ಸಿಡಬ್ಲ್ಯೂಆರ್ಸಿ ಆದೇಶವನ್ನು ಸಿಡಬ್ಲ್ಯೂಎಂಎ ಎತ್ತಿ ಹಿಡಿದಿರುವಂತಹ ಹಿನ್ನೆಲೆಯಲ್ಲಿ ನೀರು ಬಿಡಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಪ್ರಸ್ತುತ ಅಣೆಕಟ್ಟೆಯಲ್ಲಿ 108.63 ಟಿಎಂಸಿ ನೀರಿದ್ದು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಗಗನಚುಕ್ಕಿ ಜಲಪಾತ ಮತ್ತು ಮುತ್ತತ್ತಿಯಲ್ಲಿ ನೀರಿನ ಹೊರಹರಿವು ಹೆಚ್ಚಾಗಿದೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುವ ಆದೇಶ ಖಂಡಿಸಿ ಕನ್ನಡಪರ ಸಂಘಟನೆ ಸದಸ್ಯರು ಚಾಮರಾಜನಗರದ ಭುವನೇಶ್ವರಿ ವೃತ್ತದಲ್ಲಿ ಎಳ್ಳು ನೀರು ಬಿಟ್ಟು ಪ್ರತಿಭಟನೆ ನಡೆಸಿದರು. ಕಾವೇರಿ ನೀರು ಬಿಡುವಂತೆ ಸಿಡಬ್ಲ್ಯೂಆರ್ಸಿ ನೀಡಿರುವ ತೀರ್ಪು ಅವೈಜ್ಞಾನಿಕವಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಪ್ರತಿದಿನ 9,000 ಕ್ಯೂಸೆಕ್ ಕಾವೇರಿ ನೀರು ಬಿಡುವಂತೆ ನೀಡಿರುವಂತಹ ತೀರ್ಪು ಮರುಪರಿಶೀಲನೆ ಆಗಬೇಕು. ನ್ಯಾಯಾಧೀಕರಣ ಅಧಿಕಾರಿಗಳು ಮೊದಲು ಕೆಆರ್ಎಸ್ ಜಲಾಶಯ ಪರಿಶೀಲಿಸಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಆಸ್ಪತ್ರೆಯಲ್ಲಿ ವಿಚಾರಣಾಧೀನ ಕೈದಿಯೊಂದಿಗೆ ರಾಜಾತಿಥ್ಯ ನೀಡಲಾಗುತ್ತಿದೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಕಾರಾಗೃಹ ಮತ್ತು ಸುಧಾರಣಾ ಸೇವೆಯ ಡಿಜಿಪಿ ಅಲೋಕ್ ಕುಮಾರ್ ಮಿಮ್ಸ್ ಆಸ್ಪತ್ರೆ ಮತ್ತು ಜಿಲ್ಲಾ ಕಾರಾಗೃಹಕ್ಕೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಜೈಲು ಪಾಲಾಗಿದ್ದ ಶ್ರೀರಂಗಪಟ್ಟಣದ ಎಡಿಎಲ್ಆರ್ ಮೊಹಮ್ಮದ್ ಹುಸೇನ್ ಎಂಬ ವಿಚಾರಣಾಧೀನ ಖೈದಿಯನ್ನು ಆಸ್ಪತ್ರೆಗೆ ದಾಖಲಿಸಿ ವಿಶೇಷ ಆತಿಥ್ಯ ನೀಡಲಾಗುತ್ತಿದೆ ಎಂಬ ವಿಚಾರ ಇತ್ತೀಚೆಗೆ ಜಿಲ್ಲಾ ಸತ್ರ ನ್ಯಾಯಾಧೀಶರು ಆಸ್ಪತ್ರೆಗೆ ಭೇಟಿ ನೀಡಿದ್ದಾಗ ಬೆಳಕಿಗೆ ಬಂದಿತ್ತು. ಈ ಕುರಿತು ಮಾಧ್ಯಮದಲ್ಲಿ ಸರಣಿ ಸುದ್ದಿಗಳು ಪ್ರಸಾರವಾಗುತ್ತಿದ್ದಂತೆಯೇ ಎಚ್ಚೆತ್ತುಕೊಂಡ ಡಿಜಿಪಿ ಅಲೋಕ್ ಕುಮಾರ್ ಖುದ್ದು ಆಸ್ಪತ್ರೆಗೆ ಭೇಟಿ ನೀಡಿ ಪರಿಸ್ಥಿತಿ ಪರಿಶೀಲಿಸಿದರು. ಪ್ರಕರಣದಲ್ಲಿ ನಡೆದಿರುವಂತಹ ಕರ್ತವ್ಯ ಲೋಪ ಹಾಗೂ ನಿಯಮ ಉಲ್ಲಂಘನೆಗಳ ಕುರಿತು ಸಮಗ್ರ ತನಿಖೆ ನಡೆಸುವಂತೆ ದಕ್ಷಿಣ ವಲಯದ ಡಿಐಜಿ ದಿವ್ಯಶ್ರೀ ನೇತೃತ್ವದ ತನಿಖಾ ತಂಡಕ್ಕೆ ಸೂಚನೆ ನೀಡಲಾಗಿದೆ. ಚಾಮರಾಜನಗರ ಜಿಲ್ಲೆಯ ಗುಂಡುಪೇಟೆ ತಾಲೂಕಿನ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಮದ್ದೂರು ವನ್ಯಜೀವಿ ವಲಯ ವ್ಯಾಪ್ತಿಯ ಚೆಂಡುಮಲ್ಲಿಗೆ ಜಮೀನಿನಲ್ಲಿ ಬೀಡುಬಿಟ್ಟಿದ್ದಂತಹ ಹುಲಿಯನ್ನು ಅರಣ್ಯ ಇಲಾಖೆ ಸೆರೆ ಹಿಡಿದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಅಂತಾರಾಷ್ಟೀಯ ಗುಣಮಟ್ಟದ ಆಭರಣ ಪಾರ್ಕ್ ಸ್ಥಾಪನೆಗೆ ಸರ್ಕಾರ ನಿರ್ಧಾರ. ಸಚಿವರು, ಶಾಸಕರು, ಪಕ್ಷದ ಶಿಸ್ತಿನ ಸಿಪಾಯಿಗಳು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಮತ. ವಿಶ್ವವಿಖ್ಯಾತ ಮೈಸೂರು ದಸರಾ ಮೊದಲ ಹಂತದ ಗಜ ಪಯಣಕ್ಕೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚಾಲನೆ. ಮಂಗಳೂರು ವ್ಯಾಪ್ತಿಯ ರೈಲು ಜಾಲವನ್ನು ನೈಋತ್ಯ ರೈಲ್ವೆ ವಲಯಕ್ಕೆ ಸೇರ್ಪಡೆಗೊಳಿಸಲು ಆಡಳಿತಾತ್ಮಕ ಸಹಕಾರ ನೀಡುವಂತೆ ಮುಖ್ಯಮಂತ್ರಿಗೆ ಸಂಸದ ಬ್ರಿಜೇಶ್ ಚೌಟ ಮನವಿ. ರಾಜ್ಯದೆಲ್ಲೆಡೆ ಇಂದು ಈದ್ ಮಿಲಾದ್ ಸಂಭ್ರಮ, ಮುಸ್ಲಿಂ ಬಾಂಧವರಿಂದ ವಿಶೇಷ ಪ್ರಾರ್ಥನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಕ್ಕೆ.

0: ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಸಮಯ 2:41. ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಈಗ ಸಮಯ ಒಂದೇ ಚಿತ್ರದ ಗೀತೆಗಳನ್ನು ಕೇಳುವ ಸಮಯ ಚಿತ್ರತಾನ ಕಾರ್ಯಕ್ರಮದಲ್ಲಿ. ಇವತ್ತಿನ ಚಿತ್ರ ಯಾವುದು ಅಂತಂದರೆ No.1 ಕೆವಿ ರಾಜು ಅವರ ನಿರ್ದೇಶನದಲ್ಲಿ ಮೂಡಿಬಂದಂತಹ ಚಿತ್ರ No.1. ತೆರೆಕಂಡದ್ದು 1998. ತಾರಾಗಣದಲ್ಲಿ ರಾಮ್ಕುಮಾರ್, ಹಾಗೆ ವಿಜಯಲಕ್ಷ್ಮಿ, ಸಾಧು ಕೋಕಿಲ, ಅವಿನಾಶ್ ಮುಂತಾದವರು ಇದ್ದಾರೆ. ಹಾಡುಗಳಿಗೆ ಧ್ವನಿಯಾಗಿದ್ದಾರೆ ಮಂಜುಳಾ ಗುರಿರಾಜ್, ರಾಜೇಶ್ ಕೃಷ್ಣನ್ ಚಿತ್ರ ಮತ್ತು ಸಂಗಡಿಗರು. ಸಾಹಿತ್ಯ ಕೆ ಕಲ್ಯಾಣ್, ಸಂಗೀತ ಸಾಧು ಕೋಕಿಲ. ಬನ್ನಿ ಕೇಳೋಣ

ಇಷ್ಟೊತ್ತು ಚಿತ್ರತಾನ ಕಾರ್ಯಕ್ರಮದಲ್ಲಿ ನಂಬರ್ ಒನ್ ಚಿತ್ರದ ಗೀತೆಗಳನ್ನು ಆಲಿಸಿದಿರಿ ಕೇಳುಗರೆ. ಸಂದೇಶಗಳನ್ನು ಕೂಡ ಕಳುಹಿಸಿಕೊಟ್ಟಿದ್ದೀರಿ, ಬಹಳ ಖುಷಿಯಾಯಿತು. ಬಹುದಿನಗಳ ನಂತರ ನಂಬರ್ ಒನ್ ಚಿತ್ರದ ಗೀತೆಗಳನ್ನು ಆಲಿಸಿ ಅಂತ. ಹಾಗೆ ಕೇಳುಗರು ಕ್ಷಮಿಸಬೇಕು, ಪದಬಂಧ ಕಾರ್ಯಕ್ರಮದಲ್ಲಿ ಕಡೆಯ ಪ್ರಶ್ನೆಗೆ ಉತ್ತರವನ್ನು ನೀಡಲಾಗಿರಲಿಲ್ಲ. ಉತ್ತರ ಆಗಿತ್ತು ಪುಡಿಗಾಸು ಹಾಗೂ ಪುರಸ್ಕಾರ. ನಮ್ಮೆಲ್ಲ ಕೇಳುಗರು ಸಂದೇಶಗಳನ್ನು ಕಳಿಸಿ ನಮಗೊಂದು ಎಚ್ಚರಿಕೆ ಥರ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ಉತ್ತರವನ್ನು ಹೇಳಿಲ್ಲ ನೀವು ಅಂತ. ಉತ್ತರ ಪುಡಿಗಾಸು ಹಾಗೂ ಪುರಸ್ಕಾರ. ಮಧ್ಯಾಹ್ನದ ಪ್ರಸಾರದಲ್ಲಿ ಇಷ್ಟು ಹೊತ್ತು ಪದಬಂಧ ಚಿತ್ರತಾನ ಎಲ್ಲ ಕಾರ್ಯಕ್ರಮಗಳನ್ನು ಪ್ರೀತಿಯಿಂದ ಆಲಿಸಿದಿರಿ, ನೀವು ಭಾಗವಹಿಸಿದಿರಿ ಕೂಡ. ಸಮಯ 2:59 ಮೂರು ಗಂಟೆಗೆ ಸರಿಯಾಗಿ ಹಿಂದಿಯಲ್ಲಿ ಸಖಿ ಸಹೇಲಿ ಹಾಗೂ ಇತರೆ ಕಾರ್ಯಕ್ರಮಗಳನ್ನು ಆಲಿಸ್ತೀರಿ. ನಂತರದಲ್ಲಿ 4 ಪರಿಮಳ ಮುಕ್ತ ಮಾತು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಇವತ್ತಿನ ಪರಿಮಳದಲ್ಲಿ ಏನು ವಿಷಯ ಅಂತ ಮತ್ತೆ ಹೇಳೋಣ. ಧನ್ಯವಾದಗಳು.

0: ಪ್ರಸಾರ ಭಾರತಿ ತನ್ನ ಡಿಜಿಟಲ್ ವೇದಿಕೆಯನ್ನು ಪರಿಚಯಿಸುತ್ತಿದೆ. ಆಕಾಶವಾಣಿ ಮತ್ತು ದೂರದರ್ಶನ ಕೇಂದ್ರದ ಎಲ್ಲ ಕಾರ್ಯಕ್ರಮಗಳು, ವಾರ್ತೆ, ದೃಶ್ಯಾವಳಿಗಳು, ಅಧಿಸೂಚನೆಗಳು, ಟ್ವಿಟರ್ ಸಂದೇಶಗಳು ಮತ್ತು ರಾಗಂ 24/7 ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಇವೆಲ್ಲ ಈಗ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ನಿಮಗೆ ಲಭ್ಯ.
1: ಹೃದಯಗಳನ್ನು ಬೆಸೆಯುವ, ಮನಸ್ಸುಗಳನ್ನು ಜೋಡಿಸುವ, ದೂರವನ್ನು ಕಿರಿದಾಗಿಸುವ ಸೇತುವೆಯಾಗಿದೆ ಈ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್.
0: ಎಲ್ಲಾ ವಯೋಮಾನದವರಿಗೆ ಪರಿಪೂರ್ಣ ಮಾಹಿತಿ, ಶಿಕ್ಷಣ ಹಾಗೂ ಮನರಂಜನೆಯ ಆಪ್ ಇದಾಗಿದ್ದು, ಕಾಶ್ಮೀರದಿಂದ ಕನ್ಯಾಕುಮಾರಿ ವ್ಯಾಪ್ತಿಯನ್ನೂ ಮೀರಿ ಕಾರ್ಯಕ್ರಮಗಳು ನಿಮ್ಮ ನಿಮ್ಮ ಮಾತೃಭಾಷೆಯಲ್ಲಿ ಈಗ ಮೂಡಿಬರಲಿದೆ.
1: ನೀವು ಎಲ್ಲೇ ಇರಿ, ಪ್ರಪಂಚದ ಯಾವ ಮೂಲೆಯಲ್ಲಿರಿ, ಆಕಾಶವಾಣಿ ಮತ್ತು ದೂರದರ್ಶನ ಈಗ ಅಂತರಜಾಲದಲ್ಲಿ ನಿಮ್ಮ ಬೆರಳ ತುದಿಯಲ್ಲಿ.
0: ತಡವೇಕೆ? ಈಗಲೇ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡಿ ಆಪ್ ನ್ಯೂಸ್ ಆನ್ ಏರ್.
1: ನ್ಯೂಸ್ ಆನ್ ಏರ್.
2: ಸಮಯ 4:02 ಆಗಿದೆ. ಇನ್ನೀಗ ಕಾರ್ಯಕ್ರಮ ಪರಿಮಳ ಮುಕ್ತ ಮಾತು.

ಸಿನಿಮಾ ಕ್ಷೇತ್ರದ ವಿಚಾರಗಳಿಗಾಗಿಯೇ ಸೀಮಿತವಾಗಿರುವಂತಹ ಕಾರ್ಯಕ್ರಮ ಪರಿಮಳ. ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ ಯಾವ ವಿಷಯದ ಕುರಿತಾಗಿ ಮಾತಾಡ್ತಾ ಇದ್ದೀವಿ ಅಂತಂದರೆ, ಶ್ರೋತೃಗಳೇ, ಬಾಂಧವ್ಯಗಳ ನಾಡು ನಮ್ಮ ಕರ್ನಾಟಕ. ಅದರಲ್ಲೂ ಒಡ ಹುಟ್ಟಿದವರ ನಡುವಿನ ಪ್ರೀತಿ, ಕಾಳಜಿ ಹಾಗೂ ನಿಸ್ವಾರ್ಥ ತ್ಯಾಗಕ್ಕೆ ನಮ್ಮ ಕನ್ನಡ ಚಿತ್ರರಂಗ ಸದಾ ಶ್ರೇಷ್ಠ ಗೌರವವನ್ನು ನೀಡ್ತಾ ಬಂದಿದೆ, ಬರ್ತಾ ಇದೆ ಕೂಡ. ಬೆಳ್ಳಿತೆರೆಯ ಕಪ್ಪು ಬಿಳುಪಿನ ಯುಗದಿಂದ ಹಿಡಿದು ಇಂದಿನ ಆಧುನಿಕ ಸಿನಿಮಾಗಳವರೆಗೆ ಅಣ್ಣ ತಂಗಿಯರ ಅಪೂರ್ವ ಅನುಬಂಧವನ್ನು ಕನ್ನಡಿಗರ ಮನೆ ಮನಗಳಿಗೆ ತಲುಪಿಸಿದಂತಹ ಬ್ಲಾಕ್ ಬಸ್ಟರ್ ಸಿನಿಮಾಗಳು ಹತ್ತಾರು. ಇಂದಿನ ನಮ್ಮ ಪರಿಮಳ ವಿಶೇಷ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರ ಕಣ್ಣಂಚಲ್ಲಿ ನೀರನ್ನು ತರಿಸಿದಂತಹ ಹಾಗೂ ಹೃದಯವನ್ನು ತುಂಬುವಂತೆ ಮಾಡಿದಂತಹ ಪ್ರಮುಖ ಸಿನಿಮಾಗಳನ್ನು ಕಾಲಾನುಕ್ರಮದಲ್ಲಿ ನೋಡ್ತಾ ಸಾಗೋಣ ಸ್ನೇಹಿತರೆ. ಬೆಳ್ಳಿತೆರೆಯಲ್ಲಿ ಸಹೋದರ ಸಹೋದರಿಯರ ಪ್ರೀತಿ ಮತ್ತು ಕೌಟುಂಬಿಕ ಮೌಲ್ಯಗಳಿಗೆ ಭದ್ರ ಅಡಿಪಾಯ ಹಾಕಿದ ಕಪ್ಪು ಬಿಳುಪಿನ ಯುಗದ ಆರಂಭಿಕ ಚಿತ್ರ ಅಣ್ಣ ತಂಗಿ. ಹೌದು, 1958 ತೆರೆ ಕಂಡಂತಹ ಈ ಚಿತ್ರ ಇಂದಿಗೂ ಜನಮಾನಸದಲ್ಲಿ ಹಾಗೆ ಉಳಿದಿದೆ. ಈ ಸಿನಿಮಾದ ಕಂಡರೂ ಕಾಣದಂಗೆ ಎಂಬ ಅದ್ಭುತ ಗೀತೆ ಇಂದಿಗೂ ಪ್ರತಿಯೊಬ್ಬ ಕನ್ನಡಿಗರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ ಅಂತಾನೆ ಹೇಳ್ಬೋದು. ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಮಲ್ಲಣ್ಣನ ಪಾತ್ರದಲ್ಲಿ ಅಣ್ಣನಾಗಿ ಕಾಣಿಸ್ಕೊಳ್ತಾರೆ, ಹಾಗೆ ತಂಗಿಯ ಪಾತ್ರದಲ್ಲಿ ವಿದ್ಯಾವತಿಯವರು ಗಿರಿಜಾ ಅನ್ನೋ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ. ಅಣ್ಣ ತಂಗಿಯರ ಬಾಂಧವ್ಯವನ್ನು ಸಾರುವಂತಹ ಕನ್ನಡದ ಮೈಲುಗಲ್ಲು ಸಿನಿಮಾಗಳಲ್ಲಿ ಈ ಚಿತ್ರ ಒಂದಾಗಿದೆ. ಈ ಚಿತ್ರದ ಹಾಡುಗಳು ಮತ್ತು ಹಿನ್ನೆಲೆ ಸಂಗೀತ ಆ ಕಾಲಕ್ಕೆ ಅತ್ಯಂತ ಜನಪ್ರಿಯ ಕೂಡ ಆಗಿತ್ತು. ಬನ್ನಿ ಕೇಳೋಣ ಅಣ್ಣ ತಂಗಿ ಚಿತ್ರದ ಈ ಗೀತೆಯನ್ನು. ಧ್ವನಿಯಾಗಿದ್ದಾರೆ ರಾಜೇಶ್ವರಿ ಹಾಗೂ ಪಿತಾಪುರಂ ನಾಗೇಶ್ವರ ರಾವ್ ಅವರು. ಕೋರ ಸೀತಾರಾಮ ಶಾಸ್ತ್ರಿಯವರ ಸಾಹಿತ್ಯ, ಸಂಗೀತ ವೆಂಕಟೇಶ್ ಜಿ ಕೆ ವೆಂಕಟೇಶ್ ಅವರದ್ದು.

ಆ ಕಾಲದಲ್ಲಿ ತೆರೆ ಕಂಡಂತಹ ಮತ್ತೊಂದು ಅಣ್ಣ ತಂಗಿ ಬಾಂಧವ್ಯದ ಚಿತ್ರ ಅಂತಂದರೆ 1973ರಲ್ಲಿ ತೆರೆ ಕಂಡ ದೇವರು ಕೊಟ್ಟ ತಂಗಿ ಚಿತ್ರ. ಈ ಚಿತ್ರದಲ್ಲಿ ಕನ್ನಡ ಚಿತ್ರರಂಗದ ಮಹಾನ್ ದಿಗ್ಗಜರು ನಟಿಸಿದ್ದಾರೆ. ಯಾರ್ಯಾರು ಅಂತ ನೋಡೋದಾದರೆ ಡಾಕ್ಟರ್ ರಾಜ್ಕುಮಾರ್, ಜಯಂತಿ, ಶ್ರೀನಾಥ್, ಬಿ ವಿ ರಾಧಾ, ನರಸಿಂಹರಾಜು, ದ್ವಾರಕೀಶ್, ತೂಕುದೀಪ್ ಶ್ರೀನಿವಾಸ್, ಲೋಕನಾಥ್ ಮುಂತಾದವರು. ಅಣ್ಣ ತಂಗಿಯರ ಅಪ್ಯಾಯಮಾನವಾದ ಸಂಬಂಧ ಮತ್ತು ಕೌಟುಂಬಿಕ ಭಾವನೆಗಳ ಸುತ್ತ ಈ ಚಿತ್ರದ ಕತೆ ಸುತ್ತತೆ. ಇದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಜಯಂತಿ ಅವರ ಅಭಿನಯ ಹಾಗೆ ವಿಜಯ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಪ್ರೇಕ್ಷಕರ ಮನಸ್ಸಿನಲ್ಲಿ ಇಂದಿಗೂ ಉಳಿಯುವಂತೆ ಮಾಡಿದೆ. ಕೇಳಿ

ಹೆಸರು ಕೊಟ್ಟ ತಂಗಿ ಚಿತ್ರದ ಗೀತೆಯನ್ನ ಪಿಬಿ ಶ್ರೀನಿವಾಸ್ ಹಾಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೋರ ಸೀತಾರಾಮ ಶಾಸ್ತ್ರಿಯವರ ಸಾಹಿತ್ಯ ಸಂಗೀತ ವಿಜಯ ಭಾಸ್ಕರ್.

ತುಂಬಾ ಸೊಗಸಾಗಿತ್ತಲ್ವಾ ಈ ಗೀತೆ? ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮೂಡಿ ಬಂದಂತಹ ಈ ಗೀತೆ ಕೇಳುವರೆ, 90ರ ದಶಕದ ಬ್ಲಾಕ್ ಬಸ್ಟರ್ ಸಿನಿಮಾಗಳಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿನಯದ 1995ರಲ್ಲಿ ತೆರೆ ಕಂಡಂತಹ ಚಿತ್ರ ಮುತ್ತಣ್ಣ. ಯಾರಿಗೆ ಗೊತ್ತಿರೋದಿಲ್ಲ ಹೇಳಿ ಈ ಚಿತ್ರ. ಆ ಚಿತ್ರದಲ್ಲಿ ಮುಗ್ಧ ಅಣ್ಣ ಮುತ್ತಣ್ಣ ತನ್ನ ತಂಗಿಯ ಖುಷಿಗಾಗಿ ಶ್ರಮಿಸುವ ರೀತಿ ವೀಕ್ಷಕರ ಕಣ್ಣಲ್ಲಿ ನೀರನ್ನು ತರಿಸಿತ್ತು. ಹಾಗೆ ಅದೇ ವರ್ಷ ತೆರೆ ಕಂಡಂತಹ ಹಲೋ ಸಿಸ್ಟರ್ ಸಿನಿಮಾ ಹಾಸ್ಯ ಹಾಗೂ ಭಾವನಾತ್ಮಕ ಮಿಶ್ರಣದೊಂದಿಗೆ ಒಡಹುಟ್ಟಿದವರ ಕಥೆಯನ್ನು ನಿರೂಪಿಸಿತು. ಮತ್ತೊಂದು ಚಿತ್ರ ತೆರೆ ಕಂಡದ್ದು 1999ರಲ್ಲಿ ಬಂದ ಕ್ರೇಜಿ ಸ್ಟಾರ್ ಅವರ ರವಿಚಂದ್ರನ್ ಅವರ ರವಿಮಾಮ ಚಿತ್ರ. ಈ ಚಿತ್ರದಲ್ಲಿ ರವಿಚಂದ್ರನ್ ಅವರಿಗೆ ತಂಗಿಯ ಮೇಲೆ ಅಪಾರ ಪ್ರೀತಿ, ಆಕೆಯ ಬಾಳಿನ ಬೆಳಕಿಗಾಗಿ ಏನೆಲ್ಲ ತ್ಯಾಗವನ್ನು ಆ ಅಣ್ಣ ಮಾಡ್ತಾನೆ ಅನ್ನುವಂತಹ ಭಾವನಾತ್ಮಕ ಪಾತ್ರ ಪ್ರೇಕ್ಷಕರ ಮನವನ್ನು ಗೆದ್ದಿತ್ತು. ಈಗ ಎರಡು ಗೀತೆಗಳನ್ನು ಕೇಳೋಣ. ಮೊದಲಿಗೆ ಮುತ್ತಣ್ಣ ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ. ತದನಂತರದಲ್ಲಿ ಮೂಡಿಬರುವ ಗೀತೆ ರವಿ

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಸುಮಧುರವಾದ ಗೀತೆಯನ್ನು ಆಲಿಸಿದ್ವಿ. ಕೇಳುವರೆ, ಕನ್ನಡ ಚಿತ್ರರಂಗದಲ್ಲಿ ಅಣ್ಣ ತಂಗಿಯರ ಭಾವನಾತ್ಮಕ ಸನ್ನಿವೇಶಗಳ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ದೀವಿ. ಈ ಕ್ಷಣದಲ್ಲಿ 2002 ತೆರೆಕಂಡು ಸೂಪರ್ ಹಿಟ್ ಆದ ಸಿನಿಮಾ ತವರಿಗೆ ಬಾ ತಂಗಿ, ಈ ಚಿತ್ರವನ್ನು ಮರೆಯೋದಕ್ಕೆ ಸಾಧ್ಯನೇ? ಖಂಡಿತ ಇಲ್ಲ. ಶಿವರಾಜ್ಕುಮಾರ್ ಹಾಗೂ ರಾಧಿಕಾ ಕಾಂಬಿನೇಷನ್ನಲ್ಲಿ ಈ ಸಿನಿಮಾ ಚಿತ್ರರಂಗದಲ್ಲಿ ಹಾಗೂ ಚಿತ್ರಮಂದಿರಗಳಲ್ಲಿ ಪ್ರೇಕ್ಷಕರ ಕಣ್ಣಲ್ಲಿ ನೀರನ್ನೇ ಹರಿಸಿತ್ತು. ತಂಗಿಯ ಖುಷಿಗಾಗಿ ತನ್ನ ಪ್ರಾಣವನ್ನೇ ಪಣಕ್ಕಿಡುವಂತಹ ಅಣ್ಣನ ಪಾತ್ರದಲ್ಲಿ ಶಿವರಾಜ್ಕುಮಾರ್ ಅವರು ಅಭಿನಯಿಸಿದರೆ, ತವರು ಮನೆಗೆ ಬರುವ ತಂಗಿಯ ಕೌಟುಂಬಿಕ ಸನ್ನಿವೇಶಗಳು ಮತ್ತು ಶ್ರೇಷ್ಠ ಹಾಡುಗಳು ಪ್ರತಿಯೊಂದು ಅಣ್ಣ ತಂಗಿಯ ಹೃದಯವನ್ನು ಹಿಂಡಿ ಹಿಪ್ಪೆ ಮಾಡಿದ್ದು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತಿಗೂ ಕೂಡ ತವರು ಮನೆ ಅಂತಂದ ತಕ್ಷಣ, ತಂಗಿಯರಿಗೆ ಅಂತಂದ ತಕ್ಷಣ ನೆನಪಾಗುವ ಹಾಡು ತವರಿಗೆ ಬಾ ತಂಗಿ ಚಿತ್ರದ್ದು. ಈ ತಂಗಿ ಸೆಂಟಿಮೆಂಟ್ ಸಿನಿಮಾಗಳ ಸಾಲಿನಲ್ಲಿ ಹೊಸ ಇತಿಹಾಸವನ್ನೇ ಈ ಚಿತ್ರ ಸೃಷ್ಟಿಸಿತು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಕೇಳೋಣ ತವರಿಗೆ ಬಾತಂಗಿ ಚಿತ್ರದ ಗೀತೆಯನ್ನು. ಮಧು ಬಾಲಕೃಷ್ಣ ಅವರ ಧ್ವನಿಯಲ್ಲಿ, ಸಾಹಿತ್ಯ ಹಂಸಲೇಖ, ಸಂಗೀತ ಕೂಡ ಹಂಸಲೇಖ ಅವರದ್ದೇ.

0: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

ಅಣ್ಣ ತಂಗಿಯರ ಅನುಬಂಧದ ಕುರಿತಾಗಿ ಮಾತಾಡ್ತಾ ನಂದಿ ಚಿತ್ರದ ಈ ಗೀತೆ ಖಂಡಿತ ಕೇಳಲೇಬೇಕಾಗಿತ್ತು ಅಲ್ವಾ. ನಟ ಸುದೀಪ್ ಅವರು ಅಭಿನಯಿಸಿದಂತಹ ಈ ಚಿತ್ರ ಅತ್ಯಂತ ಜನಪ್ರಿಯ ಹಾಡಾದ ಈ ಹಾಡೇನಿದೆ ಕಡಲ ದಾಟಿ ಬಂದ, ತಂಗಿಯ ಮದುವೆಯ ಸಂಭ್ರಮದಲ್ಲಿ ಅಣ್ಣನಾದವನು ಹೇಳುವಂತಹ ಹಾಡಿದು. ಇದೊಂದು ಎಲ್ಲ ಸಮಯಕ್ಕೂ ಸೂಕ್ತವಾಗಿರುವ ಹಾಡು ಅಂತಲೇ ಹೇಳ್ಬೋದು. ಹಾಗೆ ಇನ್ನು 2003 ಹಾಗೂ 2005 ತೆರೆ ಕಂಡಂತಹ ಹೃದಯವಂತ ಹಾಗೆ ವರ್ಷ ಚಿತ್ರದ ಗೀತೆಗಳು ಮೂಡಿಬರುತ್ತೆ. ಹೃದಯವಂತ ಹಾಗೂ ವರ್ಷ ಚಿತ್ರದಲ್ಲಿ ವಿಷ್ಣುವರ್ಧನ್ ಅವರ ಅಭಿನಯವನ್ನು ನಾವು ಕಾಣ್ಬೋದು. ಈ ಚಿತ್ರದಲ್ಲಿ ಅಣ್ಣನಾಗಿ ವಿಷ್ಣುದಾದ ಅವರು ಜೀವಿಸ್ತಾರೆ. ವರ್ಷ ಚಿತ್ರದಲ್ಲಿ ಹೇಗೆ ಅಂತಂದರೆ, 5 ತಂಗಿಯರ ರಕ್ಷಣೆಗಾಗಿ ಕಾವಲುಗಾರನಂತೆ ನಿಲ್ಲುವ ಅಣ್ಣ, ತನ್ನ ಆಸೆಗಳನ್ನು ಪಣಕ್ಕಿಡುವ ಅಣ್ಣನ ಈ ಪಾತ್ರ ಪ್ರೇಕ್ಷಕರಿಂದ ಅಪಾರ ಮೆಚ್ಚುಗೆಯನ್ನು ಗಳಿಸಿತ್ತು. ಇನ್ನು ಹೃದಯವಂತ ಚಿತ್ರದಲ್ಲೂ ಕೂಡ ಇದೇ ರೀತಿ ತಂಗಿಯ ಪಾತ್ರದಲ್ಲಿ ಅನುಪ್ರಭಾಕರ್ ಅವರು ಬಹಳ ಸೊಗಸಾಗಿ ನಟನೆಯನ್ನು ಮಾಡಿದರು. ಕೇಳೋಣ ಹೃದಯವಂತ ಚಿತ್ರದ ಗೀತೆಯನ್ನು. SP ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ.

ಕೇಳುಗರೆ, ಈ ಹೃದಯವಂತ ಚಿತ್ರದಲ್ಲಿ ಈ ಒಂದು ಹಾಡೇನಿದೆ ಇದರಲ್ಲಿ ವಿಷ್ಣುವರ್ಧನ್ ಹಾಗೂ ಅನುಪ್ರಭಾಕರ್ ಅವರ ಅಭಿನಯವನ್ನು ನೀವು ಕಾಣ್ಬೋದು. ಅಣ್ಣನಾಗಿ ಅವರು ಆ ಒಂದು ನಟನೆ ಏನಿದೆ, ಮನ ಮುಟ್ಟುವಂಥ ನಟನೆ, ಅದೇ ಅನುಪ್ರಭಾಕರ್ ಅವರದ್ದು ನಟನೆ ಕೂಡ ಅದೇ ರೀತಿ ಇತ್ತು. ತಂಗಿಯ ಕಾಲನ್ನು ಮುಟ್ಟುವ ಸಂದರ್ಭ ಕೂಡ ಬರುತ್ತೆ. ಅದರ ಅಭಿನಯದ ಸಮಯದಲ್ಲಿ ಒಂದು ಕಡೆ ಅನುಪ್ರಭಾಕರ್ ಅವರು ಹೇಳ್ಕೋತಾರೆ, ನನಗೆ ಮುಜುಗರ ಆಯಿತು, ಆದರೆ ಪಾತ್ರಕ್ಕಾಗಿ ನೀನು ಇದನ್ನು ಮಾಡಬೇಕು ಅಂತ ನನಗೆ ವಿಷ್ಣುದಾದ ಅವರು ಹೇಳಿದರು ಅಂತ ನೆನಪಿಸ್ಕೋತಾರೆ. ಇನ್ನು ಈಗಾಗಲೇ ದೇವರು ಕೊಟ್ಟ ತಂಗಿ ಚಿತ್ರದ ಕುರಿತಾಗಿ ಮಾತಾಡಿದ್ವಿ. 1973 ತೆರೆಕಂಡ ಚಿತ್ರ, ಹಾಗೆ 2009 ಕೂಡ ದೇವರು ಕೊಟ್ಟ ತಂಗಿ ಅನ್ನೋ ಚಿತ್ರ ತೆರೆಗೆ ಬಂದಿತ್ತು. ಈ ಚಿತ್ರದಲ್ಲಿ ತಂಗಿಯ ಮೇಲಿನ ಅಪಾರ ಪ್ರೀತಿ, ಆಕೆಯ ಸುರಕ್ಷತೆ ಮತ್ತು ಬಾಳನ್ನು ಹಸನು ಮಾಡಲು ಅಣ್ಣ ಪಡುವ ಶ್ರಮವನ್ನು ಅತ್ಯಂತ ಮನಮುಟ್ಟುವಂತೆ ತೋರಿಸಿದರು ನಿರ್ದೇಶಕರು. ಹಾಗೆ 2005 ತೆರೆ ಕಂಡಂತಹ ಚಿತ್ರ ಅಣ್ಣ ತಂಗಿ, ಸಾಯಿ ಪ್ರಕಾಶ್ ಅವರ ನಿರ್ದೇಶನದಲ್ಲಿ ಮೂಡಿಬಂದಂತಹ ಚಿತ್ರ. ಈ ಸಿನಿಮಾ ಕೌಟುಂಬಿಕ ಪರಂಪರೆಯನ್ನು ಮತ್ತೊಮ್ಮೆ ಎತ್ತಿ ಹಿಡಿದಂತಹ ಚಿತ್ರ. ತಂಗಿಯ ಮೇಲಿನ ಅಪಾರ ಪ್ರೀತಿ, ಆಕೆಯ ಸಂತೋಷಕ್ಕಾಗಿ ಎಂತಹ ಸವಾಲನ್ನು ಎದುರಿಸುವ ಅಣ್ಣನ ಕಥೆ ಜನಪ್ರಿಯವಾಯಿತು. ಇದರ ಬೆನ್ನಲ್ಲಿ 2006 ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ತಂಗಿಗಾಗಿ ಚಿತ್ರ ಕೂಡ ತೆರೆ ಕಾಣುತ್ತೆ. ಈಗ ಕೇಳಿ ಅಣ್ಣ ತಂಗಿ ಚಿತ್ರದ ಗೀತೆ. SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ, ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತವಿರುವಂತಹ ಈ ಗೀತೆ.

ಹೌದು, ಇನ್ನೇನು ಎರಡು ದಿನದಲ್ಲಿ ರಕ್ಷಾಬಂಧನ ಕೂಡ ಬರುತ್ತೆ, ಅದರ ನೆನಪಿಗಾಗಿ ಕೂಡ ಈ ಹಾಡನ್ನು ಕೇಳಿದ್ವಿ. ಇನ್ನು 2010 ಹಾಗೆ 2014 ಎರಡು ಚಿತ್ರ ತೆರೆ ಕಾಣುತ್ತೆ. 2010 ಶೌರ್ಯ, ಹಾಗೆ 2014 ತೆರೆ ಕಂಡ ಪರಮಶಿವ. ಈ ಎರಡೂ ಚಿತ್ರಗಳು ಕೂಡ ಆಕ್ಷನ್ ಕಟ್ ಜೊತೆಗೆ ತಂಗಿಯ ರಕ್ಷಣೆ ಮತ್ತು ಕೌಟುಂಬಿಕ ಪ್ರೀತಿಯ ಕಥಾವಸ್ತುವನ್ನು ಒಳಗೊಂಡಿದ್ದಂತಹ ಚಿತ್ರ ಆಗಿತ್ತು. ತಂಗಿಗೆ ಯಾವುದೇ ಕಷ್ಟ ಬಂದರೂ ಅವಳ ರಕ್ಷಣೆಗೆ ಕಲ್ಲು ಬಂಡೆಯಂತೆ ಅಣ್ಣ ನಿಲ್ತಾನೆ ಅಲ್ವಾ, ಎಲ್ಲರ ಜೀವನದಲ್ಲೂ ಹೀಗೆ ಅಲ್ವಾ. 2014 ತೆರೆ ಕಂಡ ಪರಮಶಿವ ಚಿತ್ರ ಕೂಡ ಇದೇ ಸಾಲಿಗೆ ಸೇರುತ್ತೆ. ಸ್ನೇಹಿತರೆ, ಇಷ್ಟು ಹೊತ್ತು 1958 ಕಪ್ಪು ಬುಳುಪಿನ ಅಣ್ಣ ತಂಗಿ ಸಿನಿಮಾದಿಂದ ಹಿಡಿದು 2024 ಪರಮಶಿವ ಚಿತ್ರದವರೆಗೆ ಕಾಲ ಬದಲಾದರೂ ನಮ್ಮ ಬೆಳ್ಳಿತೆರೆಯಲ್ಲಿ ಒಡ ಹುಟ್ಟಿದವರ ವಾತ್ಸಲ್ಯದ ಕಥೆಗಳಿಗೆ ಇರುವ ಬೆಲೆ ಎಂದಿಗೂ ಕಡಿಮೆಯಾಗಿಲ್ಲ. ಅಣ್ಣನ ರಕ್ಷಣೆ, ತಂಗಿಯ ಮಮತೆ ಎಲ್ಲವೂ ನಮ್ಮ ಕನ್ನಡಿಗರ ಸಂಸ್ಕೃತಿಯಲ್ಲಿ ಹಾಸುಹೊಕ್ಕಿದೆ. ಇದಾಗಿತ್ತು ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ ಅಣ್ಣ ತಂಗಿಯರ ಅನುಬಂಧದ ಕುರಿತಾದ ಚಿತ್ರಗಳ ಗೀತೆಗಳನ್ನು ಪ್ರಸಾರ ಮಾಡಿದ್ವಿ. ಸಮಯ 4:50 ಆಗಿದೆ. ಕಾರ್ಯಕ್ರಮದ ಕೊನೆಯ ಎರಡು ಗೀತೆಗಳಾಗಿ ಮೂಡಿ ಬರ್ತಾ ಇದೆ. ಒಂದು ಒಡ ಹುಟ್ಟಿದವಳು ಚಿತ್ರದ ಗೀತೆ, ಧ್ವನಿಯಾಗಿದ್ದಾರೆ SP ಬಾಲಸುಬ್ರಹ್ಮಣ್ಯಂ, ಸಂಗೀತ RP ಪಟ್ನಾಯಕ್. ಮತ್ತೊಂದು ಕೊನೆಯ ಗೀತೆ ಚಿತ್ರ ಪರಮಶಿವ ಚಿತ್ರದ ಗೀತೆ, ರಾಜೇಶ್ ಕೃಷ್ಣನ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತವಿರುವಂತಹ ಗೀತೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯದ ಮೂಲಕ ಮಾತ್ರ ದೇಶದ ಪ್ರಗತಿ ಸಾಧ್ಯ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ. ಇನ್ನೆರಡು ದಿನಗಳಲ್ಲಿ ಸಂಪುಟದಲ್ಲಿ ಮಹಿಳೆಯರಿಗೆ ಸ್ಥಾನ ನೀಡುವುದು ಕಾಂಗ್ರೆಸ್ ಸರ್ಕಾರದ ಬದ್ಧತೆ ಎಂದು ಪುನರುಚ್ಚರಿಸಿದ್ದಾರೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿಯ ಸಮಗ್ರ ಅವಲೋಕನ ನಡೆಯುತ್ತಿದೆ ಎಂದು ಕಂದಾಯ ಸಚಿವ ಮತ್ತು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದ್ದು ರೈತರಿಗೆ ಬೆಳೆ ನಷ್ಟವಾಗಿದೆ. ಆದರೆ ವಿರೋಧ ಪಕ್ಷದವರು ಸದನದಲ್ಲಿ ಚರ್ಚೆ ಮಾಡಿ ಸಲಹೆಗಳನ್ನು ನೀಡುವ ಬದಲು ರಾಜಕೀಯ ಮಾಡಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. H1N1 ಪ್ರಕರಣಗಳು ದೇಶದಾದ್ಯಂತ ಹೆಚ್ಚು ಆಗುತ್ತಿರುವುದರಿಂದ ಜಾಗರೂಕತೆಯಿಂದ ಇರುವಂತೆ ಭಾರತೀಯ ವೈದ್ಯಕೀಯ ಸಂಘ ಒತ್ತಾಯಿಸಿದೆ. ಅರ್ಹ ವೈದ್ಯಕೀಯ ವೃತ್ತಿಪರರನ್ನ ಸಂಪರ್ಕಿಸಿ ಚಿಕಿತ್ಸೆ ಪಡೆದುಕೊಳ್ಳುವಂತೆ ಸಲಹೆ ನೀಡಿದೆ. ಯಾವುದೇ ಕಾರಣಕ್ಕೂ ಸ್ವಯಂ ಔಷಧಿ ಪಡೆದುಕೊಳ್ಳದಂತೆ ಸೂಚನೆ ನೀಡಲಾಗಿದೆ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ದೊಡ್ಡ ತಿಮಿಂಗಲಗಳ ಕೈವಾಡವಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ ಮಾಡಿದ್ದಾರೆ. ಬಿಜೆಪಿಯ ಪ್ರತಿಭಟನೆ ಮತ್ತು ಎಚ್ಚರಿಕೆಗಳನ್ನು ಹಗುರವಾಗಿ ಪರಿಗಣಿಸದಂತೆ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ನೇಪಾಳದ ಕೋಶಿ ನದಿಯಲ್ಲಿ ಉಂಟಾಗಿರುವಂತಹ ದಿಢೀರ್ ಪ್ರವಾಹದಿಂದಾಗಿ ಸುಮಾರು 384 ಪ್ರವಾಸಿಗರು ಕಾಣೆಯಾಗಿದ್ದಾರೆ. ಇವರಲ್ಲಿ 100 ಹೆಚ್ಚು ಭಾರತೀಯರು ಸೇರಿದ್ದಾರೆ ಎಂದು ನೇಪಾಳ ಪ್ರವಾಸೋದ್ಯಮ ಮಂಡಳಿ ತಿಳಿಸಿದೆ. ಪ್ರವಾಹ ಪೀಡಿತ ಪ್ರದೇಶದಲ್ಲಿ ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಗಳು ಸಮರೋಪಾದಿಯಲ್ಲಿ ಮುಂದುವರೆದಿವೆ. ಕರ್ನಾಟಕ ಜ್ಯುವೆಲ್ಲರಿ ಅಸೋಸಿಯೇಷನ್ ಸಂಘದ ಅಧ್ಯಕ್ಷ ಟಿಎ ಶರವಣ ನೇತೃತ್ವದಲ್ಲಿ ಸಂಘದ ಸದಸ್ಯರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಜ್ಯುವೆಲ್ಲರಿ ಪಾರ್ಕ್ ಸ್ಥಾಪಿಸಲು ಜಮೀನು ಮಂಜೂರು ಮಾಡುವಂತೆ ಮನವಿ ಸಲ್ಲಿಸಿದ್ದಾರೆ. ಮುಂದಿನ ಪೀಳಿಗೆಯ ಭಾರತೀಯರ ಕಥೆಯಗಾರರನ್ನು ಬೆಂಬಲಿಸಲು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕ್ರಿಯೇಟಿವ್ ಟೆಕ್ನಾಲಜೀಸ್ ಮತ್ತು ನೆಟ್ಫ್ಲಿಕ್ಸ್ 100 ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಘೋಷಣೆ ಮಾಡಿದೆ. ಕೊಲಂಬೋದಲ್ಲಿ ನಡೆಯುತ್ತಿರುವಂತಹ ಭಾರತ ಶ್ರೀಲಂಕಾ ನಡುವಿನ 2ನೇ ಟೆಸ್ಟ್ ಕ್ರಿಕೆಟ್ ಪಂದ್ಯದ 4ನೇ ದಿನದ ಆಟದಲ್ಲಿ ಇಂದು ಶ್ರೀಲಂಕಾ ವಿರುದ್ಧ ಫಾಲೋ ಆನ್ ಹೇರಲಾಗಿದೆ. ಇತ್ತೀಚಿನ ವರದಿಯ ಪ್ರಕಾರ ಶ್ರೀಲಂಕಾ 6 ವಿಕೆಟ್ ನಷ್ಟಕ್ಕೆ 229 ರನ್ ಗಳಿಸಿದೆ. ಮಳೆಯಿಂದಾಗಿ ಪಂದ್ಯ ವಿಳಂಬವಾಗಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 6 ಗಂಟೆಗೆ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR

ಇಂದು ಸಂಜೆ ಹಾಗೂ ನಾಳೆ ಎಲ್ಲ ಕಾರ್ಯಕ್ರಮಗಳು ನಮ್ಮ ನಿಲಯದಿಂದ ಪ್ರಸಾರ ಆಗತ್ತೆ ಅಂತ ಇದೀಗ ತಿಳ್ಕೊಳ್ಳೋಣ. ಕಾರ್ಯಕ್ರಮಗಳ ವಿವರಣೆಯ ನಂತರ 5:05 ಸೇಫ್ ಡ್ರೈವ್ನಲ್ಲಿ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ, 6:02 ಸೇಫ್ ಟೈವ್ನಲ್ಲಿ ಗಾನ ಭಜಾನ, 6:55 ಕನ್ನಡ ರತ್ನ ಭಂಡಾರ, 7:22 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್, 8:02 ಮಧುರ ಆಲಾಪ, 9:15 ಹಿಂದಿ ಮೆಲೋಡೀಸ್, 10:02 ಪ್ರೇಮ ನಿನಾದ ಕಾರ್ಯಕ್ರಮ. ಇನ್ನು ನಾಳಿನ ಕಾರ್ಯಕ್ರಮಗಳು ಹೀಗಿವೆ. 6:03 ಕಾರ್ಯಕ್ರಮಗಳ ವಿವರಣೆ, 6:05 ಭಕ್ತಿಗೀತೆಗಳ ಸಮರ್ಪಣೆ, ನಾದೋಪಾಸನೆ, 7:15 ಶುಭೋದಯ ಕರ್ನಾಟಕ, ಇದರಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ, ಆನಂತರ ಭಾವಗೀತೆಗಳು. 8:02 ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳು ಮೂಡಿ ಬರುತ್ತೆ. 9:00 ಇಂದಿನ ವಿಶೇಷ ಕಾರ್ಯಕ್ರಮ, 10:02 ಓಲ್ಡ್ ಇಸ್ ಗೋಲ್ಡ್ ಹಳೆಯ ಸಮುದ್ರ ಗೀತೆಗಳು, 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್, 11:30 ಕಲಾಭಾರತಿ. ಹನ್ನೆರಡು ಕರೆಗೊಂದು ಹಾಡು, 1:20 ನಮ್ಮ ನಾಡು, 2:15 ಸ್ಪಂದನ ಇಮೇಲ್ ಆಧಾರಿತ ಕಾರ್ಯಕ್ರಮ, 2:40 ಚಿತ್ರತಾನ, 4:00 ಪರಿಮಳ, 5:02 ಕಾರ್ಯಕ್ರಮಗಳ ವಿವರಣೆ, 5:05 ಸೇಫ್ ಡ್ರೈವ್ನಲ್ಲಿ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ, ಆನಂತರ 6:02 ಸೇಫ್ ಡ್ರೈವ್ನಲ್ಲಿ ಗಾನ ಭಜನ ಕಾರ್ಯಕ್ರಮ, 6:55 ಕನ್ನಡ ರತ್ನ ಭಂಡಾರ, 7:22 ಕಗ್ಗದ ಸಿರಿ, 8:02 ನಮ್ಮ ಆಯ್ಕೆ ಆರ್ಜೆಸ್ ಚಾಯ್ಸ್, 9:15 ಹಿಂದಿ ಮೆಲೋಡೀಸ್, 10:02 ಪ್ರಣಯ ಗೀತೆಗಳ ಕಾರ್ಯಕ್ರಮ ಪ್ರೇಮ ನಿನಾದ. ಈ ಸಂಜೆ ಹಾಗೂ ನಾಳೆ ಯಾವೆಲ್ಲ ಕಾರ್ಯಕ್ರಮಗಳು ಮೂಡಿ ಬರುತ್ತೆ ಅಂತ ತಿಳ್ಕೊಂಡ್ರಿ, ಎಲ್ಲ ಕಾರ್ಯಕ್ರಮಗಳಿಗಾಗಿ ಟ್ಯೂನ್ ಮಾಡೇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಹೌದು, ಹಾಡು ಹಳೆಯದಾದರೇನು, ಭಾವ ನವನವೀನ, ನವೀನ ಭಾವದ ಸುಮಧುರವಾದ ಹಳೆಯ ಹಾಡುಗಳನ್ನು ಆಲಿಸುವ ಇದು ಸೇಫ್ ಡ್ರೈವ್ನಲ್ಲಿ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ. ಜೊತೆಯಾಗಿದ್ದೇನೆ ಮಾನಸ.

ಪ್ರೇಮ ಸಂಜೆ ತುಂಬಾನೇ ಚೆನ್ನಾಗಿದೆ, ಚೆನ್ನಾಗಿ ಶುರುವಾಗಿದೆ. ಮುಂದಿನ ಹಾಡಲ್ಲಿ ಮನಸ್ಸಲ್ಲಿ ಪ್ರೇಮ ಇದೆ ಅಂತ ಯಾರೋ ಹೇಳ್ತಾ ಇದ್ದಾರೆ, ಕೇಳ್ಕೊಂಡು ವಾಪಸ್ ಆಗೋಣ ಅಲ್ವಾ?

ನಾವೆಲ್ಲರೂ ವಿವಿಧ ಭಾರತಿಯಲ್ಲಿ ನಗು ನಗುತ್ತಾ ಹಾಡುಗಳನ್ನ ಕೇಳ್ತಾ ಇದೀವಿ. ಹೌದು, ಹಳೆಯ ಸುಮಧುರ ಗೀತೆಗಳ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನೀವು ಕೂಡ ನಮ್ಮ ಜೊತೆಯಾಗಿದ್ದೀರಿ ಅಂತ ನಮಗೆ ಗೊತ್ತಾಗಬೇಕು ಅಂದ್ರೆ ನೀವು ನಮ್ಮ ವಾಟ್ಸಪ್ ಸಂಖ್ಯೆಗೆ ಸಂದೇಶವನ್ನ ಕಳಿಸಬೇಕು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ, 9483910129. ಮತ್ತೊಮ್ಮೆ ಸಂಖ್ಯೆ 9483091029. ಈ ಸಂಖ್ಯೆಗೆ ನಿಮ್ಮ ಹೆಸರು ಹಾಗೆ ಊರಿನೊಂದಿಗೆ ನಮಗೆ ಸಂದೇಶವನ್ನ ಕಳಿಸಿ, ಹಾಗೆ ಕಾರ್ಯಕ್ರಮವನ್ನು ಕುರಿತಾದಂತಹ ನಿಮ್ಮ ಮೆಚ್ಚುಗೆ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ತಿಳಿಸಿ.

ನಿಮ್ಮಂತ ಕೇಳುಗರು ಇಲ್ಲ ವಿವಿಧ ಭಾರತಿ ಅಂತ ವಾಹಿನಿಯೋ ಇಲ್ಲ, 5:44:55 ಆಗೇ ಬಿಟ್ಟಿದೆ. ಎಷ್ಟು ಬೇಗ ಕಾಲ ಓಡ್ತಾ ಇದೆ, ಎಷ್ಟು ಚಂದದ ಗೀತೆಗಳು ನಮ್ಗೆ ಸಮಯ ಗೊತ್ತಾಗದೆ ಇರೋ ಹಾಗೆ ಮಾಡ್ತಾ ಇದೆ ಅಲ್ವಾ.

ಪ್ರೀತಿ ಪಿದ್ರಾತರ್ ಇವರು ಹೇಳ್ತಾ ಇದ್ದಾರೆ, ನಿನ್ನಂತ ಅಪ್ಪ ಇಲ್ಲ ಈ ಗೀತೆ ತುಂಬ ಮೆಚ್ಚುಗೆ ಆಯಿತು ಅಂತ. ಅರುಣ ಮೈತ್ರಿ ಜೆಸಿ ನಗರ ಪೋಸ್ಟ್ ಆಫೀಸ್ ರಸ್ತೆಯಿಂದ ಸಂದೇಶವನ್ನು ಕಳಿಸ್ತಾರೆ. ರೇಖಾ ಎಲ್ಹಂಕ ಅವರು ತುಂಬ ಸೂಕ್ಷ್ಮವಾಗಿ ಕಾರ್ಯಕ್ರಮವನ್ನು ಗಮನಿಸ್ತಾ ಇದ್ದಾರೆ. ಒಂದು ಹಾಡಿನಲ್ಲಿ ಇರುವಂತಹ ಒಂದು ಪದ ಮುಂದಿನ ಹಾಡಲ್ಲಿ ಇದೆ ಅಂತ ಗುರುತಿಸಿದ್ದಾರೆ. ಹಾಗೆ ಮೈಸೂರು ವಿದ್ಯಾರಣ್ಯಪುರಂ ರಾಮಪ್ರಸಾದ್ ಅವರು ಓಲ್ಡೀಸ್ಗೋಲ್ಡ್ನಲ್ಲಿ ಪ್ರಸಾರ ಆಗ್ತಾರೋ ಎಲ್ಲ ಗೀತೆಗಳು ಮೆಚ್ಚುಗೆ ಆಗ್ತಿದೆ ಅಂತ ಹೇಳಿದ್ದಾರೆ. ಆರತಿ ಫಣಿರಾಜ್ ಅವರು ಶ್ರೀನಿವಾಸ ನಗರದಿಂದ ಹಾಡುಗಳು ಸೊಗಸಾಗಿದೆ ಅಂತ ಹೇಳಿದರೆ, ಸಂಜಯ್ ಅವರು ಬೆಳಗಾವಿ ಕನ್ಬರ್ಗಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ, ಅವರು ಕೂಡ ಕಾರ್ಯಕ್ರಮವನ್ನು ಮೆಚ್ಚಿದ್ದಾರೆ. ಹಾಗೆ ರಾಜ್ ಗೀತೆಗಳು ಸೂಪರ್ ಅಂತ ಹರೀಶ್ ಅವರು ಮಲ್ಲೇಶ್ವರಂನಿಂದ ಹೇಳ್ತಾ ಇದ್ದಾರೆ. ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ. ನಗರದಿಂದ ಮಂಜು, ಪಾವನಿ, ಸವಿತಾ, ಜಗ್ಗು, ವಿಶು, ಸಂಸ್ಕೃತಿ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸರ್ವೇಶ ಮಠಪಟ್ಟಣ ಗ್ರಾಮದಿಂದ ಸರ್ವೇಶ ಅವರು ಮಠಪಟ್ಟಣ ಗ್ರಾಮ ಕಲಬುರಗಿಯಿಂದ ಸಂದೇಶ ಕಳಿಸಿದ್ದಾರೆ. ಹುಸೇನ್ ಅವರು ಶಿವಮೊಗ್ಗದಿಂದ, ಹಾಗೆ ದಯಾನಂದ ಮಾವಟ್ಕರ್ ಟಿ ಸಿ ಪಾಳ್ಯದಿಂದ, ಶುಭ ಸಂಜೆ ನಮಸ್ಕಾರ ಅಂತ ಬೋಳನ್ಮಕ್ಕಿ ಒನ್ ಹೊನ್ನಾವರದಿಂದ ಗಜಾನನ ಭಟ್ ಅವರು ಸಂದೇಶದ ಮೂಲಕ ಜೊತೆಯಾಗಿದ್ದಾರೆ. ಸುಧಾ ಕನಕನಪಾಳ್ಯದಿಂದ, ನೀವು ಪ್ರಸಾರ ಮಾಡ್ತಿರೋ ಎಲ್ಲ ಹಾಡುಗಳು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ಅಂತ ಸಂದೇಶವನ್ನು ಕಳಿಸಿದ್ರು. ಗುಳೇದಗುಡ್ಡದಿಂದ ವಿರೂಪಾಕ್ಷ ಅಣ್ಣವರ ಹಾಡುಗಳು ಇಷ್ಟ ಆಯಿತು ಅಂತ ಹೇಳಿದ್ರೆ, ಪ್ರೋಗ್ರಾಮ್ ತುಂಬಾ ಚೆನ್ನಾಗಿತ್ತು ಅಂತ ಸಂಜೀವ್ ರೆಡ್ಡಿ ಅವರು ಹೇಳಿದ್ದಾರೆ. ಹಾಗೆ ಹುನಗುಂದ ತಾಲೂಕಿನ ಸುಳೆಬಾವಿ ಗ್ರಾಮದಿಂದ ತಮ್ಮನ್ನೆಪ್ಪ ದುತ್ತರಗಿ ಇವರು ಕೂಡ ತುಂಬಾ ವಂದನೆ ಒಳ್ಳೆಯ ಗೀತೆಗಳಿಗಾಗಿ ಅಂತ ಹೇಳಿದ್ದಾರೆ. ಬೋಪಾ ವೆಂಕಟೇಶ್ ಬೋಧನಹಸಹಳ್ಳಿಯಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮ ಮೆಚ್ಚಿದರೆ, ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ, ಹನುಮಂತಪ್ಪ ಹುಲ್ಗಮ್ಮನವರ ಅಕ್ಷಯ ಪಾರ್ಕ್ನಿಂದ, ಹಾಗೆ ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿ ಅವರು, ಹಾಗೆ ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಕಾರ್ಯಕ್ರಮದ ಜೊತೆಯಾದವರು ವಾಣಿಶ್ರೀ ಅವರು ಧಾರವಾಡದಿಂದ, ಕೌಸಲ್ಯ ಬನಶಂಕರಿಯಿಂದ, ಹಾಗೆ ಸುಸ್ವಾಗತ ಅಂತ ಕಾರ್ಯಕ್ರಮದ ಮೊದಲಲ್ಲೇ ಸಂದೇಶವನ್ನು ಕಳಿಸಿದರು ಹರ್ಷಿತಾ ಮಂಜುನಾಥ್ ಲಗ್ಗೆರೆಯಿಂದ, ಹೊಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ, ಹಾಗೆ ರಾಜು ಅವರು ಚಿಕ್ಕ ಅಂಕನಹಳ್ಳಿಯಿಂದ ಕಾರ್ಯಕ್ರಮದ ಜೊತೆಯಾಗಿದ್ದರು. ಎಲ್ಲ ಕೇಳುಗರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ವಿವಿಧ ಭಾರತಿಯನ್ನು ಸದಾಕಾಲ ಕೇಳ್ತಾನೆ ಇರಿ, ಯಾಕಂದರೆ ಇದು ನಿಮ್ಮದೇ ವಾಹಿನಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭೌಟೆಕೋಶಿ ನದಿಯಲ್ಲಿ ಇಂದು ಬೆಳಗ್ಗೆ ರಸುವ ಪ್ರದೇಶದಲ್ಲಿ ಸಂಭವಿಸಿದ ಹಠಾತ್ ಪ್ರವಾಹದ ನಂತರ ನೇಪಾಳದಲ್ಲಿ ಕಾಣೆಯಾದ 384 ಪ್ರವಾಸಿಗರಲ್ಲಿ 100 ಹೆಚ್ಚು ಭಾರತೀಯರು ಸೇರಿದ್ದಾರೆ ಎಂದು ನೇಪಾಳ ಪ್ರವಾಸೋದ್ಯಮ ಮಂಡಳಿ ಎನ್ಐಬಿ ತಿಳಿಸಿದೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ 84 ವಿಷಯಗಳ ಯುಜಿಸಿ ನೆಟ್, ಸಿಎಸ್ಐಆರ್ ನೆಟ್ ಮತ್ತು ಐಸಿಎಆರ್, ಎಐಇಇಎ ಪಿಜಿ ಮತ್ತು ಎಐಸಿಇ ಪಿಎಚ್ಡಿ 2026 ಅಂತಿಮ ಉತ್ತರ ಸೂಚಿಗಳು ಮತ್ತು ಫಲಿತಾಂಶಗಳನ್ನು ಈ ವಾರ ಪ್ರಕಟಿಸಲಿದೆ. ಹಾಸನ ತಾಲೂಕಿನ ಹಂದಿನಕೆರೆ ಏತ ನೀರಾವರಿ ಯೋಜನೆಗೆ ಪರಿಹಾರ ನೀಡದೆ ಭೂಮಿ ನೀಡುವುದಿಲ್ಲ ಎಂದು ರೈತರು ಪಟ್ಟು ಹಿಡಿದ ಹಿನ್ನೆಲೆಯಲ್ಲಿ ಇಂದು ಯೋಜನೆ ಸ್ಥಳಕ್ಕೆ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಂ ಶಿವಲಿಂಗೇಗೌಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಪೆತ್ತಾಂಡಹಳ್ಳಿ ಗ್ರಾಮದಲ್ಲಿ ಕಾನೂನು ಸಲಹಾ ಕೇಂದ್ರವನ್ನು ಹಿರಿಯ ಸಿವಿಲ್ ನ್ಯಾಯಾಧೀಶ ಪ್ರಭು ನೀಲಾಚಾರಿ ಬಡಿಗೇರ ಉದ್ಘಾಟಿಸಿದರು. ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನಲ್ಲಿ ಆಲಮಟ್ಟಿ ಕೃಷ್ಣಾ ಜಲಾಶಯಕ್ಕೆ ಮಹಾರಾಷ್ಟ್ರದ ಕೊಯ್ನಾ ಡ್ಯಾಂ ಸೇರಿದಂತೆ ವಿವಿಧ ಡ್ಯಾಂ ಬ್ಯಾರೇಜ್ಗಳಿಂದ 28.746 ಕ್ಯೂಸೆಕ್ ನೀರು ಹರಿದು ಬರುತ್ತಲಿದೆ. ಒಮಾನ್ ವಿದೇಶಾಂಗ ಸಚಿವ ಬದ್ರ್ ಅಲ್ ಬುಸೈದಿ ಟೆಹರಾನ್ನಲ್ಲಿ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಕ್ಚಿ ಅವರನ್ನು ಭೇಟಿಯಾಗಿ ಹರ್ಮುಜ್ ಜಲಸಂಧಿಯ ಮೂಲಕ ಹಡಗು ಸಂಚಾರ ನಿರ್ವಹಿಸುವ ಹಂತ ಹಂತದ ವಿಧಾನವನ್ನು ಚರ್ಚಿಸಿದರು. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚಕ ಸೆನ್ಸೆಕ್ಸ್ 183 ಅಂಕಗಳಷ್ಟು ಇಳಿಕೆಯನ್ನು ಕಂಡಿದ್ದು ದಿನದಾಂತ್ಯಕ್ಕೆ 77,473 ಅಂಕಗಳಷ್ಟು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚಕ ನಿಫ್ಟಿ 127 ಅಂಕಗಳಷ್ಟು ಇಳಿಕೆಯನ್ನು ಕಂಡಿದ್ದು ದಿನದಾಂತ್ಯಕ್ಕೆ 24,208 ಅಂಕಗಳಷ್ಟು ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಇದು ಭಾರತೀಯ ರೂಪಾಯಿ ಮೌಲ್ಯ 95.41 ರೂಪಾಯಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

0: ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗ್, ಶಾಪಿಂಗ್, ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದರ ಎಲ್ಲ ಗುಣ.
3: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ

ಹೌದು, ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 6:48. ಈ ಸಂಜೆಯ ಹೊತ್ತು ನಿಮ್ಮ ಜೊತೆಗೆ ವಿವಿಧ ಭಾರತಿ ದನಿಯಾಗಿ ಇರೋದು ಮಾನಸ.

ಆರಾಮಾಗಿ ಡ್ರೈವ್ ಮಾಡ್ತಾ, ಫಾಸ್ಟಾಗಿ ವಾಕ್ ಮಾಡ್ತಾ, ಆರಾಮಾಗಿ ಕಾಫಿ ಟೀ ಕುಡಿತಾ, ಖುಷಿ ಖುಷಿಯಾಗಿ ಕೆಲಸ ಮಾಡ್ತಾ ವಿವಿಧ ಭಾರತಿ ಕೇಳ್ತಿರುವಂತಹ ಎಲ್ಲ ಕೇಳುಗರಿಗೂ ಕೂಡ ಸೇಫ್ ಡ್ರೈವ್ ಗಾನ ಭಜನಾ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಗಾನ ಭಜನದಲ್ಲಿ ಮಾತಾಡೋಣ, ಭರವಸೆಯೇ ಬದುಕು, ನಿನ್ನೊಳಗೇ ಹುಡುಕು. ಈ ವಿಷಯದ ಕುರಿತಾಗಿ ಕೇಳ್ತಾ ಇರಿ ವಿವಿಧ ಭಾರತಿ, ನಿಮ್ಮ ನಿತ್ಯ ಸಂಗಾತಿ.

ಚಂದದ ಗೀತೆಯನ್ನ ಆಲಿಸಿದ್ರಿ. ಸೋನು ನಿಗಮ ಅವರು ಧ್ವನಿಯಾಗಿದ್ರು. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆಯಲ್ಲಿ ಮಳೆಯಲಿ ಜೊತೆಯಲ್ಲಿ ಚಿತ್ರದ ಗೀತೆ ಅದಾಗಿತ್ತು. ಭರವಸೆಯೇ ಬದುಕು, ಹೌದು, ನಿನ್ನೊಳಗೆ ಅದನ್ನ ಹುಡುಕು, ಈ ವಿಷಯದ ಕುರಿತಾಗಿ ನಾವು ಮಾತಾಡ್ತಾ ಇದ್ವಿ. ಭರವಸೆಯೇ ಬದುಕು ಅಂದ್ರೆ ನಂಬಿಕೆ ಮತ್ತೆ ಆಶಾವಾದನೇ ಜೀವನದ ನಿಜವಾದ ಆಧಾರ ಅಲ್ವಾ? ಭರವಸೆ ಅನ್ನೋದು ಬದುಕಿನ ನವಿರಾದ ದಾರಿ. ಎಷ್ಟು ಕಷ್ಟ ಆದರೂ ಕೂಡ ನಾಳೆ ಒಳ್ಳೆಯದಾಗೇ ಆಗುತ್ತೆ ಅನ್ನುವಂಥ ಆಸೆಯೊಂದಿಗೆ ಮುನ್ನಡೆದ್ರೆ ನಮ್ಮ ಬದುಕು ಸುಂದರವಾಗಿರುತ್ತೆ, ಹಾಗೆ ಸಾರ್ಥಕ ಕೂಡ ಆಗುತ್ತೆ.

ಚೆಲುವಿನ ಚಿಲುಪಿಲಿ ಚಿತ್ರಕ್ಕಾಗಿ ಶ್ರೇಯಾ ಘೋಷಾಲ್ ಹಾಗೂ ಚೇತನ್ ಅವರು ಹಾಡಿದಂತಹ ಗೀತೆ ಮೂಡಿಬಂತು. ಎಸ್ ನಾರಾಯಣ್ ಅವರ ರಚನೆಗೆ ಸಂಗೀತವನ್ನ ಸಂಯೋಜಿಸಿದವರು ಮಿಕ್ಕಿ ಜೆ ಮೇಯರ್. ಇವತ್ತಿನ ಗಾನ ಭಜನದಲ್ಲಿ ಭರವಸೆಯೇ ಬದುಕು, ನಿನ್ನೊಳಗೆ ಹುಡುಕು ಅನ್ನುವಂತಹ ವಿಷಯದ ಕುರಿತಾಗಿ ನಾವು ಮಾತಾಡ್ತಾ ಇದ್ದೇವೆ. ಕುರುಕ್ಷೇತ್ರ ಮುಗ್ದಾದ್ಮೇಲೆ ಧರ್ಮರಾಯ ಇನ್ನೇನೋ ಸಮಸ್ಯೆ ಇಲ್ಲ ಅಂತ ಅಂದ್ಕೊಂಡು ದರ್ಬಾರ್ನಲ್ಲಿ ಆರಾಮಾಗಿ ಕೂತಿರ್ತಾನಂತೆ. ಆಗ ಇಬ್ಬರು ರೈತರು ಬರ್ತಾರಂತೆ. ಅವರಿಬ್ಬರ ನಡುವೆ ಒಂದು ತಗಾದೆ ಇದೆ. ಏನು ಅಂದರೆ, ಒಬ್ಬ ರೈತ ತನ್ನ ಜಮೀನನ್ನು ಇನ್ನೊಬ್ಬನಿಗೆ ಮಾರಿದ್ದಾನೆ. ಅವನು ಖರೀದಿಸಿರೋಂಥವನು ಹೊಲದಲ್ಲಿ ಉಳುಮೆ ಮಾಡಬೇಕಾದ್ರೆ ಅವನಿಗೆ ಕೊಪ್ಪರಿಗೆ ಅಷ್ಟು ಚಿನ್ನದ ನಿಧಿ ದೊರೆಯುತ್ತೆ. ಅವನೇನು ಮಾಡ್ತಾನೆ, ಜಮೀನನ್ನು ಕೊಟ್ಟಂತಹ ರೈತನ ಬಳಿ ಹೋಗಿ ಸೀದಾ ಆ ನಿಧಿಯನ್ನು ತಂದೊಪ್ಪಿಸ್ತಾನೆ. ಆಗ ಈ ಜಮೀನನ್ನು ಮಾರಿದವನಿದ್ನಲ್ಲ, ಅವನು ನಾನು ಈ ಜಮೀನನ್ನು ಮಾರಿದ್ದಾಗಿದೆ, ಹೀಗಾಗಿ ಇದು ನನ್ನ ನಿಧಿ ಅಲ್ಲ ಅಂತ ಸ್ವೀಕರಿಸೋದಕ್ಕೆ ನಿರಾಕರಿಸ್ತಾನೆ. ಅದಕ್ಕೆ ಈ ಕೊಂಡ್ಕೊಂಡಿರೋನೇನು ಹೇಳ್ತಾನೆ, ನಾನು ನಿನ್ನ ಹತ್ರ ಜಮೀನ್ ಮಾತ್ರ ಖರೀದಿಸಿದ್ದೀನಿ, ಅದರಲ್ಲಿ ದೊರೆತಿರೋಂತಹ ನಿಧಿ ನನಗೆ ಸೇರೋವಂಥದ್ದಲ್ಲ ಅಂತ ಅವನು ಹೇಳ್ತಾ ಇರ್ತಾನೆ. ಹೀಗಾಗಿ ಇವರಿಬ್ಬರ ಈ ಒಂದು ಸಮಸ್ಯೆ ಧರ್ಮರಾಯನ ಮುಂದೆ ಬರುತ್ತೆ. ನನಗೆ ಬೇಡ ನನಗೆ ಬೇಡ ಅಂತ ಇವರಿಬ್ಬರ ನಡುವೆ ವಾದ ಶುರು ಆಗ್ತಾ ಇರುತ್ತೆ. ಆ ವಾದನ ಇಲ್ಲಿ ಧರ್ಮರಾಯನ ಹತ್ರ ತಂದಿರ್ತಾರೆ ನ್ಯಾಯಕ್ಕಾಗಿ. ಧರ್ಮರಾಯನ ದರ್ಬಾರಿಗೆ ಬಂದು ನ್ಯಾಯ ತೀರ್ಮಾನಕ್ಕೋಸ್ಕರ ಕಾದಿರ್ತಾರೆ. ಮುಂದೇನಾಯ್ತು ತಿಳ್ಕೊಳ್ಳೋಣ. ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ ಗಾನ ಭಜನಾ ಕಾರ್ಯಕ್ರಮ.

ಗಾನ ಭಜನಾ ಕಾರ್ಯಕ್ರಮದಲ್ಲಿ ನಾವು ಸಾಗ್ತಾ ಇದ್ದೇವೆ. ಪರಮೇಶಿ ಪಾನ್ವಾಲ ಚಿತ್ರದ ಗೀತೆ ಮೂಡಿ ಬಂತು. ಸೋನು ನಿಗಮ್, ಅನುರಾಧ ಭಟ್ ಅವರು ಧ್ವನಿಯಾಗಿದ್ರು. ವಿ ಹರಿಕೃಷ್ಣ ಅವರು ಸಂಗೀತವನ್ನ ಸಂಯೋಜಿಸಿದ್ರು. ನಾವು ಭರವಸೆಯೇ ಬದುಕು, ನಿನ್ನೊಳಗೆ ಹುಡುಕು ಈ ವಿಷಯದ ಕುರಿತಾಗಿ ಮಾತಾಡ್ತಾ ಧರ್ಮರಾಯನ ಒಂದು ಕಥೆಯನ್ನ ಹೇಳ್ತಾ ಇದ್ದೆ. ಧರ್ಮರಾಯ ಒಂದು ರಾಜ್ಯ

ಅಪಹರಣ ಮಾಡುವಂತ ಸಂದರ್ಭದಲ್ಲಿ ರೈತರಿಬ್ರು ಜಗಳ ಆಡ್ಕೊಂಡು ಧರ್ಮರಾಯನ ಹತ್ರ ನ್ಯಾಯಕ್ಕೋಸ್ಕರ ಬರ್ತಾರೆ. ಏನಪ್ಪ ಜಗಳ ಅಂತ ಹೇಳಿದ್ರೆ, ಬಂದು ಭೂಮಿಯನ್ನ ಒಬ್ಬ ರೈತ ಇನ್ನೊಬ್ಬ ರೈತನಿಗೆ ಮಾರಿರ್ತಾನೆ. ಆ ಭೂಮಿಯಲ್ಲಿ ಒಂದು ನಿಧಿ ಸಿಗತ್ತೆ. ಕೊಂಡ್ಕೊಂಡ ರೈತ ನನಗ್ ಬೇಡ ನೀನೇ ಇಟ್ಕೋ ಅಂತ ಅವನು, ಮಾರಿದಂತ ರೈತ ನನಗೂ ಬೇಡ ನೀನೇ ಇಟ್ಕೋ ಅಂತ ಇವನು. ಇವರ ಈ ಒಂದು ಸಮಸ್ಯೆಗೆ ನ್ಯಾಯ ತೀರ್ಮಾನ ಮಾಡಬೇಕು ಧರ್ಮರಾಯ. ಧರ್ಮರಾಯಂಗೆ ಒಂದು ರೀತಿ ಈ ಥರದ ಪ್ರಜೆಗಳು ಅಂದರೆ ಏನೂ ಕಷ್ಟ ಇಲ್ಲದೇ ಬಂದಂತಹ ಸಂಪತ್ತು ನಮಗೆ ಬೇಡ ಅಂತ ನಿರಾಕರಿಸುವಂತಹ ಪ್ರಜೆಗಳು ತನ್ನ ದೇಶದಲ್ಲಿರುವಂಥದ್ದು, ತನ್ನ ರಾಜ್ಯದಲ್ಲಿರುವಂಥದ್ದು ಒಂಥರ ತುಂಬಾ ಹೆಮ್ಮೆ ಅಂತ ಅನಿಸ್ಬಿಡುತ್ತೆ. ಹಾಗಂತ ಹೀಗ್ಬಿಟ್ಟು ಅವನು ಸುಮ್ಮನೆ ಇರೋ ಹಾಗಿಲ್ಲ. ಇಬ್ಬರಿಗೂ ಒಂದು ಒಳ್ಳೆಯ ನ್ಯಾಯನ ಒದಗಿಸ್ಬೇಕು ಅಂದರೆ ಇಬ್ಬರಿಗೂ ಅದು ಸರಿ ಅನ್ನಿಸ್ಬೇಕು, ಆ ಥರದ ನ್ಯಾಯ ಕೊಡಬೇಕು. ಯಾಕಂದರೆ ಧರ್ಮರಾಯ ನೀಡುವಂಥ ನ್ಯಾಯದಲ್ಲಿ ಏನೂ ದೋಷ ಇರಬಾರ್ದು, ಅದು ಎಲ್ರಿಗೂ ಮಾದರಿಯಾಗಿರಬೇಕು ಅಂತ ಯೋಚಿಸ್ತಾನೆ. ಅದಕ್ಕೆ ಅವನು ಸ್ವಲ್ಪ ತುಂಬ ಯೋಚನೆ ಮಾಡಿ ನಾನು ನ್ಯಾಯ ತೀರ್ಮಾನ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾನೆ, ನಾಳೆ ಬನ್ನಿ ನ್ಯಾಯಕ್ಕೆ, ನಾಳೆ ಬನ್ನಿ ಅಂತ ಹೇಳ್ತಾನೆ. ಅದಾದಮೇಲೆ ಒಂದು ವಿಷಯ ನಡೆಯುತ್ತೆ. ಏನಂದರೆ ಪಕ್ಕದಲ್ಲೇ ಕುಳಿತಂತಹ ಭೀಮ ತಕ್ಷಣ ನಕ್ಬಿಡ್ತಾನೆ, ಜೋರಾಗಿ ನಕ್ಬಿಡ್ತಾನೆ. ಧರ್ಮರಾಯ ನಕ್ಕಿದ್ದು ಯಾಕೆ ಅಂತ ಕೇಳ್ತಾನೆ. ಅದಕ್ಕೆ ಭೀಮನ ಉತ್ತರ ಏನು ಅಂತಂದರೆ ಮುಂದಿನ ಗೀತೆಯ ನಂತರ ಅದನ್ನು ಹೇಳ್ತೇನೆ.

ರೋಮಿಯೋ ಚಿತ್ರದ ಗೀತೆ ಮೂಡಿ ಬಂತು. ಪ್ರಿಯಾ ಹಿಮೇಶ್ ಅವರು ಹಾಡಿದ್ರು. ನಾಗೇಂದ್ರ ಪ್ರಸಾದ್ ಅವರ ರಚನೆಗೆ ಅರ್ಜಂಜನ್ಯ ಸಂಗೀತವನ್ನು ಸಂಯೋಜಿಸಿದ್ರು. ಧರ್ಮರಾಯ ರೈತರಿಗೆ ನಾಳೆ ಬನ್ನಿ ಅಂತ ಹೇಳ್ತಾನೆ. ಆಗ ಭೀಮ ನಕ್ಬಿಡ್ತಾನೆ. ಧರ್ಮರಾಯ ಯಾಕಪ್ಪ ನಕ್ಕಿದ್ದು ಅಂತ ಕೇಳಿದಾಗ ಭೀಮ ಹೇಳ್ತಾನೆ, ಆ ರೈತರಿಗೆ ನಾಳೆ ಬರೋದಕ್ಕೆ ಹೇಳ್ತಿದೆಯಲ್ಲ, ನಾಳೆ ನಾವೆಲ್ಲ ಬದುಕಿರೋಂಥ ಭರವಸೆ ಆದರೂ ಏನು ಅಂತ ಕೇಳ್ತಾನೆ ಭೀಮ. ಭೀಮನ ಪ್ರಶ್ನೆ ನಿಜವೇ ಹೌದು ಅಲ್ವಾ? ನಾವು ಭೂಮಿಯಲ್ಲಿ ಹುಟ್ಟಿರೋ ಅಂತಹ ಎಲ್ಲರೂ ಕೂಡ ಒಂದು ಈ ಕ್ಷಣವನ್ನಷ್ಟೇ ನಮ್ಮದು ಅಂತ ಬದುಕ್ಬೋದು, ಹೊರತು ನಾಳೆಯನ್ನು ಬದುಕೋದಕ್ಕೆ ಆಗಲ್ಲ. ಆದರೆ ಭೂಮಿಯಲ್ಲಿ ಹುಟ್ಟಿರುವಂಥ ಎಲ್ಲರೂ ನಾಳೆಗಳ ಭರವಸೆಯಲ್ಲಿಯೇ ಬದುಕಿನ ಒಂದು ಚೈತನ್ಯವನ್ನು ಕಂಡುಕೊಳ್ಬೇಕಾಗತ್ತೆ. ನಾಳೆ ಅಂದರೆ ಅದು ಬರೀ ನಾಳೆನ ಬೆಳಗು ಅಥವಾ ರಾತ್ರಿ ಅಂತ ಅಲ್ಲ, ನಾವು ರೂಪಿಸ್ಕೊಂಡಿರುವಂಥ ಅನೇಕ ಯೋಜನೆಗಳಿರುತ್ತೆ, ಕನಸುಗಳಿರುತ್ತೆ, ಲೆಕ್ಕಾಚಾರಗಳಿರುತ್ತೆ, ಅದನ್ನೆಲ್ಲ ಸಾಧಿಸೋದಕ್ಕೆ ಅಗತ್ಯವಾಗಿರುವಂತಹ ಭರವಸೆ ಕೂಡ ಇರುತ್ತೆ, ಅದೇ ನಾಳೆ. ಹೀಗಾಗಿ ಭರವಸೆ ಇಲ್ಲದೆ ಹೋದರೆ ಬದುಕಿಗೆ ಅರ್ಥನೇ ಇರಲ್ಲ ಅಂತ ಹೇಳ್ಬೋದು ಅಲ್ವಾ? ಹಾಗಾಗಿ ಭರವಸೆಯೇ ಬದುಕು, ಅದನ್ನು ನಮ್ಮೊಳಗೆ ಹುಡುಕೊಳ್ಬೇಕು

ಮತ್ತೆ ಮುಂಗಾರು ಚಿತ್ರದ ಗೀತೆಯನ್ನ ಕೇಳಿದ್ರಿ, ಶ್ರೇಯಾ ಘೋಷಾಲ್ ಕಾರ್ತಿಕ್ ಹಾಡಿದ್ರು. ಭರವಸೆ ಇಲ್ಲದೆ ಇದ್ರೆ ಬದುಕಿಗೆ ಅರ್ಥನೇ ಇರೋದಿಲ್ಲ ಅಲ್ವಾ? ಪ್ರಕೃತಿಯಲ್ಲಿ ಏನೆಲ್ಲ ನಡೆಯುತ್ತಲ್ಲ ಅದೆಲ್ಲ ನಮ್ಮ ಬದುಕುವ ಚೈತನ್ಯವನ್ನ ದುಪ್ಪಟ್ಟು ಮಾಡುತ್ತೆ. ಸದಾ ಬೆಳಗುವಂತಹ ಸೂರ್ಯ ಭೂಮಿಗೆ ಸಮೃದ್ಧಿಯನ್ನ ಸೌಂದರ್ಯವನ್ನ ಸುರಿತಾನೆ. ರೈತರು ಮುಗಿಲತ್ತ ನೋಡಿ ಮಳೆ ಬರುತ್ತೆ ಅಂತ ಅನ್ಕೊಂಡು ಭೂಮಿಗೆ ಒಂದು ಬಿತ್ತೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾರೆ. ಮತ್ತೆ ರಾತ್ರಿ ಮಲಗುವಾಗ್ಲೇ ಬೆಳಗಾಗುತ್ತೆ, ಬೇಗ ಎದ್ದೇಳ್ಬೇಕು, ಎದ್ದ ತಕ್ಷಣ ಏನೇನು ಮಾಡಬೇಕು ಅಂತೆಲ್ಲ ಯೋಚನೆಯನ್ನು ಮಾಡ್ಕೋತೀವಿ. ಅಷ್ಟೇ ಅಲ್ಲ, ಅಲಾರಂ ಕೂಡ ಇಡ್ತೀವಿ. ಇದೆಲ್ಲ ನಡೆಯೋದು ಗಟ್ಟಿಯಾದ ಭರವಸೆಯಿಂದನೇ. ನಿಜವಾದ ಅರ್ಥದಲ್ಲಿ ಭರವಸೆಯೇ ಬಾಳಿನ ಬೆಳಕು. ಅದಕ್ಕೇ ಧರ್ಮರಾಯ ಅಂತಹ ಭರವಸೆಯಿಂದನೇ ನ್ಯಾಯಧಾನದ ನಿರೀಕ್ಷೆಯಲ್ಲಿದ್ದಂತಹ ರೈತರಿಗೆ ನಾಳೆ ಬನ್ನಿ ಅಂತ ಹೇಳೋದು.

ಚೆಲುವೆಯೇ ನಿನ್ನ ನೋಡಲು ಚಿತ್ರದ ಗೀತೆ ಕೇಳಿದ್ರಿ. ಸೋನು ನಿಗಮ್, ಸುನೀತಾ ಗೋಪರಾಜ್ ಅವರು ಹಾಡಿದ್ರು. ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯಕ್ಕೆ ಹರಿಕೃಷ್ಣ ಅವರು ಸಂಗೀತವನ್ನು ಸಂಯೋಜಿಸಿದರು. ಸಮಯ ಏನೇನು 6:40 ಆಗ್ತಾ ಇದೆ. 6:40ಕ್ಕೆ ಸರಿಯಾಗಿ ಪ್ರದೇಶ ಸಮಾಚಾರವನ್ನು ಕೇಳ್ತೀರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ರಾಜ್ಯದಲ್ಲಿ ಆಹಾರ ಸುರಕ್ಷತೆ ಕುರಿತಂತೆ ಶೀಘ್ರವೇ ಮಾರ್ಗಸೂಚಿ ಬಿಡುಗಡೆ, ಆರೋಗ್ಯ ಸಚಿವ ಯುಟಿ ಖಾದರ್. ರಾಷ್ಟೀಯ ಕ್ರೀಡಾ ದಿನಾಚರಣೆ ಹಿನ್ನೆಲೆ ರಾಜ್ಯದ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳೊಂದಿಗೆ ನಾಳೆ ಪ್ರಧಾನಿ ಸಂವಾದ. ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿ ಕುರಿತಂತೆ ಮೇಲ್ಮನೆ ಸದಸ್ಯರೊಂದಿಗೆ ಮುಖ್ಯಮಂತ್ರಿ ಚರ್ಚೆ. ಹಾಗೂ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ನೀಡುವವರೆಗೂ ಬಿಜೆಪಿ ಹೋರಾಟ, ಸರ್ಕಾರಕ್ಕೆ ಬಿವೈ ವಿಜಯೇಂದ್ರ ಎಚ್ಚರಿಕೆ. ರಾಜ್ಯದಲ್ಲಿ ಆಹಾರ ಸುರಕ್ಷತೆ ಕುರಿತಂತೆ ಶೀಘ್ರದಲ್ಲೇ ಸರ್ಕಾರ ಮಾರ್ಗಸೂಚಿಗಳನ್ನು ಹೊರಡಿಸಲಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಂಗಳೂರಿನ ಬೌರಿಂಗ್ ಕ್ಲಬ್, ಸೆಂಚುರಿ ಕ್ಲಬ್, ಕೆಎಸ್ಸಿಎ ಕ್ಲಬ್ ಸೇರಿದಂತೆ 8 ಪ್ರಮುಖ ಕ್ಲಬ್ಗಳಲ್ಲಿ ಆಹಾರ ಸುರಕ್ಷತಾ ತಪಾಸಣೆ ನಡೆಸಲಾಗಿದ್ದು, ನೈರ್ಮಲ್ಯವಿಲ್ಲದ ಕ್ಲಬ್ಗಳಿಗೆ ನೋಟಿಸ್ ನೀಡಲಾಗಿದೆ ಎಂದು ಹೇಳಿದ್ದಾರೆ. ತಪಾಸಣೆಯ ಸಮಯದಲ್ಲಿ ಅಧಿಕಾರಿಗಳು ಕುಡಿಯುವ ನೀರು ಮತ್ತು ಅಡಿಗೆ ಎಣ್ಣೆಯ ಮಾದರಿಗಳನ್ನು ಸಂಗ್ರಹಿಸಿದ್ದು, ಈ ಮಾದರಿಗಳನ್ನು ವಿಶ್ಲೇಷಣೆಗಾಗಿ ಸರ್ಕಾರಿ ಆಹಾರ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ ಎಂದು ತಿಳಿಸಿದ್ದಾರೆ. ರಾಷ್ಟೀಯ ಕ್ರೀಡಾ ದಿನಾಚರಣೆ 2026 ಅಂಗವಾಗಿ ಮೇರಾ ಯುವ ಭಾರತ್ ಆಯೋಜಿಸಿರುವ ಖೇಲೋ ಇಂಡಿಯಾ ಸಂವಾದ ಕಾರ್ಯಕ್ರಮವನ್ನುದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ವರ್ಚುವಲ್ ಮೂಲಕ ಭಾಷಣ ಮಾಡಲಿದ್ದಾರೆ. ರಾಜ್ಯದ ಬಳ್ಳಾರಿ, ಮಂಗಳೂರು, ಮೈಸೂರು, ಬೆಂಗಳೂರು ನಗರ, ದಕ್ಷಿಣ ಕನ್ನಡ, ಧಾರವಾಡ, ಚಿತ್ರದುರ್ಗ, ರಾಮನಗರ, ವಿಜಯಪುರ, ರಾಯಚೂರು, ಹಾಸನ, ಚಿಕ್ಕಮಗಳೂರು, ಕಲಬುರಗಿ, ಬೆಳಗಾವಿ, ಗದಗ ಮತ್ತು ಉಡುಪಿ ಜಿಲ್ಲೆಯ 2 ಕಾಲೇಜುಗಳ ವಿದ್ಯಾರ್ಥಿಗಳೊಂದಿಗೆ ಪ್ರಧಾನಿ ಸಂವಾದ ನಡೆಸಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಇಂದು ರಾಜ್ಯದ ಎಲ್ಲಾ ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿ ಕುರಿತಂತೆ ವಿಧಾನ ಪರಿಷತ್ ಸದಸ್ಯರೊಂದಿಗೆ ಸಭೆ ನಡೆಯಿತು. ಸಭೆಯಲ್ಲಿ ಹಲವು ಮಹತ್ವದ ವಿಷಯಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ವಿಧಾನ ಪರಿಷತ್ ಉಪಸಭಾಪತಿ ಉಮಾಶ್ರೀ, ಸಚಿವ ಜಮೀರ್ ಅಹಮದ್ ಖಾನ್, ಪರಿಷತ್ ಸದಸ್ಯರಾದ ಪುಟ್ಟಣ್ಣ, ಚನ್ನರಾಜ ಹಟ್ಟಿಹುಳಿ, ಗೋವಿಂದರಾಜು ಸೇರಿದಂತೆ ಹಲವರು ಸಭೆಯಲ್ಲಿ ಉಪಸ್ಥಿತರಿದ್ದರು. ಸಚಿವ ಬಿ ನಾಗೇಂದ್ರ ರಾಜೀನಾಮೆ ವಿಚಾರ ಇಟ್ಟುಕೊಂಡು ಬಿಜೆಪಿ ಸದನದ ಸಮಯ ಹಾಳು ಮಾಡಿದ್ದು ಖಂಡನಾರ್ಹ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಭಿ ಖಂಡ್ರೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬರ, ನಿರುದ್ಯೋಗ ಸೇರಿ

0: ಸೇರಿದಂತೆ ಅನೇಕ ವಿಚಾರಗಳ ಕುರಿತು ಬಿಜೆಪಿ ಸದನದಲ್ಲಿ ಚರ್ಚೆ ನಡೆಸಬೇಕಿತ್ತು. ನಾಗೇಂದ್ರ ವಿಚಾರ ಕುರಿತಂತೆಯೂ ಸರ್ಕಾರ ಚರ್ಚೆ ನಡೆಸಲು ಸಿದ್ದವಿದ್ದರೂ ಬಿಜೆಪಿ ಅವಕಾಶ ನೀಡಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಮೂಲಕ ಮಾತ್ರ ದೇಶದ ಪ್ರಗತಿ ಸಾಧ್ಯ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಖಾಸಗಿ ಸುದ್ದಿಸಂಸ್ಥೆಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿದ ಅವರು, ಇನ್ನೆರಡು ದಿನಗಳಲ್ಲಿ ಸಂಪುಟದಲ್ಲಿ ಮಹಿಳೆಯರಿಗೆ ಸ್ಥಾನ ನೀಡುವುದು ಕಾಂಗ್ರೆಸ್ ಸರ್ಕಾರದ ಬದ್ದತೆ ಎಂದು ತಿಳಿಸಿದ್ದಾರೆ. ಮಹಾರಾಷ್ಟ್ರ ಗುಜರಾತ್ಗೆ ಹೋಲಿಕೆ ಮಾಡಿದರೆ ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತದ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ತಾರತಮ್ಯ ಮಾಡುತ್ತಿದೆ ಎಂದು ಆರೋಪಿಸಿದ್ದಾರೆ. ಕ್ಷೇತ್ರ ಮರುವಿಂಗಡಣೆ ವಿಚಾರದಲ್ಲಿ ಕೇಂದ್ರದ ತೀರ್ಮಾನವನ್ನು ಒಪ್ಪಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ಬೆಂಗಳೂರು ಮೂಲಸೌಕರ್ಯ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಸಂಚಾರ ದಟ್ಟಣೆ ವಿಚಾರದಲ್ಲಿ ಈಗಿರುವ ರಸ್ತೆಗಳಿಂದ ವಾಹನ ದಟ್ಟಣೆಯನ್ನು ನಿಭಾಯಿಸಲು ಆಗುತ್ತಿಲ್ಲ ಎಂದು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿರುವ ಉದ್ಯಾನವನಗಳ ಶೇಕಡ 5% ಪ್ರದೇಶವನ್ನು ಸಾರ್ವಜನಿಕ ಉದ್ದೇಶಕ್ಕೆ ಬಳಸಲಾಗುವುದು ಎಂದು ಸಮರ್ಥಿಸಿಕೊಂಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ಬರ ಪರಿಸ್ಥಿತಿಯ ಸಮಗ್ರ ಅವಲೋಕನ ನಡೆಯುತ್ತಿದೆ ಎಂದು ಕಂದಾಯ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದ್ದು ರೈತರಿಗೆ ಬೆಳೆ ನಷ್ಟವಾಗಿದೆ. ಆದರೆ ವಿರೋಧ ಪಕ್ಷದವರು ಸದನದಲ್ಲಿ ಚರ್ಚೆ ಮಾಡಿ ಸಲಹೆಗಳನ್ನು ನೀಡುವ ಬದಲು ರಾಜಕೀಯ ಮಾಡಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡುವ ವೇಳೆ ಪರಮೇಶ್ವರ್ ಅವರನ್ನು ಉಪಮುಖ್ಯಮಂತ್ರಿಯನ್ನಾಗಿ ಮಾಡಿ ಎಂದು ಹೈಕಮಾಂಡ್ ಅನ್ನು ಒತ್ತಾಯಿಸಿರುವುದು ನಿಜ ಎಂದು ತಿಳಿಸಿದ್ದಾರೆ. ಸಂಪುಟ ಪುನರ್ ರಚನೆ ಕೇವಲ ಊಹಾಪೋಹ ಎಂದು ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ದೊಡ್ಡ ದೊಡ್ಡ ತಿಮಿಂಗಿಲಗಳ ಕೈವಾಡವಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿಯ ಪ್ರತಿಭಟನೆಗಳು ಮತ್ತು ಎಚ್ಚರಿಕೆಗಳನ್ನು ಹಗುರವಾಗಿ ಪರಿಗಣಿಸದಂತೆ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ನಾಗೇಂದ್ರ ನಿರಪರಾಧಿ ಎಂದು ಸಾಬೀತಾದರೆ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡುವಂತೆ ಸವಾಲು ಹಾಕಿದ್ದಾರೆ. ಜಾರಿ ನಿರ್ದೇಶನಾಲಯದ ಆರೋಪ ಪಟ್ಟಿಯಲ್ಲಿ ನಾಗೇಂದ್ರ ಅವರ ಹೆಸರಿದೆ ಎಂದು ತಿಳಿಸಿದ್ದಾರೆ. ನಾಗೇಂದ್ರ ರಾಜೀನಾಮೆ ನೀಡುವವರೆಗೂ ಬಿಜೆಪಿಯ ಹೋರಾಟ ಮುಂದುವರಿಯಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಮದ್ದೂರು ವನ್ಯಜೀವಿ ವಲಯ ವ್ಯಾಪ್ತಿಯ ಚೆಂಡುಮಲ್ಲಿಗೆ ಜಮೀನಿನಲ್ಲಿ ಬೀಡು ಬಿಟ್ಟಿದ್ದ ಹುಲಿಯನ್ನು ಅರಣ್ಯ ಇಲಾಖೆ ಸೆರೆ ಹಿಡಿದಿದೆ. ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ ವೇಳೆ ಹುಲಿ ಕಾಣಿಸಿಕೊಂಡ ಮಾಹಿತಿ ಮೇರೆಗೆ ಅರಣ್ಯಾಧಿಕಾರಿಗಳು ಕಾರ್ಯಾಚರಣೆ ನಡೆಸಿ ಹುಲಿ ಸೆರೆ ಹಿಡಿದಿದ್ದಾರೆ. ಸೆರೆ ಸಿಕ್ಕ ಹುಲಿ ಹೆಣ್ಣಾಗಿದ್ದು 10-12 ವರ್ಷದ್ದಿರಬಹುದು ಎಂದು ಅಂದಾಜಿಸಲಾಗಿದೆ. ಸೆರೆ ಸಿಕ್ಕ ಹುಲಿಯನ್ನು ಮೈಸೂರಿನ ಕೂರ್ಗಳ್ಳಿ ಪುನರ್ವಸತಿ ಕೇಂದ್ರಕ್ಕೆ ರವಾನೆ ಮಾಡಲಾಗಿದೆ ಎಂದು ಮದ್ದೂರು ವಲಯ ಅರಣ್ಯಾಧಿಕಾರಿ ಮಾಹಿತಿ ನೀಡಿದ್ದಾರೆ. ರಾಜ್ಯದ ಹಲವೆಡೆ ಇಂದು ಮುಸ್ಲಿಂ ಬಾಂಧವರ ಪವಿತ್ರ ಈದ್ ಮಿಲಾದ್ ಅನ್ನು ಶ್ರದ್ದಾಭಕ್ತಿ ಸಡಗರಗಳಿಂದ ಆಚರಿಸಲಾಗುತ್ತಿದೆ. ಈದ್ ಮಿಲಾದ್ ಹಬ್ಬವನ್ನು ಗದಗ ಜಿಲ್ಲಾದ್ಯಂತ ಮುಸ್ಲಿಂ ಬಾಂಧವರು ಸಡಗರ ಸಂಭ್ರಮದಿಂದ ಆಚರಿಸಿದರು. ವಿಜಯಪುರ ಜಿಲ್ಲೆಯಾದ್ಯಂತ ಈದ್ ಮಿಲಾದ್ ಹಬ್ಬವನ್ನು ಮುಸ್ಲಿಂ ಬಾಂಧವರು ವಿಶೇಷ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಆಚರಿಸಿದರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈದ್ ಮಿಲಾದ್ ಹಬ್ಬವನ್ನು ಆಚರಿಸಲಾಯಿತು. ಕಾರವಾರ, ಶಿರಸಿ ಹಾಗೂ ಭಟ್ಕಳ ಸೇರಿದಂತೆ ಹಲವೆಡೆಗಳಲ್ಲಿ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಬೃಹತ್ ಮೆರವಣಿಗೆ ನಡೆಸಲಾಯಿತು. ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಈದ್ ಮಿಲಾದ್ ಉನ್ ನಬಿ ಹಬ್ಬವನ್ನು ಮುಸ್ಲಿಂ ಬಾಂಧವರು ಶ್ರದ್ದಾ ಮತ್ತು ಭಕ್ತಿಪೂರ್ವಕವಾಗಿ ಆಚರಿಸಿದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿದ ರಾಜ್ಯ ವಕೀಲರ ಪರಿಷತ್ತಿನ ಸದಸ್ಯರು ಇಂದು ವಿವಿಧ ವಿಷಯಗಳ ಕುರಿತು ಚರ್ಚೆ ನಡೆಸಿದರು. ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಆಲಮಟ್ಟಿ ಕೃಷ್ಣ ಜಲಾಶಯಕ್ಕೆ ಮಹಾರಾಷ್ಟದ ಕೊಯ್ನಾ ಅಣೆಕಟ್ಟು ಸೇರಿದಂತೆ ವಿವಿಧ ಬ್ಯಾರೇಜ್ಗಳಿಂದ 28,746 ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ. ಈ ಹಿನ್ನೆಲೆಯಲ್ಲಿ ಜಲಾಶಯದಿಂದ 22,658 ಕ್ಯೂಸೆಕ್ ನೀರನ್ನು ಯಾದಗಿರಿ ಜಿಲ್ಲೆಯ ನಾರಾಯಣಪುರ ಜಲಾಶಯಕ್ಕೆ ಹರಿಬಿಡಲಾಗುತ್ತಿದೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ ಹಾವೇರಿ ಜಿಲ್ಲೆ 91.38% ಸಾಧನೆ ಮಾಡುವ ಮೂಲಕ ರಾಜ್ಯದಲ್ಲಿ ಎರಡನೇ ಸ್ಥಾನದಲ್ಲಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮ್ಮನವರ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಪೆತ್ತಾಂಡಹಳ್ಳಿ ಗ್ರಾಮದಲ್ಲಿ ಕಾನೂನು ಸಲಹಾ ಕೇಂದ್ರವನ್ನು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶ ಪ್ರಭು ನೀಲಾಚಾರಿ ಬಡಿಗೇರ ಉದ್ಘಾಟಿಸಿದರು. ವಿಜಯಪುರ ನಗರ ವ್ಯಾಪ್ತಿಯಲ್ಲಿ ಅಗತ್ಯಕ್ಕೆ ತಕ್ಕಂತೆ ಗಣೇಶ ಮೂರ್ತಿಗಳ ವಿಸರ್ಜನೆಗಾಗಿ ಶಾಶ್ವತ ಹೊಂಡ ನಿರ್ಮಿಸಲು ಸೂಕ್ತ ಜಾಗ ಗುರುತಿಸಿ ಸ್ಥಳ ವೀಕ್ಷಣೆ ನಡೆಸಿ ಅಂತಿಮ ತೀರ್ಮಾನ ಕೈಗೊಳ್ಳಲು ಜಿಲ್ಲಾಧಿಕಾರಿ ಡಾಕ್ಟರ್ ಆನಂದ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ದೌರ್ಜನ್ಯ ತಡೆ ಅಧಿನಿಯಮದಡಿಯಲ್ಲಿ ದಾಖಲಾದ ಪ್ರಮುಖ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಸಮರ್ಥವಾಗಿ ವಾದ ಮಂಡಿಸಲು ನುರಿತ ಹಾಗೂ ಅನುಭವಿ ನ್ಯಾಯವಾದಿಗಳನ್ನು ವಿಶೇಷ ಸಾರ್ವಜನಿಕ ಅಭಿಯೋಜಕರನ್ನಾಗಿ ನಿಯಮಾನುಸಾರ ನೇಮಕ ಮಾಡಿಕೊಳ್ಳಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತ ಅಭ್ಯರ್ಥಿಗಳು ತಮ್ಮ ಸ್ವವಿವರವುಳ್ಳ ಅರ್ಜಿ ಹಾಗೂ ಇತರೆ ವಿವರಗಳನ್ನೊಳಗೊಂಡ ದಾಖಲಾತಿಗಳೊಂದಿಗೆ ಸೆಪ್ಟೆಂಬರ್ 7 ಒಳಗಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ ಎಂದು ಇಲಾಖೆಯ ಕಚೇರಿ ಪ್ರಕಟಣೆ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಆಹಾರ ಸುರಕ್ಷತೆ ಕುರಿತಂತೆ ಶೀಘ್ರವೇ ಮಾರ್ಗಸೂಚಿ ಬಿಡುಗಡೆ, ಆರೋಗ್ಯ ಸಚಿವ ಯುಟಿ ಖಾದರ್. ರಾಷ್ಟೀಯ ಕ್ರೀಡಾ ದಿನಾಚರಣೆ ಹಿನ್ನೆಲೆ ರಾಜ್ಯದ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳೊಂದಿಗೆ ನಾಳೆ ಪ್ರಧಾನಿ ಸಂವಾದ. ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿ ಕುರಿತಂತೆ ಮೇಲ್ಮನೆ ಸದಸ್ಯರೊಂದಿಗೆ ಮುಖ್ಯಮಂತ್ರಿ ಚರ್ಚೆ ಹಾಗೂ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ನೀಡುವವರಿಗೆ ಬಿಜೆಪಿ ಹೋರಾಟ, ಸರ್ಕಾರಕ್ಕೆ ಬಿವೈ ವಿಜಯೇಂದ್ರ ಎಚ್ಚರಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35 ಕ್ಕೆ.

0: ಟಿಕೆಟ್. ಜಾಜಿ ಮಲ್ಲಿಗೆ ಚಿತ್ರದ ಗೀತೆ ಮೂಡಿ ಬಂತು. ಉದಿತ್ ನಾರಾಯಣ್ ಹಾಗೂ ಮಾಲತಿ ಹಾಡಿದ್ರು. ಶ್ಯಾಮ್ ಅವರ ರಚನೆಗೆ ಸಾಧು ಕೋಕಿಲ ಸಂಗೀತವನ್ನ ಸಂಯೋಜಿಸಿದ್ರು. ಸಮಯ ಆಗ್ತಾ ಇದೆ 6:55. ಕೇಳಿ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ.
2: ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕನ್ನಡದ ಖ್ಯಾತ ಸಾಹಿತಿ ದೇವುಡು ನರಸಿಂಹಶಾಸ್ತ್ರಿಗಳು. ಮಹಾಕ್ಷತ್ರಿಯ ಕಾದಂಬರಿ ವಿಶಿಷ್ಟ ಜಿಜ್ಞಾಸೆ ಉಳ್ಳದ್ದು. 5ನೇ ವಯಸ್ಸಿಗೆ ಅಮರಕೋಶ ಪೂರ್ತಿ ಹೇಳ್ತಾ ಇದ್ರಂತೆ ದೇವುಡು. ಆಗಲೇ ಅವರು ರಘುವಂಶ ಓದಿದ್ರು. ಸಂಸ್ಕೃತ, ತರ್ಕ, ದರ್ಶನ ಈ ಎಲ್ಲ ವಿಚಾರಗಳಲ್ಲಿ ಪಾರಂಗತರು. ಅವರು ತತ್ವಜ್ಞಾನಿ ಯಾರು, ಜಿಜ್ಞಾಸೆ ಅಂದ್ರೆ ಏನು ಅಂತ ಹೇಳಿದ್ದಾರೆ ಕೇಳೋಣ. ದೇವುಡು ನರಸಿಂಹ ಶಾಸ್ತ್ರಿಗಳ ಧ್ವನಿ.
3: ಅಣುವನ್ನು ಒಡೆದರೆ ಆ ಅಲ್ತಾನೆ ಕಾಣುವುದೇನು? ಒಂದು ಸಣ್ಣ ಗರ್ಭ, ಅದರ ಸುತ್ತಲೂ ಹಾರಾಡುತ್ತಿರುವ ಕಣಗಳು. ಅವನ್ನು ಒಡೆದರೆ ಬರೀ ತರಂಗಗಳು. ನೀವು ಕುಳಿತಿರುವ ಕುರ್ಚಿಯಾಗಲಿ, ನೀವು ನೀರನ್ನು ತುಂಬಿಕೊಂಡು ಹಿಡಿದಿರುವ ಪಾತ್ರೆಯಾಗಲಿ, ಎರಡೂ ತರಂಗಗಳಿಂದಲೇ ಆದವು. ಆ ತರಂಗವನ್ನು ಹುಟ್ಟಿಸುವ ಶಕ್ತಿಯನ್ನು ನಾವು ಒಂದು ವಿಧವಾದ ಎಲೆಕ್ಟ್ರಿಸಿಟಿ, ವಿದ್ಯುತ್ತು ಅನ್ನೋಣ. ಒಟ್ಟಿನಲ್ಲಿ ಈ ಪ್ರಪಂಚವೆಲ್ಲವೂ ವಿದ್ಯುತ್ತಿನಿಂದ ಆದುದು. ಆ ವಿದ್ಯುತ್ ಒಂದು ಶಕ್ತಿ, ಚಲನವೇ ಪ್ರಧಾನವಾಗಿ ಉಳ್ಳುದು. ಅದು ತನ್ನ ಚಲನ ಬಲದಿಂದಲೇ ದೇಶವನ್ನು, ಕಾಲವನ್ನು ಮಾಡಿಕೊಳ್ಳುವುದು. ಅದರಿಂದಲೇ ಆ ದೇಶಕಾಲಗಳಿಂದಲೇ ತನ್ನ ಸ್ವರೂಪವನ್ನು ತೋರಿಸಿಕೊಳ್ಳುವುದು. ನದಿ ಎಂದರೇನು? ಪ್ರವಾಹ. ಅದು ಪ್ರವಾಹವಾಗಿ ಹೊರಟು ಕೂಡಲೇ ಎರಡು ದಡಗಳು ಹುಟ್ಟಿದವು. ಹಾಗೆ ಮಿಕ್ಕವರೆಲ್ಲರೂ ಪ್ರಕೃತಿಯ ಪ್ರವಾಹಕ್ಕೆ ಸಿಕ್ಕಿ ಕೊಚ್ಚಿ ಹೋಗುತ್ತಿದ್ದರೆ, ಯಾವನೋ ಒಬ್ಬೊಬ್ಬನೂ ಆ ಪ್ರಕೃತಿ ಪ್ರವಾಹವನ್ನು ನಿರೋಧಿಸಿ ವಿರೋಧಿಸಿ ಇದು ಏಕೆ ಎನ್ನುವನು. ಎಲ್ಲರೂ ಬೆಂಗಳೂರು, ಇದು ಬೆಂಗಳೂರು ಎಂದುಕೊಂಡು ಹೋಗುತ್ತಿದ್ದರೆ ಇದಕ್ಕೆ ಈ ಹೆಸರೇಕೆ ಎಂದು ಮುಂತಾಗಿ ಕೇಳುವವನಂತೆ ಅವನು. ಹಾಗೆ ಎಲ್ಲರಂತೆ ಕರಚರಣಾದಿಗಳಿಂದ ಕೂಡಿದ್ದರೂ ಪ್ರಕೃತಿ ವಿಲಕ್ಷಣವಾಗಿ ಎಚ್ಚರಿಕೆ ಮಾತು ಗಮನಿಸಿ, ಪ್ರಕೃತಿ ವಿಲಕ್ಷಣವಾಗಿ ಎಂದರೆ ಎಲ್ಲರಂತೆ ಅಲ್ಲದೆ ಇದೇಕೆ, ಹೇಗೆ ಎಂದು ವಿಚಾರಿಸುವವನು ಉಂಟು. ಆತನು ತತ್ವಜ್ಞಾನಿ. ಸಾಮಾನ್ಯರ ಮಾತಿನಲ್ಲಿ ಹೇಳಿದರೆ ಆತನಿಗೆ ಕಂಡು ಕಂಡುದರ ಅಪ್ಪ ಅಮ್ಮ ಬೇಕು. ಹಾಗೆಯೇ ಪ್ರಕೃತಿಯು ಅಪ್ಪ ಅಮ್ಮ ಪಡೆದಿರಬೇಕು. ಇದು ಎಲ್ಲಿಂದ ಬಂತು, ಎಲ್ಲಿಗೆ ಹೋಗುತ್ತದೆ? ಅಥವಾ ನಮ್ಮ ಜನನ ಮರಣಾದಿಗಳಂತೆ ಇದಕ್ಕೂ ಜನನ ಮರಣಗಳಿವೆಯೇ ಮುಂತಾದ ಸಾಮಾನ್ಯರ ಬುದ್ಧಿಗೆ ಎಟಕದ ಪ್ರಶ್ನೆಗಳನ್ನು ಈತನೂ ಕೇಳುವನು. ಈತನನ್ನು ಹುಚ್ಚನೆಂದರೆ ತಪ್ಪಿಲ್ಲ. ಹುಚ್ಚನಿಗೂ ಈತನಿಗೂ ಇಷ್ಟೇ ವ್ಯತ್ಯಾಸ. ಹುಚ್ಚನಿಗೆ ಗುರಿಯಿಲ್ಲ, ಈತನಿಗೆ ಗುರಿಯಿದೆ. ಈತನೇ ಗೀತೆ ಜಿಜ್ಞಾಸು, ಆಧುನಿಕ ತತ್ವಜ್ಞಾನಿ. ಆದರೆ ಜಿಜ್ಞಾಸುವು ನಮಗೆ ಮೀರಿದವು. ನಾವು ಆತನನ್ನು ಕಾಣೆವು. ಈ ಜಿಜ್ಞಾಸು ಸಮಾಜದಲ್ಲಿ ಭೋಜನಕ್ಕೆ ಬೇಕಾದ ಉಪ್ಪಿನಂತೆ. ಉಪ್ಪನ್ನು ಬಿಟ್ಟು ಅಡುಗೆ ಇಲ್ಲ.

0: ಗ್ರಾಹ್ಯವನ್ನು ಅಂಗೀಕರಿಸಿ ಅಲ್ಲಿಂದ ಮುಂದೆ ತಾನು ಹೋಗುವನು. ಈಗ ನಮಗೆ ವಿಜ್ಞಾನವನ್ನೇ ಪ್ರಧಾನವಾಗಿ ಅಂಗೀಕರಿಸಿರುವ ಪಾಶ್ಚಾತ್ಯರ ಸಂಸರ್ಗ ಒದಗಿದೆ. ಅಲ್ಲಿ ಜಿಜ್ಞಾಸೆಗೆ ಪ್ರಾಧಾನ್ಯ. ಆ ಜಿಜ್ಞಾಸವು ಮನುಷ್ಯನನ್ನು ಕುರಿತು ಇರಬಹುದು, ಮನುಷ್ಯ ಸಮಾಜವನ್ನು ಕುರಿತು ಇರಬಹುದು, ಅಥವಾ ಇಲ್ಲಿ ನಾವು ಯಾವುದನ್ನು ಕುರಿತು ಚಿಂತಿಸದೆ ಈ ಪ್ರಕೃತಿಯ ಸಂಪೂರ್ಣವಾದ ಸ್ವರೂಪವನ್ನು ಕುರಿತು ಚಿಂತಿಸುವುದು ಆಗಿರಬಹುದು. ಅಂತೂ ಈ ಕೊನೆಯ ಜಾತಿಯವರನ್ನೇ ನಾವು ತತ್ವಜ್ಞಾನಿ ಎನ್ನುವುದು.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ದೇವುಡು ನರಸಿಂಹ ಶಾಸ್ತ್ರಿಗಳ ಧ್ವನಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರ ನಾರಾಯಣ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನೇಪಾಳದಲ್ಲಿ ಸಂಭವಿಸಿದ ಪ್ರವಾಹದಿಂದ ಉಂಟಾದ ಜೀವಹಾನಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ. ನೇಪಾಳ ಪ್ರಧಾನಿ ಬಾಲೇಂದ್ರ ಶಾ ಅವರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಈ ಕಷ್ಟದ ಸಮಯದಲ್ಲಿ ನೇಪಾಳದಲ್ಲಿರುವ ತಮ್ಮ ಸಹೋದರ ಸಹೋದರಿಯರೊಂದಿಗೆ ಭಾರತದ ಜನರು ಒಗ್ಗಟ್ಟಿನಿಂದ ನಿಂತಿದ್ದಾರೆ. ನೇಪಾಳಕ್ಕೆ ಸಾಧ್ಯವಿರುವ ಎಲ್ಲ ಮಾನವೀಯ ನೆರವು ನೀಡಲು ಭಾರತ ಸಿದ್ದವಾಗಿದೆ ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಗೃಹ ಕಚೇರಿ ಕೃಷ್ಣಾದಲ್ಲಿಂದು ರಾಜ್ಯದ ಎಲ್ಲಾ ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿ ಕುರಿತಂತೆ ವಿಧಾನ ಪರಿಷತ್ ಸದಸ್ಯರೊಂದಿಗೆ ಸಭೆ ನಡೆಯಿತು. ಸಚಿವ ಬಿ ನಾಗೇಂದ್ರ ರಾಜೀನಾಮೆ ವಿಚಾರ ಇಟ್ಟುಕೊಂಡು ಬಿಜೆಪಿ ಸದನದ ಸಮಯ ಹಾಳು ಮಾಡಿದ್ದು ಖಂಡನಾರ್ಹ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಮದ್ದೂರು ವನ್ಯಜೀವಿ ವಲಯ ವ್ಯಾಪ್ತಿಯ ಚೆಂಡು ಮಲ್ಲಿಗೆ ಜಮೀನಿನಲ್ಲಿ ಬೀಡು ಬಿಟ್ಟಿದ್ದ ಹುಲಿಯನ್ನು ಅರಣ್ಯ ಇಲಾಖೆ ಸೆರೆ ಹಿಡಿದಿದೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ ಹಾವೇರಿ ಜಿಲ್ಲೆ ಶೇಕಡ 91.38% ಸಾಧನೆ ಮಾಡುವ ಮೂಲಕ ರಾಜ್ಯದಲ್ಲಿ ಎರಡನೇ ಸ್ಥಾನದಲ್ಲಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮ್ಮನವರ ತಿಳಿಸಿದ್ದಾರೆ. ಎಲ್ಲಾ ಕ್ಷೇತ್ರಗಳಲ್ಲೂ ನಾಯಕತ್ವದ ಸ್ಥಾನಕ್ಕೆ ಏರಲು ಭಾರತ ತನ್ನ ಆಂತರಿಕ ಭದ್ರತೆಯನ್ನು ಮತ್ತಷ್ಟು ಬಲಪಡಿಸಬೇಕು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ರಾಷ್ಟೀಯ ಭದ್ರತಾ ಕಾರ್ಯತಂತ್ರಗಳ ಸಮ್ಮೇಳನದ ಸಮಾರೋಪ ಅಧಿವೇಶನ ಉದ್ದೇಶಿಸಿ ಅವರು ಮಾತನಾಡಿದರು. ನಡೆಯುತ್ತಿರುವ ಯುದ್ಧಗಳ ಮಾನವೀಯ ಪರಿಣಾಮಗಳನ್ನು ತಗ್ಗಿಸಲು ಕ್ರಮಗಳನ್ನು ತೆಗೆದುಕೊಳ್ಳುವುದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ತಕ್ಷಣದ ಆದ್ಯತೆಯಾಗಿರಬೇಕು ಎಂದು ಭಾರತ ಪ್ರತಿಪಾದಿಸಿದೆ. ರಷ್ಯಾ ಪ್ರವಾಸದಲ್ಲಿರುವ ಅಮೆರಿಕದ ಕೇಂದ್ರ ಗುಪ್ತಚರ ಸಂಸ್ಥೆಯ ನಿರ್ದೇಶಕ ಜಾನ್ ರಾಟ್ಕ್ಲಿಫ್ ಮಾಸ್ಕೋದಲ್ಲಿ ರಷ್ಯಾ ಗುಪ್ತಚರ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿದರು. ಆದರೆ ಅವರು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರನ್ನು ಭೇಟಿ ಮಾಡಲಿಲ್ಲ ಎಂದು ಕ್ರೆಮ್ಲಿನ್ ವಕ್ತಾರ ಡಿಮಿಟ್ರಿ ಪಸ್ಕೋವ್ ತಿಳಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 8:00.

0: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ ಸಿಬಿಎಸ್ಬಿ.

0: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಸೇಫ್ ಡ್ರೈವ್ ಗಾನ ಭಜನಾ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ. ಭರವಸೆಯೇ ಬದುಕು, ನಿನ್ನೊಳಗೆ ಹುಡುಕು ಅನ್ನುವಂತಹ ವಿಷಯ ಕೂಡ ಮಾತಾಡ್ತಾ ಇದ್ದೇವೆ. ಇದು ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ವಿಷ್ಣುವರ್ಧನ ಚಿತ್ರದ ಗೀತೆ ಮೂಡಿ ಬಂತು. ವಿ ಹರಿಕೃಷ್ಣ ಅವರು ಸಂಗೀತವನ್ನು ಸಂಯೋಜಿಸಿ ಹಾಡಿಗೆ ದನಿಯಾಗಿದ್ದರು. ಕವಿರಾಜ್ ಅವರು ಸಾಹಿತ್ಯವನ್ನು ರಚಿಸಿದರು. ನಾವು ಭರವಸೆಯೇ ಬದುಕು ಅದನ್ನು ಬದುಕಿನಲ್ಲಿ ಅಳವಡಿಸ್ಕೊಂಡಿದ್ದೀವಿ ಕೂಡ. ವಿದ್ಯಾರ್ಥಿ ತಾನು ಪರೀಕ್ಷೆಯಲ್ಲಿ ಒಮ್ಮೆ ಸೋತರೂ ಕೂಡ ಮತ್ತೊಂದು ಬಾರಿ ಗೆದ್ದೇ ಗೆಲ್ತೀನಿ, ಮತ್ತೊಂದು ಸಲ ಒಳ್ಳೆಯ ಅಂಕಗಳನ್ನು ಪಡೀತೀನಿ ಅನ್ನೋವಂತಹ ಭರವಸೆಯಿಂದನೇ ಮತ್ತೊಂದು ಪರೀಕ್ಷೆಯನ್ನು ಎದುರಾಗುವಂಥದ್ದು. ಹಾಗೆ ಅನಾರೋಗ್ಯದಿಂದ ಬಳಲ್ತಾ ಇರುವಂತಹ ವ್ಯಕ್ತಿ ವೈದ್ಯರ ಮಾತನ್ನು ನಂಬಿಕೊಂಡು ನಾನು ಗುಣಮುಖ ಆಗ್ತೀನಿ, ಅವ್ರು ಕೊಟ್ಟಿರೋವಂಥ ಔಷಧಿಯಿಂದ ಗುಣಮುಖನಾಗೇ ಆಗ್ತೀನಿ ಅನ್ನೋವಂಥ ಧೈರ್ಯದಿಂದನೇ ಬದುಕುವಂಥದ್ದು. ಅಷ್ಟೇ ಅಲ್ಲ, ಯಾರಾದರೂ ವ್ಯಾಪಾರವನ್ನು ಮಾಡಿ ನಷ್ಟಕ್ಕೆ ಒಳಗಾದರೆ ಮತ್ತೊಂದು ವ್ಯಾಪಾರ ಮಾಡಿ ನಾನು ಹೇಗಾದರೂ ಯಶಸ್ಸನ್ನು ಪಡಿತೀನಿ ಅನ್ನೋವಂತಹ ಭರವಸೆ ಅವರಲ್ಲಿ ಇರುತ್ತೆ. ಅಂದರೆ ಈ ಎಲ್ಲ ಉದಾಹರಣೆಗಳು ಏನನ್ನು ಹೇಳುತ್ತೆ ಅಂದರೆ, ಆ್ಯಕ್ಚುಲಿ ಬದುಕೇ ಭರವಸೆ, ಭರವಸೆಯೇ ಬದುಕು.

ಕವಿರಾಜ್ ಅವರ ರಚನೆಗೆ ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆ ಇದ್ದಂತಹ ವಿಕ್ಟರಿ ಚಿತ್ರದ ಗೀತೆ ಮೂಡಿಬಂತು. ಮಿಕಾ ಸಿಂಗ್ ಹಾಗೂ ಸಂಗೀತ ಅವರು ದನಿಯಾಗಿದ್ರು. ಭರವಸೆಯೇ ಬದುಕು ಅನ್ನುವಂತಹ ವಿಷಯದ ಕುರಿತಾಗಿ ನಾವು ಮಾತಾಡ್ತಾ ಇದ್ದೀವಿ. ಅದನ್ನು ನಮ್ಮೊಳಗೆ ಹುಡುಕೋಬೇಕು ಅನ್ನುವಂಥದ್ದನ್ನು ಕೂಡ ಕಂಡುಕೋತಾ ಇದ್ದೀವಿ. ಭರವಸೆಯ ಬದುಕು ಅನ್ನೋದಕ್ಕೆ ನಾವು ಪ್ರತಿನಿತ್ಯ ಜೀವನದಲ್ಲಿ ಎಷ್ಟೊಂದು ಉದಾಹರಣೆಗಳನ್ನು ನೋಡ್ಬೋದು. ನಾಳೆ ಬೆಳಿಗ್ಗೆ ಹೇಳ್ತೀವೋ ಇಲ್ವೋ ಗೊತ್ತಿರಲ್ಲ, ಆದರೂ ಕೂಡ ನಾವು ಹಾಲಿಗೆ ಹೆಪ್ಪು ಹಾಕ್ತೀವಿ, ಬೆಳಿಗ್ಗೆ ಮೊಸರು ತಿಂತೀವಿ ಅಂತ ಅನ್ಕೋತೀವಿ, ಹಾಗೆ ದೋಸೆಗೆ ಹಿಟ್ಟನ್ನು ರುಬ್ಬಿಡ್ತೀವಿ. ಹೀಗೆ ಸಾಕಷ್ಟು ಕೆಲಸಗಳನ್ನು, ಸಾಕಷ್ಟು ಯೋಜನೆಗಳನ್ನಂತೂ ನಾವು ರಾತ್ರಿನೇ ಹಿಂದಿನ ದಿನನೇ ಕಲ್ಪಿಸ್ಕೊಂಡಿರ್ತೀವಿ ನಾಳೆಗಾಗಿ, ಭರವಸೆಯ ನಾಳೆಗಾಗಿ. ಹಾಗಾಗಿ ನಾಳೆ ಅನ್ನೋದು ಭರವಸೆ, ಭರವಸೆ ಅನ್ನೋದು ನಾಳೆ, ಭರವಸೆ ಅನ್ನೋದು ಇಂದು, ಭರವಸೆ ಅನ್ನೋದು ಬದುಕು.

ತುಂಬಾ ಮಧುರವಾದ ಸುಂದರವಾದ ಒಂದು ಗೀತೆಯನ್ನ ಕೇಳಿದ್ರಿ. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ, ಸೋನು ನಿಗಮ್ ಅವರ ಗಾಯನದಲ್ಲಿ ಸಿದ್ಧಾರ್ಥ ಚಿತ್ರದ ಗೀತೆ ಇದಾಗಿತ್ತು. ಗಾನ ಭಜನ ಕಾರ್ಯಕ್ರಮದಲ್ಲಿ ನಾವು ಸಾಗ್ತಾ ಇದ್ದೇವೆ.

ವಾಸುಕಿ ವೈಭವ್ ಅವರು ಸಂಗೀತವನ್ನು ಸಂಯೋಜಿಸಿ ಹಾಡಿರುವಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ತ್ರಿಲೋಕ್ ತ್ರಿವಿಕ್ರಮ ಅವರ ರಚನೆ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ವಿಶ್ವಲೀಲಾಸಕ್ತಿ ಕೃಷಿಗೆ ಸಂತತ ದೀಕ್ಷೆ ವಿಫಲಕ್ಕೆ ತಿತೀಕ್ಷೆ ವಿಷಯ ಭೋಗ ವಿರಕ್ತಿ ವಿಶ್ವಲೀಲಾಸಕ್ತಿ ಕೃಷಿಗೆ ಸಂತತ ದೀಕ್ಷೆ ವಿಫಲಕ್ಕೆ ತಿತೀಕ್ಷೆ

ವಿಷಮದಲ್ಲಿ ಸಮದೃಷ್ಟಿ, ವಿವಿಧಾತ್ಮ ಸಂಸ್ಪೃಷ್ಟಿ, ಕುಶಲ ಸಾಧನಗಳಿವು ಮಂಕುತಿಮ್ಮ. ವಿಷಮದಲ್ಲಿ ಸಮದೃಷ್ಟಿ, ವಿವಿಧಾತ್ಮ ಸಂಸ್ಪೃಷ್ಟಿ, ಕುಶಲ ಸಾಧನಗಳಿವು ಮಂಕುತಿಮ್ಮ.

ತಾಮಸಿಗೆ ವರವೆಲ್ಲಿ ಅಂತ ಡಿ ವಿ ಜಿ ಹೇಳಿಬಿಟ್ರು. ತಾಮಸ ಬುದ್ಧಿಯವನು ಅಂದರೆ ಯಾರು? ಮಬ್ಬು ಕವಿದವನು, ಮಂಕ ಅಂತ ಎಲ್ಲ ಇದರ ಅರ್ಥ. ಇಂಥವನಿಗೆ ಸಂಸ್ಕಾರದ ದಾರಿ ಏನೋ? ತಾನು ನೋಡುತ್ತಿರುವುದೆಲ್ಲ, ಅನುಭವಿಸುತ್ತಿರುವುದೆಲ್ಲ ಆ ಬ್ರಹ್ಮವಸ್ತುವಿಗೆ ಸಂಬಂಧಿಸಿದ್ದೋ ತಾನೂ ಸಹ. ಆ ಕಾರಣ ವಿಷಯ ಭೋಗಾಸಕ್ತಿ ಕೂಡದು. ಏನು ವಿಷಯ ಭೋಗಾಸಕ್ತಿ? ನಮ್ಮ ಮಾಮೂಲು, ಅಷ್ಟು ದೊರಕಿದರೆ ಮತ್ತಷ್ಟರ ಆಸೆ, ಕಡುಸುಖವ ಕಾಂಬಾಸೆ, ನಷ್ಟ ಜೀವನದ ಆಸೆ, ಇವೆಲ್ಲ ವಿಷಯಾಸಕ್ತಿಗಳೇ. ನಮ್ಮನೆ, ನಮ್ಮ ಸಂಸಾರ, ನಂಗೆ ಭೂಮಿ ಬೇಕು, ಹಣ ಬೇಕು, ಸಂಪತ್ತು ಬೇಕು, ಅದಕ್ಕಾಗಿ ಅವ್ರಿಗೆ ಮೋಸ ಮಾಡು, ಇವೆಲ್ಲ ವಿಷಯಾಸಕ್ತಿನೇ. ಹಾಗಾದರೆ ಇನ್ನೇನಿರಬೇಕು? ಪಾರಮಾರ್ಥಿಕವಾದ ಚಿಂತನೆ ಒಂದೇ ದಾರಿ. ಏನೇನು ಆಗ್ತಿದೆಯೋ, ನಡೀತಿದೆಯೋ, ಆಗಬಹುದು, ಅವೆಲ್ಲವೂ ಆ ಬ್ರಹ್ಮವಸ್ತುವಿನ ಲೀಲೆ ಎಂದು ತಿಳಿದು ಅದನ್ನು ಗಮನಿಸ್ತಾ ಇರಬೇಕು. ಸಾಧನೆಗೆ ಸತತವಾದ ಬದ್ಧತೆ. ಬದ್ಧತೆ ಅಂದರೆ ಕ್ರಮಬದ್ಧವಾದ ಕೆಲಸ, ಆಚರಣೆ ಇರಬೇಕು. ವಿಫಲವಾದಾಗಲೆಲ್ಲ ತಾಳ್ಮೆ ಇರಬೇಕು. ಎಲ್ಲ ಗುಣಗಳ ತಾಯಿ ಈ ತಾಳ್ಮೆ. ತಾಳಿದವನು ಬಾಳಿಯಾನು. ಆ ಕಾರಣ ಏರುಪೇರಾದಾಗಲೆಲ್ಲ ಸಮಸಮನಾಗಿ ಸ್ವೀಕರಿಸುವ ಮನೋಭಾವ ಇರಬೇಕು. ಸುಖೇ ದುಃಖೇ ಸಮೇ ಕೃತ್ವ ಲಾಭಾಲಾಭೋ ಜಯಾಜಯೋ. ಸುಖವಾಗಲಿ ದುಃಖವಾಗಲಿ, ಲಾಭವಾಗಲಿ ಅಲಾಭವಾಗಲಿ, ಅದನ್ನು ಸಮಸಮನಾಗಿ ಸ್ವೀಕಾರ ಮಾಡೋಕ್ಕೆ ಸಿದ್ಧವಾಗಬೇಕು. ಕಾಣುವ ಪ್ರತಿಯೊಂದೂ ಆ ಬ್ರಹ್ಮವಸ್ತುವೇ ಅಂತ ತಿಳ್ಕೊಳ್ಬೇಕು. ನಮಗಾಗಿ ಏನು ನಷ್ಟವಿಲ್ಲ. ನಷ್ಟವಾಗೋದು ಬ್ರಹ್ಮವಸ್ತುವಿಗೆ, ಲಾಭವಾಗೋದು ಬ್ರಹ್ಮವಸ್ತುವಿಗೆ. ಪದ್ಮಪತ್ರಂ ಇವಾಂಭಸಿ ಎನ್ನುವ ಒಂದು ಮಾತಿದೆ. ತಾವರೇ ನೀರಿನಲ್ಲೇ, ತಾವರೆಯ ಎಲೆ ನೀರಿನಲ್ಲೇ ಇದ್ದರೂ ಅದಕ್ಕೆ ಆ ನೀರು ಅಂಟ್ಕೊಳ್ಳೋದಿಲ್ಲ. ಹಾಗೆ ನಾವು ಬದುಕಬೇಕು ಅಂತಾರೆ. ಅಂದರೆ ಘಾಸಿಗೊಳಗಾಗದೆ, ನಿರಾಶೆಗೆ ದಾಸನಾಗದೆ ಬದುಕಿದ್ರೆ ಬ್ರಹ್ಮದ ಬ್ರಹ್ಮತ್ವವನ್ನು ತಿಳಿಯೋದು ಅಸಾಧ್ಯವೇನಲ್ಲ ಅಂತಾರೆ ತಿಮ್ಮಗುರು.

ದೊರೆವ ಜೀತಕ್ಕೆ ದುಡಿತ ಮರುದಿನದ ಚಿಂತೆ ಮಿತ, ಹೊರೆಯ ಹಗುರಾಗಿಸುವ ಕೆಳೆಯರೊಡನಾಟ. ದೊರೆವ ಜೀತಕ್ಕೆ ದುಡಿತ ಮರುದಿನದ ಚಿಂತೆ ಮಿತ, ಹೊರೆಯ ಹಗುರಾಗಿಸುವ ಕೆಳೆಯರೊಡನಾಟ. ಸರಳತೆಯ ಪರಿತುಷ್ಟಿ ಪರಮಾರ್ಥ ದೃಷ್ಟಿ ಇವು ಸರಿಗೂಡೆ ಸುಕೃತವಧು ಮಂಕುತಿಮ್ಮ. ಸರಳತೆಯ ಪರಿತುಷ್ಟಿ ಪರಮಾರ್ಥ ದೃಷ್ಟಿ ಇವು ಸರಿಗೂಡೆ ಸುಕೃತವಧು ಮಂಕುತಿಮ್ಮ.

0: ಪರಮ ಅರ್ಥದ ದೃಷ್ಟಿಯನ್ನು ಪಡೆಯಬೇಕೆಂದರೆ ಜೀವನ್ ಭದ್ರಾಣಿ ಪಶ್ಯತಿ, ಅಂದರೆ ಬದುಕಿರುವವನು ಒಳ್ಳೆಯದನ್ನು ನೋಡ್ತಾನೆ ಅಥವಾ ಬದುಕಿರುವವನೇ ಒಳ್ಳೆಯದನ್ನು ನೋಡ್ತಾನೆ. ಹಾಗಾದರೆ ಬದುಕಿರಬೇಕು ನಾವು, ಸುಮ್ಮನೆ ಬದುಕು ಹೇಗೆ? ಏನಾನು ಮಾಡು, ಕೈಗೆ ದೊರೆತು ಜುಗವ ಅಂದಿದ್ದಾರೆ ಡಿ ವಿ ಜಿ. ಕೈಗೆ ಸಿಕ್ಕಿರುವಂಥ ಯಾವುದಾದ್ರೂ ಒಂದು ಉದ್ಯೋಗ ಪ್ರಾಮಾಣಿಕತೆಯಿಂದ ಕೂಡಿದ್ದನ್ನು, ಶುದ್ಧವಾಗಿರೋದನ್ನು ಶ್ರದ್ಧೆಯಿಂದ ಮಾಡಲೇಬೇಕು. ಯಾರದ್ದೋ ಕೆಲಸ, ಸರ್ಕಾರದ ಕೆಲಸ, ದೇವ್ರ ಕೆಲಸ, ಸಂಬಳ ಮಾತ್ರ ನಂದು ಅಂತ ಅಂದ್ಕೋಬಾರ್ದು, ಅಂತ ಅಂದ್ಕೊಳ್ಳೇಬಾರ್ದು. ಅಷ್ಟೊಂದು ಲಾಭ ಒಡೆಯನಿಗೆ, ನನಗೆ ಯಾಕಿಷ್ಟೇ ಇಷ್ಟು ಅನ್ನೋ ಮನೋಭಾವವನ್ನು ಬಿಟ್ಟುಬಿಡಬೇಕಂತೆ. ಮರುದಿನಕ್ಕಾಗಿ ಮಿತವಾಗಿ ಸಂಗ್ರಹಿಸಿದರೆ ತಪ್ಪೇನಲ್ಲ. ಒಂದೇ ರೀತಿಯ ಮನೋಧರ್ಮ ಇರತಕ್ಕಂಥ ಗೆಳೆಯರೊಂದಿಗೆ ಚಿಂತನೆ, ಸಹವಾಸ, ಆಟ ಕೂಟಗಳು ಬೇಕು. ಇದರಿಂದ ಕೆಲವು ಮಟ್ಟಿಗೆ ಮನಸ್ಸಿನ ಹೊರೆಯನ್ನು ಕಡಿಮೆ ಮಾಡ್ಕೋಬಹುದು. ಅತ್ಯಂತ ಸರಳ ರೀತಿಯ ಜೀವನ ಅಪೇಕ್ಷೆ, ಪೂರ್ಣ ತೃಪ್ತಿ ಹೊಂದೋಕ್ಕೆ ಇದು ಬಹಳ ಮುಖ್ಯ. ಸರಳತೆಯ ಪರಿತುಷ್ಟಿ, ಏನಿದೆಯೋ ಎಷ್ಟಿದೆಯೋ ಅಷ್ಟರಲ್ಲೇ ಬದುಕುವಂಥ ಒಂದು ಕಲೆ. ಒಂದು ಕಡೆ ತರಾಸು ಹೇಳ್ತಾರೆ, ಸಾಲದು ಎನ್ನುವುದು ಬೇಕು ಎನ್ನುವುದಕ್ಕೆ ತಾಯಿ, ಬೇಕು ಎನ್ನುವುದು ಪ್ರಯತ್ನಕ್ಕೆ ಪ್ರಚೋದನೆ, ಪ್ರಯತ್ನ ಮನುಷ್ಯ ಜನ್ಮದ ಸಾರ್ಥಕತೆ ಅಂತ ಹೇಳ್ತಾರೆ. ಹೀಗಾಗಿ ಈ ಬೇಕು ಅನ್ನೋದು ಒಂದು ಮಿತಿಯಲ್ಲಿರಬೇಕು. ಅತಿ ಬೇಡ ಎಲ್ಲಿಯೂ ಮಂಕುತಿಮ್ಮ. ಅಂದರೆ ಇವೆಲ್ಲ ಸಾಧ್ಯವಾಗೋದಾದರೆ, ಮನುಷ್ಯನ ಜನ್ಮದ ಸಾರ್ಥಕತೆ ಬೇಕಾದರೆ ಶುದ್ಧವಾದ ಪ್ರಯತ್ನ ಬೇಕು. ಅದು ಸುಕೃತವೇ ಹೌದು ಅಂತಾರೆ. ಇವೆಲ್ಲ ಸರಿಗೂಡೆ ಪರಮಾರ್ಥ ದೃಷ್ಟಿ, ಸರಳತೆಯ ಪರಿತುಷ್ಟಿ, ಆ ಹೊರೆಯ ಹಗುರಾಗಿಸುವ ಕೆಳೆಯರ ಒಡನಾಟ, ಇವೆಲ್ಲ ಸರಿಗೂಡೆ ಸುಕೃತವದು. ಅದು ಒಂದು ಸುಕೃತ, ಅದೊಂದು ಅದೃಷ್ಟ ಅಂತಾರೆ ಗುಂಡಪ್ಪನವರು.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂ ಆರ್ ಶ್ರೀನಿಧಿ, ವ್ಯಾಖ್ಯಾನ ಎಚ್ ಎಸ್ ಶ್ರೀರಾಮಕೃಷ್ಣ, ಸಂಯೋಜನೆ ಎಂ ಜಿ ಶ್ರೀಹರ್ಷನ್, ಎ ವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ಅನಂತು ವರ್ಸಸ್ ನುಸ್ರತ್ ಚಿತ್ರದ ಗೀತೆ ಮೂಡಿ ಬಂತು. ವಿಜಯ್ ಪ್ರಕಾಶ್ ಅವರು ಹಾಡಿದ್ರು. ಸಿದ್ದು ಕೋಡಿಪುರ ಅವರ ರಚನೆಗೆ ಸುನಾಥ್ ಗೌತಮ್ ಅವರು ಸಂಗೀತವನ್ನು ಸಂಯೋಜಿಸಿದ್ದಾರೆ. ಇನ್ನು ಮುಂದೆ ಅಂದರೆ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಮೂಡಿಬರುತ್ತೆ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಖೇಲೋ ಇಂಡಿಯಾ ಸಂವಾದ ಉದ್ದೇಶಿಸಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ನೇಪಾಳದಲ್ಲಿ ದಿಢೀರ್ ಪ್ರವಾಹ, 105 ಮಂದಿ ಭಾರತೀಯರು ಸೇರಿ 384 ಪ್ರವಾಸಿಗರು ನಾಪತ್ತೆ. ಟೆಹ್ರಾನ್ನಲ್ಲಿ ಒಮಾನ್, ಇರಾನ್ ವಿದೇಶಾಂಗ ಸಚಿವರ ಭೇಟಿ, ಹಾರ್ಮುದ್ ಜಲಸಂಧಿ ವಿಷಯವಾಗಿ ಚರ್ಚೆ. ಹಾಗೂ ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ವಿರುದ್ಧ ಸರಣಿ ಗೆಲುವಿನ ಹಾದಿಯಲ್ಲಿ ಭಾರತ. ಈಗ ವಾರ್ತೆಗಳ ವಿವರ. ರಾಷ್ಟೀಯ ಕ್ರೀಡಾ ದಿನಾಚರಣೆ 2026 ಅಂಗವಾಗಿ ಮೇರಾ ಯುವ ಭಾರತ್ ಆಯೋಜಿಸಿರುವ ಖೇಲೋ ಇಂಡಿಯಾ ಸಂವಾದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ವರ್ಚುವಲ್ ಮೂಲಕ ಭಾಷಣ ಮಾಡಲಿದ್ದಾರೆ. ದೇಶದ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪ್ರತಿಯೊಂದು ಜಿಲ್ಲೆಯ ತಲಾ 2 ಕಾಲೇಜುಗಳ ಯುವಜನತೆ ಈ ಬೃಹತ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದೆ. ಕ್ರೀಡೆ, ಯುವನಾಯಕತ್ವ, ನಾಗರಿಕ ಜವಾಬ್ದಾರಿ ಹಾಗೂ ರಾಷ್ಟ ನಿರ್ಮಾಣವನ್ನು ಒಂದೇ ವೇದಿಕೆಗೆ ತರುವ ಈ ಉಪಕ್ರಮವು ಯುವಜನತೆಯ ಆಶೋತ್ತರಗಳನ್ನು ದೇಶದ ಕ್ರೀಡಾ ನೀತಿಯ ಭಾಗವಾಗಿಸಲು ನೇರ ಅವಕಾಶ ಕಲ್ಪಿಸುತ್ತದೆ. ಕಾರ್ಯಕ್ರಮದ ನಂತರ ಸ್ಥಳೀಯ ಕ್ರೀಡಾಪಟುಗಳು, ಮೈ ಭಾರತ್, ಸ್ವಯಂ ಸೇವಕರು, ಯುವಕರು ಮತ್ತು ಸಾರ್ವಜನಿಕ ಪ್ರತಿನಿಧಿಗಳ ನಡುವೆ ಸ್ಥಳೀಯ ಸಂವಾದಗಳು ನಡೆಯಲಿವೆ. ಪ್ರಮುಖವಾಗಿ ಭಾರತದ ಖ್ಯಾತ ಕ್ರೀಡಾಪಟುಗಳು ಹಾಗೂ ಪದಕ ವಿಜೇತರೊಂದಿಗೆ ಯುವಕರು ನೇರವಾಗಿ ಚರ್ಚಿಸುವ ವಿಶೇಷ ಅವಕಾಶವನ್ನು ಕಲ್ಪಿಸಲಾಗಿದೆ. ಭೋಟೆಕೋಶಿ ನದಿಯಲ್ಲಿ ಇಂದು ಬೆಳಗ್ಗೆ ರಸುವಾ ಪ್ರದೇಶದಲ್ಲಿ ಸಂಭವಿಸಿದ ಹಠಾತ್ ಪ್ರವಾಹದ ನಂತರ ನೇಪಾಳದಲ್ಲಿ ಕಾಣೆಯಾದ 384 ಪ್ರವಾಸಿಗರಲ್ಲಿ 100 ಹೆಚ್ಚು ಭಾರತೀಯರು ಸೇರಿದ್ದಾರೆ ಎಂದು ನೇಪಾಳ ಪ್ರವಾಸೋದ್ಯಮ ಮಂಡಳಿ ಎನ್ಐಬಿ ತಿಳಿಸಿದೆ. ಕಾಣೆಯಾದ 384 ಪ್ರವಾಸಿಗರಲ್ಲಿ 291 ವಿದೇಶಿ ಪ್ರಜೆಗಳು ಮತ್ತು 93 ನೇಪಾಳಿ ನಾಗರಿಕರು ಸೇರಿದ್ದಾರೆ. ಭಾರತದ 105 ಜನರು ಮತ್ತು ಬ್ರಿಟನ್, ಆಸ್ಟ್ರೇಲಿಯಾ, ಅಮೆರಿಕ, ಮಲೇಷ್ಯಾ, ದಕ್ಷಿಣ ಆಫ್ರಿಕಾ ಮತ್ತು ನೆದರ್ಲ್ಯಾಂಡ್ಸ್ ಸೇರಿದಂತೆ ಹಲವಾರು ದೇಶಗಳ ನಾಗರಿಕರು ಸೇರಿದ್ದಾರೆ. ಪರಿಸ್ಥಿತಿ ಗಮನದಲ್ಲಿಟ್ಟುಕೊಂಡು ನೇಪಾಳ ಪ್ರಧಾನಿ ಬಲೇಂದ್ರ ಶಾ ಅವರು ರಸುವಾ, ನುವಕೋಟ್, ಧಾಡಿಂಗ್, ಗೂರ್ಖಾ ಮತ್ತು ಚಿತ್ವಾನ್ ಸೇರಿದಂತೆ ಪೀಡಿತ ಪ್ರದೇಶಗಳ ಸಂಸದರೊಂದಿಗೆ ಸಮಾಲೋಚಿಸಿದ್ದಾರೆ. ನೇಪಾಳದಲ್ಲಿ ಸಂಭವಿಸಿದ ಪ್ರವಾಹದಿಂದ ಉಂಟಾದ ಜೀವಹಾನಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ. ನೇಪಾಳ ಪ್ರಧಾನಿ ಬಾಲೇಂದ್ರ ಶಾ ಅವರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಈ ಕಷ್ಟದ ಸಮಯದಲ್ಲಿ ನೇಪಾಳದಲ್ಲಿರುವ ತಮ್ಮ ಸಹೋದರ ಸಹೋದರಿಯರೊಂದಿಗೆ ಭಾರತದ ಜನರು ಒಗ್ಗಟ್ಟಿನಿಂದ ನಿಂತಿದ್ದಾರೆ. ನೇಪಾಳಕ್ಕೆ ಸಾಧ್ಯವಿರುವ ಎಲ್ಲ ಮಾನವೀಯ ನೆರವು ನೀಡಲು ಭಾರತ ಸಿದ್ದವಾಗಿದೆ ಎಂದು ಹೇಳಿದ್ದಾರೆ. ಭಾರತೀಯ ತಂಡಗಳು ನೇಪಾಳದ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ರಕ್ಷಣಾ ಮತ್ತು ಪರಿಹಾರ ಕಾರ್ಯಗಳಲ್ಲಿ ನಿಕಟವಾಗಿ ಸಮನ್ವಯ ಸಾಧಿಸುತ್ತಿವೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ಮೋದಿ ತಿಳಿಸಿದ್ದಾರೆ. ನೇಪಾಳದಲ್ಲಿ ಉಂಟಾದ ಹಠಾತ್ ಪ್ರವಾಹದ ಹಿನ್ನೆಲೆಯಲ್ಲಿ ಗಂಡಕ್ ನದಿಯಲ್ಲಿ ನೀರಿನ ಮಟ್ಟ ದಿಢೀರ್ ಏರಿಕೆಯಾಗುವ ಸಾಧ್ಯತೆಯಿದ್ದು ಬಿಹಾರ ಸರ್ಕಾರ ಪ್ರವಾಹ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೀವ್ರಗೊಳಿಸಿದೆ. ಪಶ್ಚಿಮ ಚಂಪಾರಣ್, ಪೂರ್ವ ಚಂಪಾರಣ್, ಗೋಪಾಲ್ಗಂಜ್, ಸಾರಣ್, ಮುಜಫರ್ ಮತ್ತು ವೈಶಾಲಿ ಜಿಲ್ಲೆಗಳಲ್ಲಿ ಹೆಚ್ಚಿನ ಕಟ್ಟೆಚ್ಚರ ವಹಿಸಲಾಗಿದೆ. ಪಶ್ಚಿಮ

0: ಚಂಪಾರಣ್ಣ ಬಾಗಾಹ ಹಾಗೂ ವೈಶಾಲಿ ಜಿಲ್ಲೆಯ ತಗ್ಗು ಪ್ರದೇಶಗಳ ನಿವಾಸಿಗಳು ಮುನ್ನೆಚ್ಚರಿಕೆಯಾಗಿ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಸೂಚಿಸಲಾಗಿದೆ. ಸೀತಾಮಢಿ, ಶಿಯೋಹರ್ ಸೇರಿದಂತೆ ಇತರ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಪರಿಸ್ಥಿತಿಯನ್ನು ನಿರಂತರವಾಗಿ ಗಮನಿಸುವಂತೆ ಸೂಚಿಸಲಾಗಿದೆ. ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಅವರು ಪರಿಸ್ಥಿತಿಯ ಮೇಲೆ ನಿಗಾ ವಹಿಸಲು ಉನ್ನತ ಮಟ್ಟದ ತಂಡವೊಂದನ್ನು ರಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಬಿಹಾರದಲ್ಲಿ ಉಂಟಾಗಿರುವ ಪ್ರವಾಹದ ಆತಂಕದ ಹಿನ್ನೆಲೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಅವರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿದ್ದಾರೆ. ಪರಿಸ್ಥಿತಿ ಎದುರಿಸಲು ರಾಜ್ಯ ಸರ್ಕಾರಕ್ಕೆ ಎಲ್ಲಾ ರೀತಿಯ ನೆರವು ನೀಡುವುದಾಗಿ ಭರವಸೆ ನೀಡಿದ ಅವರು, ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆಯ ತಂಡಗಳನ್ನು ನಿಯೋಜಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಎಲ್ಲ ಕ್ಷೇತ್ರಗಳಲ್ಲೂ ನಾಯಕತ್ವದ ಸ್ಥಾನಕ್ಕೆ ಏರಲು ಭಾರತ ತನ್ನ ಆಂತರಿಕ ಭದ್ರತೆಯನ್ನು ಮತ್ತಷ್ಟು ಬಲಪಡಿಸಬೇಕು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ರಾಷ್ಟೀಯ ಭದ್ರತಾ ಕಾರ್ಯತಂತ್ರಗಳ ಸಮ್ಮೇಳನದ ಸಮಾರೋಪ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ಅವರು, ನೂತನ ಕಾನೂನುಗಳು ಕ್ರಿಮಿನಲ್ ಪ್ರಕರಣಗಳನ್ನು ಸುಪ್ರೀಂಕೋರ್ಟ್ ಹಂತದವರೆಗೆ 3 ವರ್ಷಗಳೊಳಗೆ ವಿಲೇವಾರಿ ಮಾಡಲು ನೆರವಾಗಲಿದೆ. ಇದರೊಂದಿಗೆ ಶಿಕ್ಷೆ ವಿಧಿಸುವ ಪ್ರಮಾಣವನ್ನು 25% ಹೆಚ್ಚಿಸಲು ಸಾಧ್ಯವಾಗಲಿದೆ ಎಂದು ತಿಳಿಸಿದ್ದಾರೆ. ಪ್ರಸ್ತುತ ನಡೆಯುತ್ತಿರುವ ಯುದ್ದಗಳ ಮಾನವೀಯ ಪರಿಣಾಮಗಳನ್ನು ತಗ್ಗಿಸಲು ಕ್ರಮಗಳನ್ನು ತೆಗೆದುಕೊಳ್ಳುವುದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ತಕ್ಷಣದ ಆದ್ಯತೆಯಾಗಿರಬೇಕು ಎಂದು ಭಾರತ ಪ್ರತಿಪಾದಿಸಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಮುಕ್ತ ಚರ್ಚೆ ಉದ್ದೇಶಿಸಿ ಮಾತನಾಡಿದ ವಿಶ್ವಸಂಸ್ಥೆಗೆ ಭಾರತದ ಖಾಯಂ ಪ್ರತಿನಿಧಿ ಪಿ ಹರೀಶ್, ಸುರಕ್ಷಿತ, ತ್ವರಿತ ಮತ್ತು ಅಡೆತಡೆಯಿಲ್ಲದ ಮಾನವೀಯ ಪ್ರವೇಶಕ್ಕಾಗಿ ಮತ್ತು ಪರಿಣಾಮಕಾರಿ ಸಂಘರ್ಷ ನಿವಾರಣಾ ವ್ಯವಸ್ಥೆಗಳಿಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಬೆಂಬಲ ನೀಡಬೇಕು. ನಿರ್ಬಂಧಗಳು ಸೇರಿದಂತೆ ಅದರ ಕ್ರಮಗಳು ಮಾನವೀಯ ನೆರವು ಅಥವಾ ಕಾನೂನುಬದ್ಧ ಆಹಾರ ಮತ್ತು ಕೃಷಿ ವ್ಯಾಪಾರಕ್ಕೆ ಅಜಾಗರೂಕತೆಯಿಂದ ಅಡ್ಡಿಯಾಗದಂತೆ ನೋಡಿಕೊಳ್ಳಬೇಕು ಎಂದು ಒತ್ತಾಯಿಸಿದರು. ಇಂಧನ ಮಾರುಕಟ್ಟೆಗಳು, ರಸಗೊಬ್ಬರ ಸರಬರಾಜು, ಕಡಲ ಸಾರಿಗೆ, ಮಾನವೀಯ ಲಾಜಿಸ್ಟಿಕ್ಸ್ ಮತ್ತು ಕೃಷಿ ವ್ಯಾಪಾರಕ್ಕೆ ಉಂಟಾಗುವ ಅಡ್ಡಿಗಳು, ಪ್ರಾದೇಶಿಕ ಸಂಘರ್ಷಗಳು ಪ್ರಪಂಚದಾದ್ಯಂತ ಆಹಾರ ಭದ್ರತೆಗೆ ಅಪಾಯ ಉಂಟುಮಾಡುತ್ತವೆ ಎಂದು ಅವರು ಹೇಳಿದರು. ಜನಾಂಗೀಯ ತಾರತಮ್ಯ ನಿರ್ಮೂಲನೆ ಕುರಿತ ವಿಶ್ವಸಂಸ್ಥೆಯ ಸಮಿತಿಯ ವರದಿಯಲ್ಲಿನ ಕೆಲವು ಉಲ್ಲೇಖಗಳನ್ನು ರಾಜಕೀಯ ಪ್ರೇರಿತ ಹಾಗೂ ಅತ್ಯಂತ ದುರುದ್ದೇಶಪೂರಿತ ಎಂದು ಭಾರತ ತಿರಸ್ಕರಿಸಿದೆ. ಜನಾಂಗೀಯ ತಾರತಮ್ಯ ನಿರ್ಮೂಲನೆ ಕುರಿತ ಅಂತಾರಾಷ್ಟೀಯ ಒಪ್ಪಂದದಡಿ ICERD ಭಾರತದ 11ನೇ ನಿಯತಕಾಲಿಕ ಪರಿಶೀಲನೆಯ ಬಳಿಕ ಸಮಿತಿಯ ವರದಿಗೆ ಸಂಬಂಧಿಸಿದ ಮಾಧ್ಯಮ ಪ್ರಶ್ನೆಗಳಿಗೆ ಪ್ರತಿಕ್ರಿಯಿಸಿದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಭಾರತ ವಾಡಿಕೆಯ ಒಪ್ಪಂದ ಸಂಬಂಧಿತ ಪರಿಶೀಲನೆಯ ಭಾಗವಾಗಿ ರಚನಾತ್ಮಕ ಸಹಭಾಗಿತ್ವದ ಮನೋಭಾವದಿಂದ ಭಾಗವಹಿಸಿದೆ ಎಂದು ಹೇಳಿದ್ದಾರೆ. 1960ರ ದಶಕದಲ್ಲಿ ICERD ಒಪ್ಪಂದದ ಮಾತುಕತೆ ಮತ್ತು ಕರಡು ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ದೇಶವಾಗಿ ಜನಾಂಗೀಯ ತಾರತಮ್ಯದ ವಿರುದ್ದ ಹೋರಾಡುವ ಭಾರತದ ಬದ್ಧತೆ ಅಚಲವಾಗಿದೆ ಎಂದು ಅವರು ಹೇಳಿದ್ದಾರೆ. ಒಮಾನ್ ವಿದೇಶಾಂಗ ಸಚಿವ ಬದ್ರ್ ಅಲ್ ಬುಸೈದಿ ಟೆಹ್ರಾನ್ನಲ್ಲಿ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಕ್ಚಿ ಅವರನ್ನು ಭೇಟಿಯಾಗಿ ಹಾರ್ಮುಜ್ ಜಲಸಂಧಿಯ ಮೂಲಕ ಹಡಗು ಸಂಚಾರ ನಿರ್ವಹಿಸುವ ಹಂತ ಹಂತದ ವಿಧಾನವನ್ನು ಚರ್ಚಿಸಿದರು. ಜಂಟಿ ತಾತ್ಕಾಲಿಕ ನ್ಯಾವಿಗೇಷನಲ್ ಕಾರಿಡಾರ್ ಸ್ಥಾಪನೆ ಮತ್ತು ಜಲಮಾರ್ಗದಿಂದ ಗಣಿಗಳನ್ನು ತೆರವುಗೊಳಿಸುವ ಜಂಟಿ ಪ್ರಯತ್ನಗಳು ಸೇರಿವೆ ಎಂದು ಎರಡೂ ದೇಶಗಳು ಜಂಟಿ ಹೇಳಿಕೆಯಲ್ಲಿ ತಿಳಿಸಿವೆ. ಶಾಶ್ವತ ಹಡಗು ಕಾರಿಡಾರ್ ಅನ್ನು ಸ್ಥಾಪಿಸುವ ಮತ್ತು ಜಲಸಂಧಿಯ ಭವಿಷ್ಯದ ಆಡಳಿತದ ಕುರಿತು ಒಪ್ಪಂದಕ್ಕೆ ಬರುವ ಗುರಿಯನ್ನು ಹೊಂದಿರುವ ತಾಂತ್ರಿಕ ಮಾತುಕತೆಗಳನ್ನು ಇರಾನ್ ಮತ್ತು ಒಮಾನ್ ಮುಂದುವರಿಸುತ್ತವೆ ಎಂದು ಹೇಳಿದೆ. ಹಾರ್ಮುಜ್ ಜಲಸಂಧಿಯನ್ನು ಮತ್ತೆ ತೆರೆಯುವ ಅಮೆರಿಕದ ಪ್ರಯತ್ನಗಳಿಗೆ ಒಮಾನ್ ಅಡ್ಡಿಯುಂಟು ಮಾಡಿದರೆ ಅದರ ಮೇಲೆ ಬಾಂಬ್ ದಾಳಿ ಮಾಡುವುದಾಗಿ ಕಳೆದ ವಾರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬೆದರಿಕೆ ಹಾಕಿದ ನಂತರ ಈ ಸಭೆ ನಡೆದಿದೆ. ಕೊಲಂಬೋದ ಸಿನ್ಹಳಿ ಸ್ಪೋರ್ಟ್ಸ್ ಕ್ಲಬ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು

ಶ್ರೀಲಂಕಾ ನಡುವಿನ ಸರಣಿಯ ಎರಡನೇ ಮತ್ತು ಅಂತಿಮ ಟೆಸ್ಟ್ ಪಂದ್ಯದ ನಾಲ್ಕನೇ ದಿನದಂತ್ಯಕ್ಕೆ ಶ್ರೀಲಂಕಾ ತನ್ನ ಎರಡನೇ ಇನ್ನಿಂಗ್ಸ್ನಲ್ಲಿ 6 ವಿಕೆಟ್ ನಷ್ಟಕ್ಕೆ 229 ರನ್ ಗಳಿಸಿದೆ. ನಾಳೆ ಅಂತಿಮ ದಿನದಾಟ ಮುಂದುವರಿಯಲಿದೆ. ಭಾರತ ಪಂದ್ಯದ ಜೊತೆಗೆ ಸರಣಿ ಗೆಲುವಿನ ನಿರೀಕ್ಷೆಯಲ್ಲಿದೆ. ಶ್ರೀಲಂಕಾ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 290 ರನ್ ಗಳಿಸಿದೆ. ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 9 ವಿಕೆಟ್ ನಷ್ಟಕ್ಕೆ 503 ರನ್ ಗಳಿಸಿ ಡಿಕ್ಲೇರ್ ಘೋಷಿಸಿತು. ರಷ್ಯಾ ಪ್ರವಾಸದಲ್ಲಿರುವ ಅಮೆರಿಕದ ಕೇಂದ್ರ ಗುಪ್ತಚರ ಸಂಸ್ಥೆಯ ನಿರ್ದೇಶಕ ಜಾನ್ ರಾಟ್ಕ್ಲಿಫ್ ಮಾಸ್ಕೋದಲ್ಲಿ ರಷ್ಯಾ ಗುಪ್ತಚರ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿದರು. ಆದರೆ ಅವರು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರನ್ನು ಭೇಟಿ ಮಾಡಲಿಲ್ಲ. ಈ ಕುರಿತು ಮಾಹಿತಿ ನೀಡಿದ ಕ್ರೆಮ್ಲಿನ್ ವಕ್ತಾರ ಡಿಮಿಟ್ರಿ ಪೆಸ್ಕೋವ್ ಮಾತುಕತೆಯ ಫಲಿತಾಂಶದ ಕುರಿತು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರಿಗೆ ವಿವರಿಸಲಾಗಿದೆ. ದ್ವಿಪಕ್ಷೀಯ ಸಂಬಂಧಗಳು ಇನ್ನೂ ಹದಗೆಟ್ಟಿದ್ದರೂ ಎರಡೂ ದೇಶಗಳ ಗುಪ್ತಚರ ಸಂಸ್ಥೆಗಳ ನಡುವಿನ ಸಂಪರ್ಕಗಳು ಸಕಾರಾತ್ಮಕ ಬೆಳವಣಿಗೆಯಾಗಿದೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖೇಲೋ ಇಂಡಿಯಾ ಸಂವಾದ ಉದ್ದೇಶಿಸಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ನೇಪಾಳದಲ್ಲಿ ದಿಢೀರ್ ಪ್ರವಾಹ, 105 ಮಂದಿ ಭಾರತೀಯರು ಸೇರಿ 384 ಪ್ರವಾಸಿಗರು ನಾಪತ್ತೆ. ಟೆಹ್ರಾನ್ನಲ್ಲಿ ಒಮಾನ್ ಇರಾನ್ ವಿದೇಶಾಂಗ ಸಚಿವರ ಭೇಟಿ, ಹಾರ್ಮುಜ್ ಜಲಸಂಧಿ ವಿಷಯವಾಗಿ ಚರ್ಚೆ. ಹಾಗೂ ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ವಿರುದ್ಧ ಸರಣಿ ಗೆಲುವಿನ ಹಾದಿಯಲ್ಲಿ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

107.9 FM. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

7:45:55 ವಿವಿಧ ಭಾರತಿ ಆಕಾಶವಾಣಿ ಕನ್ನಡವನ್ನ ಟ್ಯೂನ್ ಮಾಡಿದ್ದೀರಿ. ಗಾನ ಭಜನ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಗಾನ ಭಜನ ಕಾರ್ಯಕ್ರಮದಲ್ಲಿ ಇವತ್ತು ಈ ಸಂಜೆಯಂದು ನಾವು ಮಾತಾಡ್ತಾ ಇದ್ದೀವಿ ಭರವಸೆಯೇ ಬದುಕು, ಅದನ್ನು ನಿನ್ನೊಳಗೆ ಹುಡುಕು ಅನ್ನುವಂತಹ ವಿಷಯ. ಇದಕ್ಕೆ ಪ್ರಕೃತಿಯಲ್ಲಿ ಕೂಡ ಸಾಕಷ್ಟು ನಿದರ್ಶನಗಳು ಸಿಗುತ್ತೆ. ಪ್ರಕೃತಿನೇ ನಮಗೆ ದೊಡ್ಡ ಮಾದರಿ. ಕತ್ತಲಾದ ಮೇಲೆ ಬೆಳಕು ಮೂಡೇ ಮೂಡುತ್ತೆ ಅಲ್ವಾ? ರಾತ್ರಿ ಆಯಿತು ಅಂತ ನಾವು ಬೇಸರ ಪಟ್ಕೊಳ್ಳೋ ಹಾಗಿಲ್ಲ. ಮತ್ತೆ ಸೂರ್ಯನ ಕಿರಣ ನಮ್ಮನ್ನು ಸ್ಪರ್ಶಿಸುತ್ತೆ ಬೆಳಗ್ಗೆ. ಇದು ಕೂಡ ನಾವು ಹೇಗೆ ಬದುಕಿನಲ್ಲಿ ಭರವಸೆಯಿಂದ ಇರಬೇಕು ಅನ್ನೋದಕ್ಕೆ ಅತ್ಯುತ್ತಮ ಉದಾಹರಣೆ ಅಂತ ನಾವು ಹೇಳ್ಬೋದು.

ಇಷ್ಟು ಮಧುರವಾದ ಗೀತೆಗಳನ್ನ ಕೇಳ್ತಾ ಇದ್ರೆ ಅನುಮಾನವೇ ಇಲ್ಲದೆ ನಾವು ಕೂಡ ಅಭಿಮಾನಿ ಆಗ್ಬಿಡ್ತೀವಿ ಗೀತೆಗೆ. ಅರ್ಮಾನ್ ಮಲ್ಲಿಕ್ ಅವರು ಹಾಡಿದಂತಹ ಕರಿಯ ಅಟ್ಟು ಚಿತ್ರದ ಗೀತೆ ಮೂಡಿ ಬಂತು. ಕವಿರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತವನ್ನ ನೀಡಿದವರು ಕರಣ್ ಬಿ ಕೃಪಾ. ಗಾನ ಭಜನ ಕಾರ್ಯಕ್ರಮದ ಕೊನೆಯ ಗೀತೆ ಮೂಡಿ ಬರ್ತದೆ, ಯಾಕಂದ್ರೆ ಸಮಯ ಆಕೆ ಹೋಯ್ತು ಅಂತ ಹೇಳ್ತಾ ಕೊನೆಯ ಹಾಡನ್ನ ಪ್ರಸಾರ ಮಾಡ್ತಾ ಇದ್ದೇನೆ.

ಭರ್ಜರಿ ಚಿತ್ರದ ಗೀತೆ ಇದು. ವಿಜಯ್ ಪ್ರಕಾಶ್ ಅವರು ಅನುರಾಧ ಭಟ್ ಮತ್ತು ಸಂಗಡಿಗರ ಜೊತೆಗೆ ಧ್ವನಿಯಾಗಿದ್ದಾರೆ. ಚೇತನ್ ಕುಮಾರ್ ಅವರ ರಚನೆ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ.

ಸಾಕಷ್ಟು ಸಂದೇಶಗಳು ನಮ್ಮ ಜೊತೆಗೂಡಿದೆ. ತುಂಬ ಜನ ಕೇಳಿದ್ರು, ಸಾಕಷ್ಟು ಸಂದೇಶಗಳನ್ನು ಕಳಿಸ್ತಾ ಹೇಳ್ತಾ ಇದ್ದಾರೆ, ನಮಗೆ ತುಂಬಾ ಇಷ್ಟ ಆಗ್ತಿದೆ ಕಾರ್ಯಕ್ರಮ ಹಾಡುಗಳು ಎಲ್ಲವೂ ಅಂತ. ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡೋದಾದರೆ, ಸಿರಿಗೆರೆಯಿಂದ, ದಾವಣಗೆರೆಯ ಸಿರಿಗೆರೆಯಿಂದ ಸಂದೇಶ ಬಂದಿದೆ. ಉಮೇಶ್ ಅವರು ಸಂದೇಶವನ್ನು ಕಳಿಸಿದ್ದಾರೆ, ಹಾಗೆ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ, ವಿಜಯಕುಮಾರ್ ಆರಾಧ್ಯ, ರಕ್ಷಿತಾ ಹಳೆಯೂರಿನಿಂದ, ಹಾಗೆ ಲಿಂಗಸ್ಕೂರ್ನಿಂದ ಅಮರಗುಂಡಪ್ಪ ಅಂಗಡಿ ಹಟ್ಟಿ ಚಿನ್ನದ ಗಣಿ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಚಿಕ್ಕೋಡಿಯಿಂದ ಕೆಂಪಣ್ಣ ವಾಡಪ್ಪಗೋಳ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಮತ್ತೊಂದು ಸಂದೇಶ ಬಂದಿದೆ, ಇವರ ಹೆಸರು ಅನುಷಾ ಅಂತ ಕಾಣ್ತಾ ಇದೆ. ಇನ್ನು ಹರೀಶ್ ಅವರು ಮಲ್ಲೇಶ್ವರಂನಿಂದ, ಚನ್ನಪ್ಪ ಜೆ ಪಿ ನಗರದಿಂದ, ಗುಳೇದಗುಡ್ಡದಿಂದ ವಿರೂಪಾಕ್ಷ ಅವರು, ಬೀದರ್ ಗಣೇಶ ನಗರದಿಂದ ಮುದ್ದ ಮಹೇಶ್, ಗಣೇಶ್, ಲಕ್ಷ್ಮೀ, ಶಾಂಭವಿ ಮತ್ತು ಚಂದ್ರಶೇಖರ್ ಅವರು, ಹನುಮಂತಪ್ಪ ಹುಲಗಮ್ಮನವರ್ ಅಕ್ಷಯ ಪಾರ್ಕ್ ಗೋಕುಲ್ ರೋಡ್ ಹುಬ್ಬಳ್ಳಿಯಿಂದ, ಹಾಗೆ ಮಂಗಳ ಅವರು ಮೈಸೂರಿನಿಂದ ಅಪರೂಪಕ್ಕೆ ಬಂದರೂ ಕೂಡ ಒಳ್ಳೆಯ ಹಾಡುಗಳನ್ನು ಪ್ರಸಾರ ಮಾಡ್ತಿದ್ದೀರಾ, ಪ್ರೇಮ ಪದನಿಸ ಕಾರ್ಯಕ್ರಮಕ್ಕೆ ನಾನು ಕಾಯ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಶ್ರುತಿ ಅವರು ಕೂಡ ಹಾಡುಗಳು ತುಂಬ ಚೆನ್ನಾಗಿದೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ವಿ ನಾರಾಯಣಪುರ ಹೊಸೂರಿನವರು ತಮಿಳುನಾಡಿನಿಂದ ಒಂದು ಸಂದೇಶ ಬಂದಿದೆ, ಇವರು ಕೂಡ ಹೆಸರನ್ನು ಮರೆತಿದ್ದಾರೆ, ಕೆಲವರು ಊರನ್ನು ಸೇರಿಸ್ತಿಲ್ಲ, ಹಾಗೆ ಮತ್ತೆ ಕೆಲವರು ಹೆಸರನ್ನು ಸೇರಿಸಿ ಕಳಿಸ್ತಾ ಇಲ್ಲ. ದಯವಿಟ್ಟು ನಿಮ್ಮ ಹೆಸರು ಹಾಗೆ ಊರಿನೊಂದಿಗೆ ನಿಮ್ಮ ಸಂದೇಶ ನಮ್ಮನ್ನು ತಲುಪಿದ್ರೆ ನಮಗೂ ತುಂಬ ಖುಷಿ. ಹಾಗೆ ಬೆಳಗಾವಿಯಿಂದ ಬಸವರಾಜ್ ಕುಂಬಾರ್ ಮತ್ತು ಮನೆಯವರು ಸಂದೇಶವನ್ನು ಕಳಿಸಿದರೆ, ಮದ್ದೂರು ಕೊಪ್ಪದಿಂದ ಸುಶೀಲ್ ರಾಜ ಅವರು, ಹಾಗೆ ಸೌರಾಷ್ಟ್ರ ಪೇಟೆಯಿಂದ ಅಮರಾವತಿ ಹರಿಕುಮಾರ್ ಅವರು, ಹೆಬ್ಬಾಳದ ರಮೇಶ್ ಅವರು, ಹಲಸೂರಿನ ರಾಜೇಶ್ ಅವರು ಕಾರ್ಯಕ್ರಮದ ಕುರಿತಾಗಿ ತುಂಬ ಮೆಚ್ಚುಗೆಯ ಮಾತುಗಳನ್ನಾಡಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮೆಲ್ಲರಿಗೂ. ಹಾಗೆ ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮವನ್ನು

ಭರವಸೆ ಅನ್ನುವಂಥದ್ದು ಎಲ್ಲಿಂದ ಬರುತ್ತೆ ಅಂದರೆ ಅದು ನಮ್ಮೊಳಗೆ ಇರುತ್ತೆ. ಎಲ್ಲೋ ಹೊರಗಿನಿಂದ ನಾವು ಅದನ್ನು ತರಬೇಕಾಗಿಲ್ಲ, ಹುಡುಕೊಳ್ಬೇಕಾಗಿಲ್ಲ. ಬೇಂದ್ರೆ ಅವರ ಒಂದು ಪದ್ಯ ಇದೆ, ಶುಭ ನುಡಿಯೇ ಶಕುನದ ಹಕ್ಕಿ. ಈ ಪದ್ಯದಲ್ಲಿ ಅದೇ ಅರ್ಥ ಇರುವಂತಹ ಸಾಕಷ್ಟು ವಿಷಯ ಇದೆ. ಅದರಲ್ಲಿ ನೀನೇ ಶುಭ ನುಡಿಯುವಾಗ ಏನಿತ್ತೇನು ಎಲ್ಲ ಶುಭವೇ, ಅಂದರೆ ನಿನ್ನ ಒಳಗಡೆ ಅಂದರೆ ನಿನ್ನ ಮನಸ್ಸಿನೊಳಗಡೆ ಎಲ್ಲವೂ ಶುಭವಾಗುತ್ತೆ ಅನ್ನೋಂಥ ನಂಬಿಕೆ ನಿನಗಿದ್ರೆ ಎಲ್ಲವೂ ಒಳ್ಳೆಯದೇ ಆಗತ್ತೆ. ಅಷ್ಟೇ ಯಾಕೆ, ಪುರಂದರದಾಸರು ಹೇಳಿದ್ದಾರೆ, ಆದದ್ದೆಲ್ಲ ಉಳಿತೆ ಆಯಿತು, ಎಲ್ಲ ಒಳ್ಳೆಯದೇ ಆಗತ್ತೆ, ಮತ್ತು ಆಗಿದ್ದು ಕೂಡ ಒಳ್ಳೆಯದೇ ಆಗಿದೆ ಅನ್ನೋಂಥ ಒಂದು ಶಾಂತ ಚಿತ್ತದಿಂದ, ಭರವಸೆಯಿಂದ ಬದುಕನ್ನು ನಾವು ದೂಡಬೇಕು. ಇದಾಗಿತ್ತು ಇಂದಿನ ಗಾನ ಭಜನಾ ಕಾರ್ಯಕ್ರಮ. ಗಾನ ಭಜನಾ ಕಾರ್ಯಕ್ರಮದಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆಯಾದದ್ದು ಮಾನಸ, ಕೇಳ್ತಾನೆ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಯಾಕಂದರೆ ಇದು ನಿಮ್ಮ ನಿತ್ಯದ ಸಂಗಾತಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯಗಳ ಮೂಲಕ ಮಾತ್ರ ದೇಶದ ಪ್ರಗತಿ ಸಾಧ್ಯ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಖಾಸಗಿ ಸುದ್ದಿ ಸಂಸ್ಥೆಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿದ ಅವರು, ಇನ್ನೆರಡು ದಿನಗಳಲ್ಲಿ ಸಂಪುಟದಲ್ಲಿ ಮಹಿಳೆಯರಿಗೆ ಸ್ಥಾನ ನೀಡುವುದು ಕಾಂಗ್ರೆಸ್ ಸರ್ಕಾರದ ಬದ್ಧತೆಯಾಗಿದೆ ಎಂದು ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಕುಂದಾಣ ಸಾಮಾನ್ಯ ಕೈಗಾರಿಕಾ ಪ್ರದೇಶದಲ್ಲಿ ದಕ್ಷಿಣ ಕೊರಿಯಾ ಮೂಲದ ಡಿಎನ್ ಸೊಲ್ಯೂಷನ್ಸ್ ಕಂಪನಿಯು 600 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ನೂತನ ತಯಾರಿಕೆ ಹಾಗೂ ಸಂಶೋಧನೆ ಮತ್ತು ಅಭಿವೃದ್ಧಿ ಘಟಕವನ್ನು ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಉದ್ಘಾಟಿಸಿದರು. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ದೊಡ್ಡವರ ಕೈವಾಡವಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿಯ ಪ್ರತಿಭಟನೆಗಳು ಮತ್ತು ಎಚ್ಚರಿಕೆಗಳನ್ನು ಹಗುರವಾಗಿ ಪರಿಗಣಿಸದಂತೆ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಭಾರತೀಯ ನೌಕಾಪಡೆಯ ನೌಕಾ ತರಬೇತಿಯ ಹಡಗು ಐಎನ್ಎಸ್ ಸುದರ್ಶಿನಿ ತನ್ನ ಲೋಕಾಯಾಣ 26 ಸಾಗರದಾಚೆಯ ಭೇಟಿಯ ಭಾಗವಾಗಿ ಪೋರ್ಚುಗಲ್ನ ಲಿಸ್ಬನ್ನಲ್ಲಿ ತನ್ನ 3 ದಿನಗಳ ಬಂದರು ಭೇಟಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಋತುಮಾನಕ್ಕೆ ಅನುಗುಣವಾಗಿ ಇನ್ಫ್ಲುಯೆನ್ಸಾ ಎ H1N1 ಪ್ರಕರಣಗಳಲ್ಲಿ ಏರಿಕೆ ಕಂಡುಬರುತ್ತಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಬೇಕು ಎಂದು ಭಾರತೀಯ ವೈದ್ಯಕೀಯ ಸಂಘಟನೆ ಐಎಂಎ ಮನವಿ ಮಾಡಿದೆ. ನೇಪಾಳದಲ್ಲಿ ಉಂಟಾದ ಹಠಾತ್ ಪ್ರವಾಹದ ಹಿನ್ನೆಲೆಯಲ್ಲಿ ಗಂಡಕ್ ನದಿಯಲ್ಲಿ ನೀರಿನ ಮಟ್ಟ ದಿಢೀರ್ ಏರಿಕೆಯಾಗುವ ಸಾಧ್ಯತೆಯಿದ್ದು ಬಿಹಾರ ಸರ್ಕಾರ ಪ್ರವಾಹ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೀವ್ರಗೊಳಿಸಿದೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಅವರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿದ್ದಾರೆ. ಪರಿಸ್ಥಿತಿ ಎದುರಿಸಲು ರಾಜ್ಯ ಸರ್ಕಾರಕ್ಕೆ ಎಲ್ಲ ರೀತಿಯ ನೆರವು ನೀಡುವುದಾಗಿ ಭರವಸೆ ನೀಡಿದ ಅವರು, ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆಯ ತಂಡಗಳನ್ನು ನಿಯೋಜಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಕೊಲಂಬೋದ ಸಿನ್ಹಳಿ ಸ್ಪೋರ್ಟ್ಸ್ ಕ್ಲಬ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಶ್ರೀಲಂಕಾ ನಡುವಿನ ಸರಣಿಯ 2ನೇ ಮತ್ತು ಅಂತಿಮ ಟೆಸ್ಟ್ ಪಂದ್ಯದ 4ನೇ ದಿನದಂತ್ಯಕ್ಕೆ ಶ್ರೀಲಂಕಾ ತನ್ನ 2ನೇ ಇನ್ನಿಂಗ್ಸ್ನಲ್ಲಿ 6 ವಿಕೆಟ್ ನಷ್ಟಕ್ಕೆ 229 ರನ್ ಗಳಿಸಿದೆ. ನಾಳೆ ಅಂತಿಮ ದಿನದಾಟ ಮುಂದುವರಿಯಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

ಸಂಜೆಯಿಂದ ನಿಮ್ಮ ಜೊತೆಯಾಗಿದ್ದೇನೆ ಮಾನಸ. ಕೇಳ್ತಿದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇನ್ನೀಗ ಕೇಳಿ ಕಾರ್ಯಕ್ರಮ ಮಧುರ ಲಾಪ. ಮಧುರ ಆಲಾಪ ಈ ಕಾರ್ಯಕ್ರಮದಲ್ಲಿ ನೀವು ಕೇಳ್ತೀರಿ ಭಾವಗೀತೆಗಳು, ರಂಗಗೀತೆಗಳು, ಜನಪದ ಗೀತೆಗಳು, ಹಾಗೆ ಹಿಂದಿ ಗಜಲ್ಗಳನ್ನು. ಎಷ್ಟು ಚಂದದ ಗೀತೆಗಳು ಆಯ್ಕೆ ಆಗಿದೆ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ಕಾರ್ಯಕ್ರಮದ ಪೂರ್ತಿ ನೀವು ಜೊತೆಯಾಗಿ ಇರಬೇಕು.

ಮಾಡಬೇಕು. ಕೇಳ್ತಾ ಇರಿ, ಹಾಗೆ ಜೊತೆ ಜೊತೆಗೆ ನಿಮ್ಮ ಸಂದೇಶಗಳನ್ನು ಕೂಡ ನಮಗೆ ತಲುಪಿಸಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. 9483091092 9483091029 ಇದು ನಮ್ಮ ವಾಟ್ಸಪ್ ಸಂಖ್ಯೆ. ಒಂದ್ಸಲ ಸೇವ್ ಮಾಡಿದ್ರೆ ಸಾಕು, ನಿತ್ಯ ನೀವು ಸಂದೇಶವನ್ನು ಕಳಿಸ್ತಾನೆ ಇರಬಹುದು. ಕಾರ್ಯಕ್ರಮದಲ್ಲಿ ಮೊದಲಿಗೆ ಮೂಡಿ ಬರ್ತಾ ಇದೆ ಭಾವಗೀತೆಗಳು.

ಕುವೆಂಪು ಅವರ ವಿದ್ವತ್ ಪೂರ್ಣವಾದ ಕಾವ್ಯ ರಚನೆಗೆ ದನಿಯಾದವರು ಮೈಸೂರು ಅನಂತಸ್ವಾಮಿ. ಮಧುರಾಲಪ್ಪ ಕಾವ್ಯ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಮೊದಲಿಗೆ ನಾವು ಭಾವಗೀತೆಗಳನ್ನು ಆಲಿಸ್ತಾ ಇದ್ದೇವೆ. ಮಧುರಾಲಪ್ಪ ಕಾರ್ಯಕ್ರಮದಲ್ಲಿ ಇಂದು ಭಾವಗೀತೆಗಳು, ರಂಗಗೀತೆಗಳು, ಜನಪದ ಗೀತೆಗಳು ಹಾಗೆ ಹಿಂದಿ ಗಜಲ್ಗಳನ್ನು ಕೂಡ ನೀವು ಆಲಿಸ್ತೀರಿ.

ವೈಚಾರಿಕತೆ ಹಾಗೆ ದೇಶಭಕ್ತಿ ಎರಡನ್ನೂ ಒಳಗೊಂಡಂತಹ ಕುವೆಂಪು ಅವರ ಮತ್ತೊಂದು ರಚನೆ ಮೂಡಿಬಂತು. ಸಿ ಅಶ್ವಥ್ ಅವರು ಗೀತೆಗೆ ಧ್ವನಿಯಾಗಿದ್ರು. ಮಧುರ ಅಲಪ್ಪ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಮಧುರವಾದ ಭಾವಗೀತೆಗಳನ್ನ ಇದುವರೆಗೂ ಕೇಳಿದ್ರಿ, ಹೀಗೆ ಕೇಳ್ತಾನೆ ಇರಿ. ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಯಾಕಂದ್ರೆ ಮುಂದೆ ನೀವು ಹಿಂದಿ ಗಜಲ್ಗಳನ್ನ ಹಾಗೆ ರಂಗಗೀತೆಗಳನ್ನ ಮತ್ತೆ ಜನಪದ ಗೀತೆಗಳನ್ನ ಕೂಡ ಮಧುರಾಲಾಪದಲ್ಲಿ ಆಲಿಸ್ತೀರಿ.

ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

ಭಾರತಿ ಆಕಾಶವಾಣಿ ಕನ್ನಡದಲ್ಲಿ ಮಧುರಾಲಾಪ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ನೀವು ಹಿಂದಿ ಗಜಲ್ಗಳನ್ನ ಆಲಿಸ್ತೀರಿ. ಆ ನಂತರದಲ್ಲಿ ರಂಗಗೀತೆಗಳು, ಜನಪದ ಗೀತೆಗಳು ನಿಮಗಾಗಿ ಕಾಯ್ತಾ ಇದ್ದಾವೆ.

ಅನುಪ್ ಜಲೋಟ ಅವರ ಒಂದು ಗಜಲನ್ನ ಆಲಿಸಿದ್ರಿ. ಸಲೀಂ ಗಿಲಾನಿ ಅವರ ಒಂದು ಗಜಲ್ ಕೇಳ್ತಿದ್ದೀರಿ. ಮೆಹದಿ ಹಸನ್ ಅವರು ಹಾಡಿ ಸಂಗೀತವನ್ನು ಕೂಡ ಸಂಯೋಜಿಸಿದ್ದಾರೆ.

ಇದುವರೆಗೂ ಮಧುರಾಲಾಪದಲ್ಲಿ ಮಧುರವಾದ ಗಜಲ್ಗಳನ್ನ ಆಲಿಸಿದ್ರಿ. ಇನ್ನು ಮುಂದೆ ರಂಗಗೀತೆಗಳು ಮೂಡಿ ಬರುತ್ತೆ. ಮೊದಲ ರಂಗಗೀತೆ ಮೂಡಿ ಬರ್ತಾ ಇದೆ ಸಿ ಅಶ್ವಥ್ ಅವರ ಧ್ವನಿಯಲ್ಲಿ. ಗಿರೀಶ್ ಕಾರ್ನಾಡ್ ಅವರ ರಚನೆಗೆ ಸಂಗೀತ ಸಂಯೋಜನೆ ಕೂಡ ಸಿ ಅಶ್ವಥ್ ಅವರದೇ.

ಮುಂದಿನ ರಂಗಗೀತೆಗೆ ಧನಿಯಾಗಿದ್ದಾರೆ ಎಂ ಡಿ ಪಲ್ಲವಿ, ದಿವ್ಯಾ ರಾಘವನ್, ಸುಪ್ರಿಯಾ ಆಚಾರ್ಯ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ರಚನೆಗೆ ಸಿ ಅಶ್ವಥ್ ಅವರು ಸಂಗೀತವನ್ನು ಸಂಯೋಜಿಸಿದ್ದಾರೆ.

ರಂಗಗೀತೆಗಳು ನಾಟಕಕ್ಕೆ ಚಂದದ ಮೆರುಗನ್ನು ನೀಡ್ತವೆ, ನಾಟಕದ ಸಂದರ್ಭದ ಸ್ವಾರಸ್ಯವನ್ನು ಮತ್ತಷ್ಟು ಹೆಚ್ಚಿಸ್ತವೆ. ಇದುವರೆಗೂ ಮಧುರಾಲಪದಲ್ಲಿ ರಂಗಗೀತೆಗಳನ್ನು ಆಲಿಸಿದ್ರಿ. ಇನ್ನು ಕೊನೆಯ ಭಾಗ ಜನಪದ ಗೀತೆಗಳು. ಜನಪದ ಗೀತೆಗಳಂದರೆ ತುಂಬಾ ಇಷ್ಟ, ನಾವು ಕೇಳೋದೇ ಇಲ್ಲ ಪ್ರಸಾರ ಮಾಡಿ ಅಂತ ನಮ್ಮ ಕೇಳುಗರು ಕೂಡ ಸಂದೇಶವನ್ನು ಕಳಿಸಿದ್ದೀರಿ. ಖಂಡಿತ ಪ್ರಸಾರ ಮಾಡ್ತೇವೆ, ಅದಕ್ಕೆ ಅಂತಲೇ ಈ ಮಧುರಾಲಾಪ ಕಾರ್ಯಕ್ರಮ ಇರುವಂಥದ್ದು. ಮುಂದಿನ ಒಂದು ಜನಪದ ಗೀತೆ ಯಾವುದು ಅಂತ ಹೇಳಿದ್ರೆ ಅಪ್ಪಗೆರೆ ತಿಮ್ಮರಾಜು ಅವರು ಹಾಡಿರುವಂತಹ ಗಾಡಿಯ ಧಾರಿ ಸಾಗಲಿ.

ಇಷ್ಟು ಚಂದದ ಹಾಡುಗಳನ್ನ ಕೇಳ್ತಾ ಕೇಳ್ತಾ ನಮ್ಮ ಸಮಯವೂ ಕೂಡ ಬೇಗ ಮುಗಿದೋಯ್ತು. ಇನ್ನು ಕೊನೆಯ ಒಂದು ಜನಪದ ಗೀತೆ, ಡಾಕ್ಟರ್ ವೇಮಗಲ್ ನಾರಾಯಣ ಸ್ವಾಮಿ ಮತ್ತು ತಂಡದವರು ಹಾಡಿರುವಂತಹ ಗೀತೆ.

ಎಲ್ಲ ಪ್ರೀತಿಯ ಕೇಳುಗ ಮನಸ್ಸುಗಳಿಗೆ ಸ್ವಾಗತ, ಸುಸ್ವಾಗತ. ಇದು ಹಿಂದಿ ಮೆಲೋಡೀಸ್. ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ಹಿಂದಿ ಚಿತ್ರಗೀತೆಗಳು ನಿಮಗಾಗಿ ಕಾಯ್ತಾ ಇದ್ದಾವೆ. ಯಾವೆಲ್ಲ ಗೀತೆಗಳು ಪ್ರಸಾರ ಆಗತ್ತೆ ಅನ್ನೋ ಅಂತ ಕಾತರ ನಿಮಗೂ ಇದ್ರೆ ಕೇಳ್ತಾನೆ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಮೊದಲ ಗೀತೆ ಮೂಡಿ ಬರ್ತಾ ಇದೆ ಪದ್ಮಾವತ್ ಚಿತ್ರದಿಂದ. ಸಿದ್ಧಾರ್ಥ್ ಗರಿಮಾ ಅವರ ಸಾಹಿತ್ಯಕ್ಕೆ ಸಂಗೀತವನ್ನು ನೀಡಿದ್ದಾರೆ ಸಂಜಯ್ ಲೀಲಾ ಬನ್ಸಾಲಿ, ಹಾಡಿದ್ದಾರೆ ನೀತಿ ಮೋಹನ್.

ಹಿಂದಿ ಮೆಲೋಡೀಸ್ನಲ್ಲಿ ಮುಂದಿನ ಗೀತೆ ತಾರೆ ಜಮೀನ್ ಪರ್ ಚಿತ್ರದ್ದು. ಶಂಕರ್ ಮಹಾದೇವನ್ ಅವರು ಹಾಡಿದ್ದಾರೆ, ಶಂಕರ್ ಇಶಾನ್ ಲಾಯ್ ಅವರು ಸಂಗೀತವನ್ನು ಸಂಯೋಜಿಸಿದ್ದಾರೆ.

ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಚಂದದ ಒಂದು ಗೀತೆ ಮೂಡಿಬಂತು. ಮುಂದಿನ ಗೀತೆ ಭಾಗಿಟ್ಟು ಚಿತ್ರದ್ದು. ಆತಿಫ್ ಅಸ್ಲಂ ಅವರು ದನಿಯಾಗಿದ್ದಾರೆ. ಆರ್ಕೋ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

ಆಕಾಂಕ್ಷಾ ಶರ್ಮಾ ಅವರು ಹಾಡಿದಂತಹ ಗೀತೆಯನ್ನು ಆಲಿಸಿದ್ರಿ. ಧನರಾಜ ದಂದಿಚ್ ಅವರ ರಚನೆಗೆ ಕಪಿಲ್ ಜಹಂಗೀರ್ ಅವರು ಸಂಗೀತವನ್ನು ಸಂಯೋಜಿಸಿದ್ರು.

ಕೆ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರು ಹಾಡಿದ್ರು. ಅಮಿತಾಭ್ ವರ್ಮಾ ಅವರ ರಚನೆಗೆ ಅಜಯ್ ಅತುಲ್ ಅವರು ಸಂಗೀತ ಸಂಯೋಜಿಸಿದ್ರು.

ಮೈ ನೇಮ್ ಇಸ್ ಖಾನ್ ಚಿತ್ರದ ಗೀತೆ ಮೂಡಿ ಬಂತು. ಅದ್ನಾನ್ ಸ್ವಾಮಿ, ಶಂಕರ್ ಮಹದೇವನ್, ಶ್ರೇಯಾ ಘೋಷಾಲ್ ಅವರು ಗೀತೆಗೆ ಧ್ವನಿಯಾಗಿದ್ರು. ನಿರಂಜನ ಅಯ್ಯಂಗಾರ್ ಅವರ ರಚನೆಗೆ ಶಂಕರ್ ಇಶಾನ್ ಲಾಯ್ ಅವರು ಸಂಗೀತವನ್ನು ಸಂಯೋಜಿಸಿದ್ರು. ಕಾರ್ಯಕ್ರಮದಲ್ಲಿ ಇನ್ನು ಕೊನೆಯ ಗೀತೆ, ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದ ಕೊನೆಯ ಗೀತೆ ಮೂಡಿ ಬರ್ತಾ ಇದೆ.

ಜೋಧಾ ಅಕ್ಬರ್ ಚಿತ್ರದ ಗೀತೆ ಸೋನು ನಿಗಮ್ ಹಾಗೂ ಮಧುಶ್ರೀ ಅವರು ಹಾಡಿದ್ದಾರೆ. ಜಾವೇದ್ ಅಖ್ತರ್ ಅವರ ರಚನೆಗೆ ಆರ್ ರಹಮಾನ್ ಅವರು ಸಂಗೀತವನ್ನು ನೀಡಿದ್ದಾರೆ.

ರಾಜ್ಯದಲ್ಲಿ ಬರ ಪರಿಸ್ಥಿತಿಯ ಸಮಗ್ರ ಅವಲೋಕನ ನಡೆಯುತ್ತಿದೆ ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಬೆಂಗಳೂರಿನಲ್ಲಿ ಇಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದ್ದು ರೈತರಿಗೆ ಬೆಳೆ ನಷ್ಟವಾಗಿದೆ. ಆದರೆ ವಿರೋಧ ಪಕ್ಷದವರು ಸದನದಲ್ಲಿ ಚರ್ಚೆ ಮಾಡಿ ಸಲಹೆಗಳನ್ನು ನೀಡುವ ಬದಲು ರಾಜಕೀಯ ಮಾಡಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಬಿಳಿಸುಳಿ ರೋಗದಿಂದ ಸುಮಾರು 70,000 ಹೆಕ್ಟೇರ್ ಪ್ರದೇಶದ ಮೆಕ್ಕೆಜೋಳ ನಾಶವಾಗಿದ್ದು ಸಂಕಷ್ಟಕ್ಕೆ ಸಿಲುಕಿರುವ ರೈತರಿಗೆ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಕೇಂದ್ರ ರಾಜ್ಯ ಸರ್ಕಾರಗಳ ಗಮನ ಸೆಳೆಯಲಾಗುವುದು ಎಂದು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಂ ಶಿವಲಿಂಗೇಗೌಡ ಹೇಳಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುವ ಆದೇಶ ಖಂಡಿಸಿ ಕನ್ನಡಪರ ಸಂಘಟನೆ ಸದಸ್ಯರು ಚಾಮರಾಜನಗರದ ಭುವನೇಶ್ವರಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ನವದೆಹಲಿಯಲ್ಲಿ ಉನ್ನತ ಶಿಕ್ಷಣ ಇಲಾಖೆ ಹಾಗೂ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಸಭೆ ನಡೆಸಿ ನೀಡಲಾಗಿರುವ ನಿರ್ದೇಶನಗಳ ಅನುಷ್ಠಾನ, ಪ್ರಗತಿ ಹಾಗೂ ಜಾರಿಯಲ್ಲಿರುವ ವಿವಿಧ ಉಪಕ್ರಮಗಳನ್ನು ಪರಿಶೀಲಿಸಿದರು. ಭಾರತೀಯ ರೈಲ್ವೆ ದೇಶಾದ್ಯಂತ ಪ್ರಮುಖ ರೈಲು ಮಾರ್ಗಗಳನ್ನು 4 ಪಥಗಳಾಗಿ ಅಭಿವೃದ್ಧಿಪಡಿಸುವತ್ತ ಸಾಗುತ್ತಿದೆ ಎಂದು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ದೇಶದ ರೈಲು ಸಂಚಾರದ ಪ್ರಮುಖ ಭಾಗವನ್ನು ನಿರ್ವಹಿಸುವ ಸುಮಾರು 11,000 ಕಿಲೋಮೀಟರ್ ಉದ್ದದ 7 ಪ್ರಮುಖ ಮಾರ್ಗಗಳನ್ನು ಹಂತ ಹಂತವಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ನೇಪಾಳದಲ್ಲಿ ಉಂಟಾದ ಹಠಾತ್ ಪ್ರವಾಹದ ಹಿನ್ನೆಲೆಯಲ್ಲಿ ಅಲ್ಲಿರುವ ಹಾಗೂ ಪ್ರವಾಹದಿಂದ ಬಾಧಿತರಾಗಿರುವ ಭಾರತೀಯ ಪ್ರಜೆಗಳ ಮಾಹಿತಿ ಮತ್ತು ನೆರವಿಗಾಗಿ ಕಠ್ಮಂಡುವಿನಲ್ಲಿ ಭಾರತೀಯ ರಾಯಭಾರ ಕಚೇರಿ ತುರ್ತು ಸಹಾಯವಾಣಿ ಪ್ರಾರಂಭಿಸಿದೆ. ಸಹಾಯಕ್ಕಾಗಿ 9775131608 ಹಾಗೂ 9770910705000 ಸಂಪರ್ಕಿಸಬಹುದು ಎಂದು ಕಚೇರಿ ತಿಳಿಸಿದೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ನಡೆದ ರಾಷ್ಟೀಯ ಮಟ್ಟದ ವೆಸ್ಟಾರ್ಸ್ ಕಪ್ ಸೀರೀಸ್ 1 ಟೆಕ್ವಾಂಡೋ ಪಂದ್ಯಾವಳಿಯಲ್ಲಿ 10 ವರ್ಷದೊಳಗಿನವರ ಮತ್ತು 17 ವರ್ಷದೊಳಗಿನವರ 17 ವಿಭಾಗಗಳಲ್ಲಿ ಸ್ಪರ್ಧಿಸಿದ್ದ ಚಳ್ಳಕೆರೆಯ ಕ್ರೀಡಾಪಟುಗಳು ಒಟ್ಟು 30 ಪದಕಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

10:17 ಈ ಹೊತ್ತಿನ ಕಾರ್ಯಕ್ರಮ ಪ್ರೇಮ ಪದನಿಸ. ಇವತ್ತಿನ ಪ್ರೇಮ ಪದನಿಸ ಕಾರ್ಯಕ್ರಮದಲ್ಲಿ ಜೊತೆಯಾಗಿರೋದು ಮಾನಸ. ಇವತ್ತಿನ ಪ್ರೇಮ ಪದನಿಸದ ವಿಷಯ ಏನು ಮಾತಾಡೋಣ ಒಂದು ಗೀತೆಯ ನಂತರ.

ಜೀವನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈಗಾಗಲೇ ಒಂದು ಗೀತೆಯನ್ನ ಆಲಿಸಿದ್ದೀರಿ. ಆ ಗೀತೆಯಲ್ಲಿ ಇದ್ದದ್ದು ಪ್ರೀತಿಗೆ ಬಡತನವಿಲ್ಲ. ಹೌದು, ಇವತ್ತಿನ ನಮ್ಮ ವಿಷಯ ಕೂಡ ಹೌದು, ಪ್ರೀತಿಗಿಲ್ಲ ಬಡತನ ಅನ್ನುವಂಥದ್ದು.

ಪ್ರೀತಿಗಿಲ್ಲ ಬಡತನ, ಹೌದು, ಆದರೆ ಪ್ರೇಮ ಪತ್ರಗಳಿಗೆ ಇವತ್ತಿನ ಕಾಲದಲ್ಲಿ ಬಡತನ ಅನ್ನೋದಿದೆ. ಯಾಕಂದರೆ ಯಾರು ಹೆಚ್ಚಾಗಿ ಪ್ರೇಮ ಪತ್ರಗಳನ್ನು ಬರೀತಾನೇ ಇಲ್ಲ, ಏನಿದ್ರೂ ಎಲ್ಲ ವಾಟ್ಸಪ್ ಸಂದೇಶಗಳ ಮೂಲಕನೇ ಪ್ರೀತಿಯ ಹಂಚಿಕೆ ಆಗ್ತಾ ಇದೆ ಅಂತ ನಮ್ಮ ಕೇಳುಗರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಅದು ನಮ್ಮ ಅನಿಸಿಕೆ ಕೂಡ. ಹೌದು, ಪ್ರೀತಿಗೆ ಬಡತನ ಅನ್ನೋದು ಇರಬಾರ್ದು, ಇದ್ರೆ ಅದು ಖಂಡಿತವಾಗ್ಲೂ ಪ್ರೀತಿಯಲ್ಲ. ಅದೇ ಇವತ್ತಿನ ಕಾರ್ಯಕ್ರಮದ ವಿಷಯ, ಪ್ರೀತಿಗಿಲ್ಲ ಬಡತನ. ಈಗಾಗಲೇ ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನ್ನಿ ಅವರು ಒಂದು ಪುಟ್ಟ ಕವನವನ್ನೇ ಬರೆದ್ಬಿಟ್ಟು ಕಳಿಸ್ಬಿಟ್ಟಿದ್ದಾರೆ. ಪ್ರೀತಿಗಿಲ್ಲ ಬಣ್ಣ, ಪ್ರೀತಿಗಿಲ್ಲ ಬಡವ ಬಲ್ಲಿದ, ಪ್ರೀತಿಗಿಲ್ಲ ಜಾತಿ ಭೇದ, ಪ್ರೀತಿಗಿಲ್ಲ ಲಿಂಗ ತಾರತಮ್ಯ, ಆದರೆ ಪ್ರೀತಿಗುಂಟು ಮಮತೆಯ ಕಡಲು ಅಂತ ಇವರು ಹೇಳಿದ್ದಾರೆ. ಧನ್ಯವಾದ ತಮ್ಮ ಈ ಒಂದು ಪೂರಕವಾದಂತಹ ಸಂದೇಶಕ್ಕೆ. ಪ್ರೀತಿ ಬದುಕಿಗೆ ಆಸರೆ, ಹಣ ಬದುಕಿನ ಆಧಾರ. ಆದರೆ ಹಣವನ್ನು

ಪ್ರೇಮ ನಿನಾದದಲ್ಲಿ ಪ್ರೀತಿಗಿಲ್ಲ ಬಡತನ ಅನ್ನುವಂಥ ವಿಷಯದ ಕುರಿತಾಗಿ ಮಾತಾಡ್ತಾ ಇದ್ದೀವಿ. ಪ್ರೀತಿಗೆ ಬಡತನ ಇಲ್ಲ ನಿಜ, ಆದರೆ ಬರೀ ಪ್ರೀತಿಯಿಂದ ಹೊಟ್ಟೆ ತುಂಬೋದಿಲ್ಲ. ನಮ್ಮ ಅವಶ್ಯಕತೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗಿ ಅದನ್ನು ಪೂರೈಸೋಕ್ಕೆ ಆಗದೆ ದುರಂತ ಅಂತ್ಯ ಕಂಡಂತಹ ಪ್ರೇಮಿಗಳ ನಿದರ್ಶನ ಇದೆ. ಜೀವನ ಸಾಗಿಸೋಕೆ ಪ್ರೀತಿಯ ಜೊತೆಗೆ ಹಣವೂ ಇದ್ರೆ ಜೀವನ ಸುಖಮಯ ಅಂತ ಮೀರಾ ಸುಭಾಷ್ ಕುಲಕರ್ಣಿ ಅವರು ಕೆಂಗೇರಿ ಬೆಂಗಳೂರಿನಿಂದ ಹೇಳ್ತಾ ಇದ್ದಾರೆ. ಖಂಡಿತ ನಿಮ್ಮ ಮಾತನ್ನು ಒಪ್ಪೋದು. ಹಣ ಇಲ್ಲ ಅಂತ ಬಡತನ ಬಂತು ಅಂತ ಪ್ರೀತಿಯಲ್ಲೂ ಬದಲಾವಣೆಗಳೇನಾದರೂ ಆದರೆ ಅದು ಪ್ರೀತಿನೇ ಅಲ್ಲ ಅಂತ ಹೇಳ್ಬೋದು. ಸಂಗಾತಿಗಳು ಸುಖದಲ್ಲಿ ಹೇಗೋ ಹಾಗೆ ಕಷ್ಟದಲ್ಲೂ ಜೊತೆಯಾಗಿ ಇರಬೇಕು, ಜೊತೆ ನಿಲ್ಲಬೇಕು ಅನ್ನೋವಂಥದ್ದು ಇವತ್ತಿನ ಒಂದು ವಿಷಯದ ಉದ್ದೇಶ.

ಅನಿಲ ಬಿಷ್ಟನ್ ಅವರ ಶಮನೇವಾಡಿ ಚಿಕ್ಕೋಡಿಯಿಂದ ಇವರು ಕೂಡ ಹೌದು ಪ್ರೀತಿಗೆ ಬಡತನ ಅನ್ನೋದು ಕೂಡ ಮುಂದೆ ಬರೋದಿಲ್ಲ ಪ್ರೀತಿ ಮುಂದೆ ಅಂತ ಹೇಳ್ತಾ ಇದ್ದಾರೆ. ಜೀವನದಲ್ಲಿ ಜೊತೆಯಾದಂತಹ ಜೋಡಿಗಳು ಬದುಕಿನ ಉದ್ದಕ್ಕೂ ಪ್ರೀತಿಗೆ ಕೊರತೆ ಆಗದೆ ಇರೋ ಹಾಗೆ ಬದುಕಬೇಕು. ಆಗ ಹಣ ಇಲ್ಲದೆ ಇದ್ರೂ ಕೂಡ ಜೀವನ ನೆಮ್ಮದಿಯಾಗಿ ಇರುತ್ತೆ. ಅದಕ್ಕೆ ಹೇಳೋದು ಪ್ರೀತಿಗೆ ಇಲ್ಲ ಬಡತನ ಅಂತ. ಎಷ್ಟೊಂದು ಜನ್ಮ ಅಲ್ಲ, ಇರೋ ಒಂದೇ ಒಂದು ಜನ್ಮದಲ್ಲಾದರೂ ಪ್ರೀತಿಗೆ ಕೊರತೆ ಇಲ್ಲದೆ ಇರೋ ಹಾಗೆ ಬದುಕಿದ್ರೆ ಅವರೇ ಜನ್ಮದ ಜೋಡಿಗಳು.

ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರದಿಂದ ಇವ್ರು ಹೇಳ್ತಾ ಇದಾರೆ, ಪ್ರೀತಿ ಅಂದ್ರೆ ಕೇವಲ ಹಣ ಆಸ್ತಿ ಸೌಕರ್ಯಗಳ ಮೇಲೆ ನಿಂತಿರುವಂತಹ ಸಂಬಂಧ ಅಲ್ಲ, ಪ್ರೀತಿಗೆ ಬಡತನ ಇಲ್ಲ. ಯಾಕಂದ್ರೆ ನಿಜವಾದ ಪ್ರೀತಿಯ ಶ್ರೀಮಂತಿಕೆ ಮನಸ್ಸಲ್ಲಿರುತ್ತೆ. ಬಡವರಾಗಿರ್ಲಿ ಶ್ರೀಮಂತರಾಗಿರ್ಲಿ, ಪರಸ್ಪರ ಕಾಳಜಿ, ಗೌರವ, ನಂಬಿಕೆ ಮತ್ತೆ ಆತ್ಮೀಯತೆ ಇದ್ರೆ ಜೀವನ ಸುಂದರವಾಗಿರುತ್ತೆ. ಹಣದಿಂದ ಅನೇಕ ವಸ್ತುಗಳನ್ನ ಖರೀದಿಸಬಹುದು, ಆದ್ರೆ ನಿಜವಾದ ಪ್ರೀತಿ, ವಿಶ್ವಾಸ ಮತ್ತು ಮನಸ್ಸಿನ ನೆಮ್ಮದಿಯನ್ನ ಹಣದಿಂದ ಖರೀದಿಸೋದಕ್ಕೆ ಸಾಧ್ಯನೇ ಇಲ್ಲ. ಪ್ರೀತಿ ಇರುವಂತಹ ಮನೆಯಲ್ಲಿ ಸಣ್ಣ ಸಂತೋಷಗಳು ದೊಡ್ಡದಾಗಿ ಕಾಣ್ತವೆ. ಒಬ್ಬರ ಕಷ್ಟವನ್ನ ಒಬ್ಬರು ಮತ್ತೊಬ್ರು ಅರ್ಥ ಮಾಡಿಕೊಂಡು ಕಷ್ಟದ ಸಮಯದಲ್ಲಿ ಜೊತೆಯಾಗಿ ನಿಲ್ಲೋದೇ ನಿಜವಾದ ಪ್ರೀತಿಯ ಗುರುತು. ಹಣ ಇಲ್ದಿದ್ರೂ ಪ್ರೀತಿ ಇದ್ರೆ ಬದುಕು ಶ್ರೀಮಂತವಾಗಿರುತ್ತೆ, ಹಣ ಇದ್ರೂ ಪ್ರೀತಿ ಇಲ್ಲದೆ ಇದ್ರೆ ಮನಸ್ಸು ಬಡವಾಗಿರುತ್ತೆ. ಪ್ರೇಮನಿನಾದ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಇಷ್ಟು ದೊಡ್ಡ ಸಂದೇಶವನ್ನ ಕಳಿಸಿದ್ದೀರಿ. ತಮ್ಮ ವಿವಿಧ ಭಾರತೀಯ ಬಗೆಗಿನ ಪ್ರೀತಿ ಇದನ್ನು ತೋರಿಸುತ್ತೆ, ಅಂದರೆ ಸಂದೇಶವೇ ಅದನ್ನು ತೋರಿಸುತ್ತೆ. ಧನ್ಯವಾದಗಳು ತಮಗೆ. ಹೌದು, ಪ್ರೀತಿಗೆ ಬಡತನ ಇರಬಾರ್ದು. ಬಡತನ ಇಲ್ಲದೇ ಇದ್ದಾಗ ಗುಡಿಸಲಲ್ಲಿದ್ದರೂ ಕೂಡ ಶ್ರೀಮಂತರಾಗಿರ್ತೇವೆ.

ಸೌಭಾಗ್ಯ ಅವರು ರಾಜನ ಕುಂಟೆಯಿಂದ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಇದು ಯಾವುದೋ ಬೇರೆ ಕಾಲದ ಮಾತಾಡ್ತಿದ್ದೀರಾ ಅನ್ನಿಸ್ತಿದೆ. ಪ್ರಪಂಚವನ್ನ ಆಳಿರೋದು ಪ್ರೀತಿಯ ಮುಖವಾಡ ಧರಿಸಿರುವಂತಹ ದುಡ್ಡಿನಿಂದಾನೇ ಇದುವರೆಗೂ. ಇದೆಲ್ಲ ಹಾಡಲ್ಲಿ ಕೇಳೋಕೆ ಚೆನ್ನಾಗಿದೆ ಈ ನೀತಿಯೆಲ್ಲ ಅಂತ ಇವರು ಹೇಳ್ತಾ ಇದ್ದಾರೆ. ಹೌದು, ಹಣ ತುಂಬ ಬದುಕಿಗೆ ಅತ್ಯವಶ್ಯಕ. ತುಂಬ ಜನ ಹಣಕ್ಕೋಸ್ಕರನೇ ಬದುಕೋ ಅನ್ನೋಂಥ ಭ್ರಮೆಯಲ್ಲಿ ಇರೋದು ಕೂಡ ಹೌದು. ಆದರೆ ಇವತ್ತಿನ ಕಾರ್ಯಕ್ರಮದ ವಿಷಯ ಏನಂದರೆ, ಪ್ರೀತಿಗೆ ಆ ರೀತಿಯ ಒಂದು ಕೊರತೆ ಇರಬಾರ್ದು, ಪ್ರೀತಿಗೆ ಕೊರತೆ ಇರಬಾರ್ದು ಅನ್ನೋದು. ಅಂದರೆ ಪ್ರೀತಿಗಿಲ್ಲ ಬಡತನ ಅಂತ. ಅಂದರೆ ಬಡತನ ಅನ್ನೋವಂಥದ್ದು ಪ್ರೀತಿಯನ್ನು ಕಡಿಮೆ ಮಾಡಬಾರ್ದು. ಪ್ರೀತಿ ಅನ್ನೋದು ಶುರು ಆದಮೇಲೆ ಅದರಲ್ಲಿ ಏನೇ ವ್ಯತ್ಯಾಸಗಳಾದರೂ, ಅಂದರೆ ಪ್ರೇಯಸಿಯಲ್ಲಿ ಅಥವಾ ಪ್ರಿಯತಮನಲ್ಲಿ ಏನಾದರೂ ಬದಲಾವಣೆಗಳಾದರೂ, ಕಷ್ಟ ಸುಖಗಳು ಬಂದರೂ ಕೂಡ, ಏನಿಲ್ಲದಿದ್ದರೂ ಕೂಡ ಎಲ್ಲವೂ ಇದೆ ಅನ್ನೋ ಥರದ ಭಾವನೆಯಲ್ಲಿ ಪ್ರೀತಿಯನ್ನು ಕಡಿಮೆ ಮಾಡಿಕೊಳ್ಳದೆ ಬದುಕಬೇಕು ಅನ್ನೋವಂಥದ್ದು ಇವತ್ತಿನ ವಿಷಯ. ಪ್ರೀತಿಯ ಜಗತ್ತಲ್ಲಿ ಹುಣ್ಣಿಮೆಯ ದೀಪ ಹಸಿರೆ ಚಾಪೆ ಆಗಿದೆ. ಮುಂದಿನ

ಟಿಬಿ ಸರ್ಕಲ್ ಹೊಸದುರ್ಗದಿಂದ ಚಿದಾನಂದ್ ಅವರು ಹೇಳ್ತಾ ಇದ್ದಾರೆ, ಕಾಸು ದುಡಿಯೋಕೆ ಹಲವು ದಾರಿ ಉಂಟು, ಆದರೆ ಅದೇ ಪ್ರೀತಿ ಗಳಿಸೋದು ತುಂಬಾನೇ ಕಷ್ಟ. ಆದರೆ ಆ ಪ್ರೀತಿ ಜೀವನದಲ್ಲಿ ಕೊನೆಯ ತನಕ ಹಾಗೆ ಉಳಿದ್ರೆ ಇನ್ನೂ ಖುಷಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಅದೇ ನಮ್ಮ ಕಾರ್ಯಕ್ರಮದ ವಿಷಯ. ಏನಂದರೆ, ಪ್ರೀತಿಗೆ ಯಾವತ್ತೂ ಬಡತನ ಬರಬಾರ್ದು. ಯಾಕಂದರೆ ಪ್ರೀತಿಯನ್ನು ಗಳಿಸ್ಕೊಳ್ಳೋ ಅಂಥದ್ದು ಹೇಗೆ ಹಣವನ್ನು ಗಳಿಸ್ತೀವಿ ಹಾಗೆ ಶ್ರಮಪಟ್ಟು ಗಳಿಸೋ ಅಂಥದ್ದಲ್ಲ ಅನ್ನುವಂಥದ್ದು ನಮ್ಮ ಒಂದು ಈ ಕಾರ್ಯಕ್ರಮದ ವಿಷಯ ಆಗಿದೆ. ಪ್ರೀತಿಗೆ ಬಡತನ ಇರಬಾರ್ದು. ಯಾಕಂದರೆ ಜೇಬಿನಲ್ಲಿರುವಂಥ ದುಡ್ಡು ಕರಗ ಹೋಗುತ್ತೆ, ಆದರೆ ಹೃದಯದಲ್ಲಿರುವಂಥ ಅಚ್ಚುಕಟ್ಟಾದ ಪ್ರೀತಿಗೆ ಯಾಕೆ ಕೊರತೆ ಆಗಬೇಕು ಅಲ್ವಾ? ಬಡತನ ಇರೋ ಕಡೆ ಪ್ರೀತಿ ಬಂದರೆ ಆ ಮನೆ ಸ್ವರ್ಗ ಆಗುತ್ತೆ. ಆದರೆ ಪ್ರೀತಿ ಇಲ್ಲದೇ ಇರುವಂಥ ದೊಡ್ಡ ಅರಮನೆ ಕೂಡ ಬರೀ ಕಟ್ಟಡ ಆಗಿ ಉಳಿಯುವಂತಹ ಚಾನ್ಸಸ್ ಇರುತ್ತೆ. ಹೀಗಾಗಿ ಸಂಗಾತಿಯ ಕಣ್ಣಲ್ಲಿ ಕಣ್ಣಿಟ್ಬಿಟ್ಟು ನಿನ್ನ ಜೊತೆ ನಾನಿದ್ದೀನಿ ಅಂತ ಕಷ್ಟದಲ್ಲೂ ಹೇಳಿದ್ರೆ ಆ ಒಂದು ನಂಬಿಕೆ ಇದೆಯಲ್ಲ, ಆ ಒಂದು ಧೈರ್ಯ ಇದೆಯಲ್ಲ, ಅದು ಅದಕ್ಕಿಂತ ದೊಡ್ಡ ಐಶ್ವರ್ಯ ಈ ಜಗತ್ತಲ್ಲಿ ಮತ್ತೊಂದು ಇಲ್ಲವೇ ಇಲ್ಲ ಅಂತಲೂ ಹೇಳ್ಬೋದು. ಹೀಗಾಗಿ ಯಾರೇ ಆಗಲಿ ಪ್ರೀತಿಯನ್ನು ಯಾವಾಗಲೂ ಬಡತನ ಇಲ್ಲದಷ್ಟು ಚೆನ್ನಾಗಿ ಪ್ರೀತಿಸ್ಬಿಡಬೇಕು. ಪ್ರೀತಿಯಲ್ಲಿ ನಾವು ಯಾವಾಗಲೂ ಸಿರಿವಂತರಾಗಿರಬೇಕು.

ನಮ್ಮ ಕೇಳುಗರು ಈ ನಿದ್ದೆ ಹೊತ್ತಲ್ಲೂ ಕೂಡ ಎಷ್ಟು ಪ್ರೀತಿಯಿಂದ ಸಂದೇಶವನ್ನು ಕಳಿಸ್ತಿದ್ದಾರೆ ಅನ್ನೋದೇ ಅವರ ಪ್ರೀತಿಗೆ ಬಡತನ ಇಲ್ಲ, ಅಂದರೆ ವಿವಿಧ ಭಾರತಿ ಬಗೆಗಿನ ಅವರ ಪ್ರೀತಿಗೆ ಯಾವತ್ತಿಗೂ ಬಡತನ ಇಲ್ಲ ಅನ್ನೋದನ್ನು ತೋರಿಸ್ತಾ ಇದೆ. ಮೈಂದರಿಕೆಯ ಈರಣ್ಣ ಜೇವೂರ ಅಕ್ಕಲಕೋಟ ತಾಲೂಕಿಂದ ಹೇಳ್ತಾ ಇದ್ದಾರೆ, ಅವರು ನಿಜವಾಗಿಯೂ ಪ್ರೀತಿಗೆ ಬಡತನ ಇಲ್ಲ, ಪ್ರೀತಿ ಅನ್ನುವಂಥದ್ದು ಬಹಳ ಅಮೂಲ್ಯವಾದದ್ದು, ನಮ್ಮ ಜೀವನ ನಡೆಯೋದೇ ನಿಜವಾಗ್ಲೂ ಪ್ರೀತಿಯಿಂದನೇ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕಮಲ ಅವರು ಮಹದೇವಪುರದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಪ್ರೀತಿಯಿಂದ ಇದ್ದರೆ ಎಲ್ಲವೂ ಆನಂದಮಯವಾಗಿರುತ್ತೆ, ಪ್ರೀತಿಯಿಂದ ಇರಲು ಸಂಪತ್ತು ಮುಖ್ಯ ಅಲ್ಲ, ಪ್ರೀತಿಯೇ ಸಂಪತ್ತು. ಕಾರ್ಯಕ್ರಮದಲ್ಲಿ ಸದಭಿರುಚಿಯ ಹಾಡುಗಳು ತುಂಬ ಸುಮಧುರವಾಗಿವೆ, ನಿದ್ದೆ ಬರ್ತಾ ಇದ್ರೂ ಕೂಡ ಆಫ್ ಮಾಡೋಕ್ಕೆ ಮನಸ್ಸಿಲ್ಲದೆ ಎಚ್ಚರದಿಂದ ನಿಮ್ಮ ಮಾತು ಹಾಗೂ ಹಾಡುಗಳನ್ನು ಕೇಳ್ತಾ ಇದ್ದೇನೆ ಅಂತ ಹೇಳಿದ್ದಾರೆ. ಧನ್ಯವಾದ ತಮ್ಮ ನಿಜವಾದ ಪ್ರೀತಿಗೆ. ಇನ್ನು ಮತ್ತೊಬ್ಬರು ಸಂದೇಶವನ್ನು ಕಳಿಸಿದ್ದಾರೆ ಹರಿಹರನ್ ಅವರು ವಿಜ್ಞಾನ ನಗರದಿಂದ. ಅವ್ರು ಹೇಳ್ತಾ ಇದ್ದಾರೆ, ಅನೇಕ ಪ್ರೇಮಿಗಳು ಬಡತನದ ಜೀವನಕ್ಕೆ ಭಯ ಪಡ್ತಾರೆ, ಪ್ರೀತಿಯಲ್ಲಿ ಭಾವನೆಗಳು ಮುಖ್ಯವಾಗಿದ್ದರೂ ನಿಜ ಜೀವನವನ್ನು ಎದುರಿಸೋದಕ್ಕೆ ಹಣ ಅತ್ಯಗತ್ಯ ಅವಶ್ಯಕತೆಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಹಣದ ಜೊತೆಗೆ ಪ್ರೀತಿ ಕೂಡ ಇರಬೇಕಾಗತ್ತೆ, ಅಂದರೆ ಹಣ ಇದ್ದಾಗಲೂ ಎಷ್ಟೋ ಸಲ ಪ್ರೀತಿ ಇರಲ್ಲ ಅಲ್ವಾ, ಪ್ರೀತಿಗೆ ಬಡತನ ಬರಬಾರ್ದು ಅನ್ನುವಂಥದ್ದು ಇವತ್ತಿನ ವಿಷಯ. ಹಾಗೆ ಮತ್ತೊಂದು ಸಂದೇಶ, ಮೀರಾ ಶ್ರೀನಿವಾಸ್ ಮಹಾಲಕ್ಷ್ಮೀಪುರಂ ಬೆಂಗಳೂರಿನಿಂದ ಹೇಳ್ತಾ ಇದ್ದಾರೆ, ಪ್ರೀತಿ ಅನ್ನೋದು ಯಾವಾಗಲೂ ಮೆಟೀರಿಯಲ್ ಕಂಫರ್ಟ್ ಆಗಿರಬಾರ್ದು, ಅದು ಶೇರಿಂಗ್ ಕೇರಿಂಗ್ ಎಲ್ಲ ಸೇರಿಸಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತು ಪ್ರೀತಿ ಅನ್ನೋದು ಬರೀ ಗಂಡು ಹೆಣ್ಣಿನ ಪ್ರೀತಿ ಅಷ್ಟೇ ಅಲ್ಲ, ಪೇರೆಂಟ್ಸ್ ಬಗ್ಗೆ, ಸೀನಿಯರ್ಸ್ ಬಗ್ಗೆ, ನಮ್ಮ ನೆರೆಹೊರೆಯವ್ರ ಬಗ್ಗೆ, ಎಲ್ಲರ ಬಗ್ಗೆನೂ ನಮಗೆ ಪ್ರೀತಿ ಇರಬೇಕು ಅಂತ ಇವರು ಹೇಳ್ತಾ ಇದ್ದಾರೆ. ಖಂಡಿತ ಅದು ಕೂಡ ಸತ್ಯವಾದ ಮಾತು. ಇನ್ನು ಕುಮಾರಸ್ವಾಮಿ ಅವರು ಮೈಸೂರಿನಿಂದ ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ಒಳ್ಳೆಯ ಗೀತೆಗಳು ಪ್ರಸಾರ ಆಗ್ತಾ ಇದೆ, ಜೊತೆಗೆ ಒಳ್ಳೆಯ ವಿಷಯ ಕೂಡ ಇದೆ, ಖಂಡಿತ ಪ್ರೀತಿಯಲ್ಲಿ ಬಡತನ ಸಿರಿತನ ಅನ್ನೋಂಥ ವ್ಯತ್ಯಾಸಗಳು ಇರಬಾರ್ದು ಅನ್ನೋ ಅಂತ

ಮೆಸೇಜನ್ನು ಅವರು ಕೂಡ ಕಳಿಸಿದ್ದಾರೆ. ಹಾಗೆ ಪ್ರೀತಿಗೆ ಬಡತನ ಇರಬಾರ್ದು ಅಂತ ಒಂದು ಉದ್ದದ ಕವನವನ್ನೇ ಕಳಿಸ್ಬಿಟ್ಟಿದ್ದಾರೆ ಚಂದ್ರಕಲಾ ವೆಂಕಟೇಶ್ ಕಡೂರ್ ಅವರು. ಧನ್ಯವಾದಗಳು ತಮ್ಮ ಈ ಸಂದೇಶಕ್ಕೆ. ಹಾಗೆ ಹೊವಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು ಕೂಡ ಹಾಡುಗಳನ್ನು ಮೆಚ್ಚಿ ಈ ಸಂದೇಶವನ್ನು ಕಳಿಸಿದ್ದಾರೆ. ತುಂಬ ಜನ ಹಾಡುಗಳು ತುಂಬ ಚೆನ್ನಾಗಿದೆ ಅಂತ ಸಂದೇಶವನ್ನು ಕಳಿಸಿದ್ದೀರಿ, ಧನ್ಯವಾದ ತಮ್ಮೆಲ್ಲರಿಗೂ ಕೂಡ. ಪ್ರೀತಿ ಏನಿದು ಹರಿಹರನ್ ವಿಜ್ಞಾನ ನಗರದಿಂದ ಮತ್ತೆ ಪ್ರೀತಿ ಕುರಿತಾಗಿ ಒಂದಷ್ಟು ಅವರ ಅನಿಸಿಕೆಯನ್ನು ಹಂಚ್ಕೋತಾ ಇದ್ದಾರೆ. ಉಮೇಶ್ ಅವರು ಸಿರಿಗೆರೆಯಿಂದ, ಪ್ರೀತಿಯನ್ನು ಕೇವಲ ಹಣದಲ್ಲಿ ಕೊಂಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಕಾರಣ ಪ್ರೀತಿ ಅನ್ನುವಂಥದ್ದು ವಿದ್ಯಾವಂತ ಬಡ ಪ್ರೇಮಿಗಳ ಏನಿದು ಗೊತ್ತಾಗ್ತಿಲ್ಲ, ಸಾಕಷ್ಟು ಪ್ರೀತಿಯನ್ನು ತನ್ನ ಮನಸ್ಸು ಮತ್ತು ಹೃದಯದಲ್ಲಿ ನೂರಾರು ಸುಂದರ ಕಲ್ಪನೆಗಳನ್ನು ಇವರು ತುಂಬ ಉದ್ದದ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮಂಡಿಕಲ್ ಕೃಪಾ ಅವರು, ಪ್ರೀತಿಯೇ ಆ ದೇವರು ತಂದ ಆಸ್ತಿ ನಮ್ಮ ಬಾಳ್ವೆಗೆ, ಈ ಗೀತೆಯನ್ನು ನೆನಪಿಸ್ಕೊಂಡು ಹೇಳಿಬಿಟ್ಟಿದ್ದಾರೆ. ಅದರ ಒಂದು ಝಲಕನ್ನು ಕೊಡಕ್ಕೆ ಹೇಳ್ಬಿಡೋಣ.

ಹೌದು, ಪ್ರೀತಿನೇ ನಮ್ಮ ಒಂದು ಜೀವನದ ಆಸ್ತಿ. ಅದನ್ನು ನಾವು ಜೋಪಾನವಾಗಿ ಇಟ್ಕೋಬೇಕು, ಅದಕ್ಕೆ ಯಾವತ್ತೂ ಬಡತನ ಬರದೇ ಇರೋ ಹಾಗೆ ನೋಡ್ಕೋಬೇಕು. ಮತ್ತೊಂದು ಸಂದೇಶ, ಯಾರಿವರು ಟಿ ಜೈಪಾಲ್ ಚಿತ್ರದುರ್ಗ ಹಂಪಿ ನಗರದಿಂದ, ಇವರು ಹೇಳ್ತಾ ಇದ್ದಾರೆ, ಸಂಪತ್ತಿಗೆ ಅಳತೆ ಇದೆ, ಪ್ರೀತಿಗೆ ಆಳವಿದೆ, ಆದರೆ ಆ ಅಳತೆ ಯಾರಿಗೂ ತಿಳಿಯದು. ಅಂದರೆ ಪ್ರೀತಿಯ ಆಳವನ್ನು ಅರಿಯೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅನ್ನುವಂಥ ಸಂದೇಶವನ್ನು ಇವರು ಕಳಿಸಿದ್ದಾರೆ. ಧನ್ಯವಾದ ತಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ.

ಈ ಪ್ರಕೃತಿನೇ ನಮಗೆ ಎಷ್ಟೊಂದು ಪ್ರೀತಿಯನ್ನು ಧಾರೆ ಎರೆದಿದೆ. ಭೂಮಿ, ನೀರು, ಆಕಾಶ ಎಲ್ವೋ ಇಷ್ಟೆಲ್ಲ ಪ್ರೀತಿಯನ್ನು ಪಡೆದಿರುವಂಥ ನಾವು ಪ್ರೀತಿಗೆ ಬಡತನವನ್ನು ಯಾಕೆ ಉಂಟು ಮಾಡ್ಕೋಬೇಕು? ಹೀಗಾಗಿ ಏನೇ ಸಂದರ್ಭ ಬಂದರೂ ಕೂಡ ಪ್ರೀತಿಗೆ ಕೊರತೆ ಇಲ್ಲದೇ ಇರೋ ಥರ ಬದುಕ್ಬಿಡೋಣ, ಪ್ರೀತಿಯಲ್ಲಿ ಸಿರಿವಂತರಾಗಿರೋಣ. ಯಾಕಂದರೆ ಒಲವಿನ ಋಣವನ್ನು ತೀರಿಸಬೇಕಿದೆ. ಪ್ರಕೃತಿ ನಮಗೆ ನೀಡಿರುವಂತಹ ಪ್ರೀತಿಯ ಕೊಡುಗೆಯನ್ನು ಎಲ್ರಿಗೂ ಪ್ರೀತಿಯಿಂದ ಹಂಚಬೇಕಿದೆ.

ಇಷ್ಟು ಚಂದದ ಹಾಡುಗಳನ್ನ ಕೇಳ್ತಾ ಕೇಳ್ತಾ ಜೊತೆಗೆ ಪ್ರೀತಿಯ ಕುರಿತಾಗಿ ಮಾತಾಡ್ತಾ ಸಮಯ ಕಳೆದಿದ್ದೆ ಗೊತ್ತಾಗ್ಲಿಲ್ಲ. ಈಗ ಸದ್ಯಕ್ಕೆ ನಮಗೆ ಸಮಯದ ಬಡತನ ಆಗಿದೆ, ಸಮಯ ಈಗಾಗಲೇ ಸರಿದು ಬಿಟ್ಟಿದೆ. ಹೀಗಾಗಿ ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ಇಲ್ಲಿಗೆ ಮುಕ್ತಾಯವನ್ನು ಹೇಳಲೇಬೇಕು. ನನಗೂ ತುಂಬ ಬೇಸರ ಆಗ್ತಾ ಇದೆ, ನಿಮ್ಮೆಲ್ಲರನ್ನು ನಿಮ್ಮೆಲ್ಲರ ಸಂದೇಶವನ್ನು ಬಿಟ್ಟು ಹೊರಡಬೇಕಾಗಿದೆ. ಹೀಗೆ ಕೇಳ್ತಾನೆ ರೀ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಇದಾಗಿತ್ತು ಇಂದಿನ ಪ್ರೇಮ ನಿನಾದ ಕಾರ್ಯಕ್ರಮ. ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರೀತಿಯಿಂದ ಜೊತೆಗಿದ್ದದ್ದು ನಿಮ್ಮ ಪ್ರೀತಿಯ ಮನಸ. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ವಿಧ್ಯುಕ್ತ ತೆರೆ ಬಿದ್ದಿದೆ. ಸ್ವಾಮಿ ವಿಶ್ವಾತ್ಮಾನಂದ ಸರಸ್ವತಿ ಮಹಾರಾಜ್ ನೇತೃತ್ವದಲ್ಲಿ ಪೂಂಚ್ನ ದಶನಾಮಿ ಅಖಾಡ ಮಂದಿರದಿಂದ ಮೆರವಣಿಗೆ ಆರಂಭಗೊಂಡು ಮಂಡಿ ಪ್ರದೇಶದ ರಾಜ್ಪುರದಲ್ಲಿರುವ ಪವಿತ್ರ ಅಮರನಾಥ್ ದೇಗುಲದತ್ತ ಸಾಗಿತು. ಭೋಟೆಕೋಶಿ ನದಿಯಲ್ಲಿ ಇಂದು ಬೆಳಗ್ಗೆ ರಸುವಾ ಪ್ರದೇಶದಲ್ಲಿ ಸಂಭವಿಸಿದ ಹಠಾತ್ ಪ್ರವಾಹದ ನಂತರ ನೇಪಾಳದಲ್ಲಿ ಕಾಣೆಯಾದ 384 ಪ್ರವಾಸಿಗರಲ್ಲಿ 100 ಹೆಚ್ಚು ಭಾರತೀಯರು ಸೇರಿದ್ದಾರೆ ಎಂದು ನೇಪಾಳ ಪ್ರವಾಸೋದ್ಯಮ ಮಂಡಳಿ ಎನ್ಐಬಿ ತಿಳಿಸಿದೆ. ಮುಂದಿನ ಪೀಳಿಗೆಯ ಭಾರತೀಯ ಕತೆಗಾರರನ್ನು ಬೆಂಬಲಿಸುವ ಉದ್ದೇಶದಿಂದ ಭಾರತೀಯ ಸೃಜನಾತ್ಮಕ ತಂತ್ರಜ್ಞಾನ ಸಂಸ್ಥೆ ಐಐಸಿಟಿ ಮತ್ತು ನೆಟ್ಫ್ಲಿಕ್ಸ್ 100 ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಘೋಷಿಸಿವೆ. ಕರ್ನಾಟಕ ಜ್ಯುವೆಲ್ಲರಿ ಅಸೋಸಿಯೇಷನ್ ಸಂಘದ ಅಧ್ಯಕ್ಷ ಟಿಎ ಶರವಣ ನೇತೃತ್ವದಲ್ಲಿ ಸಂಘದ ಸದಸ್ಯರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಜ್ಯುವೆಲ್ಲರಿ ಪಾರ್ಕ್ ಸ್ಥಾಪಿಸಲು ಜಮೀನು ಮಂಜೂರು ಮಾಡುವಂತೆ ಮನವಿ ಸಲ್ಲಿಸಿದರು. ರಾಜ್ಯದಲ್ಲಿ ಆಹಾರ ಸುರಕ್ಷತೆ ಕುರಿತಂತೆ ಶೀಘ್ರದಲ್ಲೇ ಸರ್ಕಾರ ಮಾರ್ಗಸೂಚಿಗಳನ್ನು ಹೊರಡಿಸಲಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ಬೆಂಗಳೂರಿನಲ್ಲಿ ಇಂದು ತಿಳಿಸಿದ್ದಾರೆ. ಬೆಂಗಳೂರಿನ ಬೌರಿಂಗ್ ಕ್ಲಬ್, ಸೆಂಚುರಿ ಕ್ಲಬ್, ಕೆಎಸ್ಸಿಎ ಕ್ಲಬ್ ಸೇರಿದಂತೆ 8 ಪ್ರಮುಖ ಕ್ಲಬ್ಗಳಲ್ಲಿ ಆಹಾರ ಸುರಕ್ಷತಾ ತಪಾಸಣೆ ನಡೆಸಲಾಗಿದ್ದು ನೈರ್ಮಲ್ಯವಿಲ್ಲದ ಕ್ಲಬ್ಗಳಿಗೆ ನೋಟಿಸ್ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಕೊಲಂಬೋದ ಸಿನ್ಹಳಿ ಸ್ಪೋರ್ಟ್ಸ್ ಕ್ಲಬ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಶ್ರೀಲಂಕಾ ನಡುವಿನ ಸರಣಿಯ 2 ಮತ್ತು ಅಂತಿಮ ಟೆಸ್ಟ್ ಪಂದ್ಯದ 4 ದಿನದಂತ್ಯಕ್ಕೆ ಶ್ರೀಲಂಕಾ ತನ್ನ 2 ಇನ್ನಿಂಗ್ಸ್ನಲ್ಲಿ 6 ವಿಕೆಟ್ ನಷ್ಟಕ್ಕೆ 229 ರನ್ ಗಳಿಸಿದೆ. ನಾಳೆ ಅಂತಿಮ ದಿನದಾಟ ಮುಂದುವರಿಯಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ನಾಳೆ ಬೆಳಿಗ್ಗೆ 5:55 ಮತ್ತೆ ನಮ್ಮ ಪ್ರಸಾರ ಆರಂಭ. ಶುಭರಾತ್ರಿ. ಜೈ ಹಿಂದ್.